107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM. Radio Sarang. Iga app nalu kuda labhya.

0: रेडियो सारंग 107.8 FM
1: रेडियो सारंग 107.8 FM
0: नाडु कंडा ख्यात शिक्षण तज्ञ करुणाळु बाबिळक्के ख्यातिय डॉक्टर गुरुराज करजगी
2: नानु ಡಾಕ್ಟರ್ ಗುರುರಾಜ್ ಕರ್ಜಗಿ ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8
3: ಕೈ ಹಿಡಿದು ನಡೆಸೆನ್ನನು
2: ಎಲ್ಲ ಸಹೃದಯರಿಗೆ ನಮಸ್ಕಾರ ಒಂದ್ಸಲ ನನಗೆ ಡಾಕ್ಟರ್ ಕಲಾಂ ಕೇಳಿದ್ರು ಜನ ಬಹಳ ಋಣಾತ್ಮಕ ಆಗ್ಲಿಕ್ಕತ್ತಾರಲ್ಲ ನೆಗೆಟಿವ್ ಆಗ್ಲಿಕ್ಕತ್ತಾರೆ ಯಾಕೆ ಪಾಸಿಟಿವ್ ಆಗ್ತಾ ಇಲ್ಲ ಜನ ನಡೆದ ಮನುಷ್ಯ ಸ್ವಭಾವ ಸರ್ ಅದು ಮಗುವಿನ ಕೈಯಲ್ಲಿ ಒಂದು ಕಾಗದ ಚೂರು ಕೊಟ್ಟು ನೋಡಿ ಮಗು ಹರಿತದೆ ಅದನ್ನು ಎರಡು ತುಂಡು ಕೊಟ್ಟರೆ ಜೋಡಿಸಲ್ಲ ಪೇಪರ್ ತೆಗೆದು ನೋಡ್ರಿ ಇವತ್ತಿಂದು ಕೆಂಪು ಮಸಿ ಇಟ್ಕೊಂಡು ನೆಗೆಟಿವ್ ಸುದ್ದಿ ಯಾವೋ ಲೆಫ್ಟ್ ಕೆಂಪಿಂಕ್ಲೇ ಮಾರ್ಕ್ ಮಾಡಿರಿ ಧನಾತ್ಮಕವಾಗಿರುವಂಥದ್ದು ಯಾವುದು ಪಾಸಿಟಿವ್ ಅದ ಅದನ್ನು ಗ್ರೀನ್ ಇಂಕ್ಲೇ ಮಾರ್ಕ್ ಮಾಡಿ ನೋಡಿರಿ ಪೇಪರ್ ತುಂಬ ಬರೀ ಕೆಂಪು ಮಸಿನೇ ಕಾಣಿಸ್ತದೆ ಅಂದರೆ ಏನರ್ಥ ಏನಾದರೂ ಕೆಟ್ಟ ಕೆಲಸ ಆದರೆ ಮೊದಲೇ ಪೇಜಲ್ಲಿ ಬರ್ತದೆ ಯಾವನೋ ಆಟೋ ರಿಕ್ಷಾ ಡ್ರೈವರು ಒಬ್ಬರು ಹೆಣ್ಮಗಳು ಪರ್ಸ್ ಮರೆತು ಹೋಗ್ಯಾರ ಆಟೋ ರಿಕ್ಷಾದೊಳಗೆ 200,000 ರೂಪಾಯಿದ್ದು ಆಭರಣ ಇತ್ತು ಅದರೊಳಗೆ ಆ ಆಟೋ ಡ್ರೈವರ್ ಅವ್ರ ಮನೆಗೆ ಹೋಗಿ ಕೊಟ್ಟು ಬರ್ತಾನೆ ಅನ್ನೋದು ಯಾವತ್ತೂ ಫಸ್ಟ್ ಪೇಜಲ್ಲಿ ಬರೋಲ್ಲ 7ನೇ ಪೇಜ್ ಕೊಡೆಗೆ ಬರೋದು ಯಾಕೆ ಹಿಂಗಾಗ್ತದೆ ಕಲಾಂವರ್ಗೊಂದು ನಾನು ಮಾತು ಹೇಳಿದೆ ಸರ್ ಏನಾಗಿದೆ ಅಂದರೆ ಬರೀ ಕೆಟ್ಟ ನೋಡಿ ನೋಡಿ ನೋಡಿ ಮನಸ್ಸು ಆ ಕಡೆನೇ ಎಳೀತದೆ ಒಳ್ಳೇದಿದ್ದರೆ ಆ ಕಡೆನೂ ನೋಡ್ತಾರೆ ಜನ ಅಂತ ಒಂದು ಪ್ರಯೋಗ ಮಾಡಿದರು ಅವರು ಒಂದು ಇಲೆಕ್ಟ್ರಾನಿಕ್ ಮ್ಯಾಗ್ಝಿನ್ ಗುಡ್ ಅಂತ ಒಂದು ಮ್ಯಾಗ್ಝಿನ್ ಮಾಡಿದರು ಜಗತ್ತಲ್ಲಿ ಈ ವಾರದಲ್ಲಿ ಒಳ್ಳೇದೇನಾಯಿತು ಅನ್ನೋದನ್ನು ಮಾತ್ರ ದಾಖಲೆ ಮಾಡಬೇಕು ನಂಬಲಿಕ್ಕೆ ಇಲ್ಲ ಒಂದು ವರ್ಷದೊಳಗೆ ಸುಮಾರು 8-9 ಲಕ್ಷ ಜನ ಮೆಂಬರ್ ಆಗಿದ್ದರು ಅದನ್ನು ಹೇಳಿದ್ರು ಡಾಕ್ಟರ್ ಕೆ ಯು ಆರ್ ರೈಟ್ ಏನೋ ಹೇಳಿದ್ ಕರೆಕ್ಟ್ ಇದೆ ಅದು ಒಳ್ಳೇದು ನೋಡೋಕೆ ಸಿಕ್ಕರೆ ಜನ ನೋಡ್ತಾರೆ ಸಿಗದೆ ಹೋದ್ರೆ ಏನು ಮಾಡ್ತಾರೆ ಕೆಟ್ಟದ್ದು ನೋಡ್ತಾರೆ ಅಂತ ನಾವು ಕೊರೋನಾದಲ್ಲಿ ಇಡೀ ಪ್ರಪಂಚನೇ ಮೊಳಕಾಲು ಮಡಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿದೆಯಲ್ಲ ಹೊರಗಡೆ ಬರಬೇಕಾದ್ರೆ ಕಿತ್ಕೊಂಡು ಬರಬೇಕದು ಬರಬೇಕಾದ್ರೆ ಧನಾತ್ಮಕವಾದಂಥ ವಿಷಯಗಳು ಬೇಕಾಗ್ತವೆ ಈ ಕತ್ತಲೆ ಮುಸುಕಿದಾಗ ಬೆಳಕು ಜಾಸ್ತಿ ಬೇಕಾಗತ್ತೆ ನಮಗೆ ಈ ಕೊರೋನಾ ಅನ್ನುವಂಥ ಕಾರ್ಮೋಡ ಸುತ್ತಾಗ ನಾವು ಹೊರಗಡೆ ಬರಬೇಕಾದ್ರೆ ಯಾವುದೋ ಒಂದು ಪ್ರೇರೇಪಣೆ ಬೇಕು ಉತ್ಸಾಹ ಶಕ್ತಿ ಬೇಕಾಗತ್ತೆ

0: ಹಾಯ್, ನಾನ್ ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವ್ ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
1: ಪ್ರೇರೇಪಣೆ ನಿಮಗೆ ಎಲ್ಲಿಂದ ಸಿಕ್ಕಿತ್ತು, ಯಾರಿಂದ ಸಿಕ್ಕಿತ್ತು ಅಂತ ಹೇಳೋಕ್ಕಾಗಲ್ಲ. ನಾನು ಗುಲ್ಬರ್ಗಾದಲ್ಲಿದ್ದೆ ಓದೋದಕ್ಕೆ 2 ವರ್ಷ, 71 72 73. ಅದೊಂದು ಸುಂದರ ನಗರ ಅಂತ ಒಂದು ಏರಿಯಾ, ಊರು ಹೊರಗಡೆ ಸ್ಲಮ್ ಅದು. ಇದೊಂದೇ ಕಾಂಕ್ರೀಟ್ ಬಿಲ್ಡಿಂಗ್ ಇರೋದು, ಒಂದು 8 ರೂಮ್ ಇತ್ತು. ನಾವೆಲ್ಲ ಕಾಲೇಜ್ಗೆ ಹೋಗೋ ವಿದ್ಯಾರ್ಥಿಗಳಲ್ಲಿ ಓದ್ತಾ ಇದ್ವಿ. ಅಲ್ಲಿ ಒಂದೇನೋ ಗಲಾಟೆ ಆಯಿತು, ಕೋಮು ಗಲಾಟೆ ಆಗಿಬಿಟ್ಟು ನಮ್ಮ ಕರ್ಫ್ಯೂ ಆಯಿತು. ನಮ್ಮನ್ನೆಲ್ಲ ಮಳಿಗೆ ಮೇಲೆ ಕಳಿಸ್ಬಿಟ್ರು, ಮಳಿಗೆ ಮೇಲೆ ಇರಬೇಕು, ಕೆಳಗೆ ಬರೋಹಂಗಿಲ್ಲ ಅಂತ ಹೇಳಿಬಿಟ್ರು. ನಮ್ಮ ಕೋಣೆಗಳ ಪಕ್ಕದಲ್ಲಿ ಒಂದು ಸಣ್ಣ ಅಂಗಡಿ ಇತ್ತು, ಒಬ್ಬ ಅಜ್ಜಿ. ಅಜ್ಜಿ ಮಗಳು ಸತ್ತೋಗಿದ್ದಾಳೆ, ಆಕೆ ಮಗಳು ಅಂದರೆ ಮೊಮ್ಮಗಳನ್ನ ಸಾಕ್ಕೊಂಡು ಅಜ್ಜಿ ಬದುಕಿದ್ದಾಳೆ. ಸಣ್ಣ ಹುಡುಗಿ ಅದು, 7-8 ವರ್ಷ, 7-7.5 ವರ್ಷ ಇರಬೇಕು. ಅದು ಬುದ್ಧಿಮಾಂದ್ಯ ಹುಡುಗಿ, ಅದಕ್ಕೇನು ಗೊತ್ತಾಗಲ್ಲ, ಮಾತಾಡ್ಬಾರಿ ಅಂತ ಅನ್ನೋದು ಅಂತ ಹುಡುಗಿ. ಆ ಹುಡುಗಿ ನಾನು ಕಂಡ್ರೆ ತುಂಬ ಪ್ರೀತಿ. ನಾನು ಕಾಲೇಜಿಂದ ಬಂದಾಗ ಆಕೆಗೆ ಒಂದು ಚಾಕ್ಲೇಟು ಬಿಸ್ಕೆಟೋ ತಂದು ಕೊಡ್ತಾ ಇದ್ದೆ. ಈ ಕರ್ಫ್ಯೂ ಆದಾಗ ಮಳಿಗೆ ಮೇಲೆ ಕೂತಿದ್ವಲ್ಲ, ನಮಗೊಂದು ಸಣ್ಣ ಸಣ್ಣ ಗುಡಿಸಲ್ ಥರ ಹಾಕ್ಕೊಟ್ರು, ಜಮಖಾನೆ ಹಾಕಿ ಅದು ಗುಡಿಸಲ್ ಅಲ್ಲೇ ಒಳಗಿರ್ಬೇಕು, ಕೆಟ್ಟ ಬಿಸಿಲು ಇರಬೇಕು. ಸಾಯಂಕಾಲ ಹೊರಗೆ ಬಂದರೆ ಸಾಕಪ್ಪ ಅಂತ ಇರೋದು ನಮಗೆ. ಆ ಮಗುನೂ ಅಲ್ಲೇ ಇತ್ತು, ತಜ್ಜಿನೂ ನಮ್ಮ ಜೊತೆಗೆ ಮಳಿಗೆ ಮೇಲೆ ಇರೋದು. ಒಂದು 8 ಜನ ಹುಡುಗರಿದ್ವಿ ನಾವು. ಆ ಹುಡುಗಿ ಬಂದು ಅನ್ನೋಕ್ಕೆ ಶುರು ಮಾಡಿದ್ಲು. ನನಗೆ ಗೊತ್ತು ಆ ಹುಡುಗಿಗೆ ನಾನು ಕುರಿ ಮರಿ ಥರ ಎತ್ಕೋಬೇಕು, ಬೆನ್ನ ಮೇಲೆ ಎತ್ಕೋಬೇಕು ಅಂತ ಆಸೆ ಅದಕ್ಕೆ. ಆಯ್ತು ಬಾ ಎತ್ಕೋತೀನಿ ಅಂತ ಎತ್ಕೊಂಡೆ. ಹಾಗೊಂದು ತಮಾಷೆ ಆಯಿತು, ಸೂರ್ಯ ಮುಣುಗ್ತಾ ಇದ್ದಾನೆ. ಆ ಹುಡುಗಿ ಸೂರ್ಯ ನೋಡ್ತಾಳೆ, ಯಾ ಅಂದ್ಲು. ನನಗೆ ಗೊತ್ತು ಸೂರ್ಯ ಅದು ಅಂತ ಹೇಳಿದೆ. ಹಿಂತಿರುಗಿ ನನ್ನ ನೆರಳು ಬಿದ್ದಿತ್ತಲ್ಲ, ಅಷ್ಟುದ್ದ ನೆರಳು ಬಿದ್ದಿತ್ತಲ್ಲ, ಅದನ್ನು ತೋರಿಸಿ, ಯಾ ಅಂದ್ಲು. ಸೂರ್ಯ ತೋರಿಸ್ತಾಳೆ, ನೆರಳು ತೋರಿಸ್ತಾಳೆ, ಸೂರ್ಯ ತೋರಿಸ್ತಾಳೆ, ನೆರಳು ತೋರಿಸ್ತಾಳೆ, ಯಾ ಅಂತಾಳೆ. ಆಕೆ ಏನು ಹೇಳಬೇಕಂತಿದ್ಲೋ ಯಾರಿಗೂ ಅರ್ಥ ಆಗಲಿಲ್ಲ, ಕೆಲವ್ರು ನಕ್ಬಿಟ್ರು. ನಾನು ಏನು ಹೇಳ್ತೀನಿ ನೀನು ಅಂತ ಕೇಳಿದೆ. ಆಕೆ ಜೋರ ನಕ್ಬಿಟ್ಟು ಯಾ ಅಂತ ತೋರಿಸಿದ್ಲು. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಸ್ನೇಹಿತರೆ, ಆಕೆ ಏನು ಹೇಳಬೇಕಂತಿದ್ಲು ಅಂತ ಆಕೆಗೆ ಗೊತ್ತು. ಆದರೆ ನನಗೆ ಹೊಳೆದದ್ದೇನು ಗೊತ್ತಾ, ಸೂರ್ಯನ ಕಡೆ ಮುಖ ಮಾಡಿ ನಿಂತಾಗ ನಿಮ್ಮ ನೆರಳು ಹಿಂದಿರ್ತದೆ. ಸೂರ್ಯ ಅಂದರೆ ಬೆಳಕು, ಸೂರ್ಯ ಅಂದರೆ ಜ್ಞಾನ. ನೀವು ಜ್ಞಾನದ ಕಡೆ ಮುಖ ಮಾಡಿ ಹೋದಾಗ ನಿಮ್ಮ ಅಶಕ್ತತೆಗಳು ಇದ್ದಾವಲ್ಲ, ನಿಮ್ಮ ಆಗಲಾರ್ದಂಥ ಕೆಲಸ, ನೆಗೆಟಿವ್ ಥಾಟ್ಸ್ ಎಲ್ಲ ಇದ್ದಾವೆ, ಹಿಂದುಳಿತಾವೆ, ಮುಂದಿರಲ್ಲ. ಅದೇ ನಾನು ಸೂರ್ಯನ ಕಡೆಗೆ ಬೆನ್ನು ಮಾಡಿ ನಿಂತಾಗ ಏನಾಗುತ್ತೆ ಅಂತ, ನನ್ನ ಬೆಳಕಿಗೆ ಬೆನ್ನು ಮಾಡಿ ನಿಂತಾಗ, ಆನಂದದ ಕಡೆ ಬೆನ್ನು ಮಾಡಿ ನಿಂತಾಗ, ಸಂತೋಷದ ಕಡೆಗೆ ಬೆನ್ನು ಮಾಡಿ ನಿಂತಾಗ, ಜ್ಞಾನದ ಕಡೆಗೆ ಬೆನ್ನು ಮಾಡಿ ನಿಂತಾಗ ನನ್ನ ವೈಫಲ್ಯಗಳೇ ಮುಂದೆ ಹರಡ್ಕೊಂಡು ನಿಂತ್ಕೋತಾವೆ. ಆದ್ದರಿಂದ ಆಯ್ಕೆ ನನ್ನದು. ಬೆಳಕಿಗೆ ಮುಖ ಮಾಡಿ ನಿಂತಾಗ ನನ್ನ ವೈಫಲ್ಯಗಳೆಲ್ಲ ಹಿಂದಿರ್ತವೆ, ನನ್ನ ಬೆಳಕಿಗೆ ಬೆನ್ನು ಮಾಡಿ ನಿಂತಾಗ ನನ್ನ ಕಣ್ಣು ಮುಂದೆ ಕಾಣೋದೆಲ್ಲ ವೈಫಲ್ಯಗಳೇ. ಅವತ್ತೇ ಅಂದ್ಕೊಂಡೆ, ಜೀವನದಲ್ಲಿ ಬದುಕೋದಾದರೆ ಬೆಳಕಿನ ಕಡೆ ಮುಖ ಮಾಡಿ ನಡಿಬೇಕು, ಬೆಳಕಿಗೆ ಬೆನ್ನು ಮಾಡಿ ನಡಿಬಾರದು ಅಂತ. ಯಾವ ಹುಡುಗಿ ಕಡೆಯಿಂದ ನನಗೆ ಪ್ರೇರೇಪಣೆ ಸಿಕ್ಕಿದ್ದು ಆ ಹುಡುಗಿ ನಾನು ಗುರು ಆಗಿಬಿಟ್ಲಾಕೆ, ಯಾಕೆ ಇವತ್ತಿಗೂ ನೆನೆಸ್ಕೋತೇನೆ ನಾನು.

ತುಂಬ ಪ್ರೆಷರ್ ಬಿಲ್ಡಪ್ ಆಗಿಬಿಟ್ಟಿದೆ ಒಳಗಡೆ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ನೈಟ್ರಿಕ್ ಆ್ಯಸಿಡ್ ಮಿಕ್ಸ್ಚರ್, ಅದು ಬಂಗಾರ ಕರಗತ್ತೆ ಅದರೊಳಗೆ. ಅದು ಹೋಗೋ ತಪ್ಪಂತ ಹಾರ್ಬಿಡ್ತು. ಹೊಡೆದ್ರೆ ಸುಮಾರು 3 ಲೀಟ್ರ್ ಫ್ಲಾಸ್ಕ್ ಅದು ಕುದಿತಿರುವಂಥ ಆ್ಯಸಿಡ್ ಮಿಕ್ಸ್ಚರ್ ನನ್ನ ಬಲಗಾಲ ಮೇಲೆ ಬಿದ್ದು, ತೊಡೆ ಮೇಲೆ ಬಿದ್ದು ಪೂರ ಪಾದದ ತನಕ. ಒಂದು ಕ್ಷಣದಲ್ಲಿ ಪ್ಯಾಂಟ್ ಸುಟ್ಟು ಭಸ್ಮ ಆಯಿತು. ಇಡೀ ಕಾಲು ಈ ಬೇಯಿಸಿದ ಬದನೆಕಾಯಿ ಇರುತ್ತಲ್ಲ ಕಪ್ಪು, ಹಾಗಾಗ್ಬಿಡ್ತು. ಎಷ್ಟು ಉರಿತಿತ್ತು ಅಂದರೆ ಅದು ಹೇಳಿದ್ರೆ ಅರ್ಥನೇ ಇಲ್ಲ. 1 ಲಕ್ಷ ಸೂಜಿಗಳನ್ನು ಒಂದೇ ಸಮ ಚುಚ್ಚಿದ್ರೆ ಏನಾಗ್ತದೆ, ಹಾಗಾಗೋದು. ನಾನು ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು. ಅದು ಕಾಲೆಲ್ಲ ಒಂಥರ ನೊರೆ ಬಂದಂಗೆ ಆಗ್ಬಿಟ್ಟಿತ್ತು. ಕಾಲು ಕತ್ತರಿಸ್ತಾರೆ ಅಂತ ನಮ್ಮ ಮೇಷ್ಟ್ರು ಒಬ್ರು ಇದ್ದರು, ಸ್ವಲ್ಪ ತಿಳುವಳಿಕೆ ಕಮ್ಮಿನೇ ಅನ್ನಬೇಕು. ನಾನು ಕೂತಿದ್ದೀನಿ, ನಂಗೆ ಉರಿತಾ ಇದೆ ಅಂತ ಅಥವಾ ನನಗೆ ಹೇಳ್ತಾರೆ ನಿಮ್ಮ ಕಾಲು ಕತ್ತರಿಸ್ತಾರೆ ಅಂತ ಖರ್ಜಿಗೆ ಅವರೇ ಅಂತ. ನಾನು ಏನು ಮಾಡಬೇಕು ಅವಾಗ? ನಾನು ಹೇಳಿದೆ, ಸರ್ ಇಲ್ಲಿ ನೋಡಿ ಡಾಕ್ಟರ್ಸಿಗೆ ಬಿಟ್ಟು ಬಿಡೋಣ, ಕಾಲು ಇಡಬೇಕೋ ತೆಗಿಬೇಕೋ ಅವ್ರಿಗೆ ಗೊತ್ತಿರುತ್ತೆ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅಲ್ರಿ ಕಾಲು ಕತ್ತರಿಸ್ತಾರೆ ನಿಮ್ಮದು ಅಂದರು. ಕತ್ತರಿಸಿದ್ರೆ ಕತ್ತರಿಸ್ಬಿಡ್ರಿ, ಜೀವ ಉಳಿತಿದ್ರೆ ಕಾಲು ಹೋದ್ರೆ ಹೋಗಲಿ, ಇದೇನು ಮಾಡೋಕ್ಕಾಗ್ತದೆ. ನನಗೆ ಆ ಹುಡುಗಿ ಮಾತೇ ನೆನಪಿತ್ತು. ಎಲ್ಲಿವರೆಗೂ ಋಣಾತ್ಮಕವಾಗಿ ವಿಚಾರ ಮಾಡ್ತಿರೋ ನಿಮ್ಮ ಮನಸ್ಸು ಕುಸಿದು ಹೋಗುತ್ತೆ, ಎಲ್ಲಿವರೆಗೂ ಧನಾತ್ಮಕವಾಗಿ ಚಿಂತೆ ಮಾಡ್ತಿರೋ ಮನಸ್ಸು ಖುಷಿಯಲ್ಲ, ಯಾವುದೋ ಒಂದು ಅದಕ್ಕೆ ಸೊಲ್ಯೂಷನ್ ಬರ್ತದೆ, ಯಾವುದೋ ಒಂದು ಉಪಾಯ ಬರ್ತದೆ ಅಂತ ನನ್ನ ಗ್ಯಾರಂಟಿ. ನನ್ನ ದೈವ ನೋಡಿ ಅವಾಗ ಹೇಗಿತ್ತು ಅಂದರೆ, ಕಲ್ಬುರ್ಗಿ ಜಿಲ್ಲೆಯಲ್ಲಿ ಕಾಲ್ರಾ ಇತ್ತು ತುಂಬ ಅವಾಗ, ಏಪ್ರಿಲ್ ಮೇ ತಿಂಗಳು. ಆ ಕಾಲ್ರಾ ಟ್ರೀಟ್ಮೆಂಟ್ ಮಾಡೋದಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಿಂದ ಡಾಕ್ಟರ್ಸ್ ಬಂದಿದ್ದಾರೆ, ಅಮೆರಿಕನ್ ಡಾಕ್ಟರ್ಸ್. ನಮ್ಮ ಪ್ರೊಫೆಸರ್ ಕರ್ಕೊಂಬಂದ್ರು, ಹಿಂಗಾಗಿದೆ ನೋಡಿ ಆಕ್ಸಿಡೆಂಟ್ ಇವನಿಗೆ ಅಂತ. ಅವ್ರು ಬಂದ ಫ್ಯೂರಾಸಿನ್ ಅಂತ ಕ್ರೀಮ್ ಹೊಸದಾಗಿ ಬಂದದ್ದು ಅವಾಗೇನು ಅಮೆರಿಕದಲ್ಲಿ, ಇಷ್ಟುದ ಟ್ಯೂಬ್ ತಂದಿದ್ದರು ಅವರು, ಜೊತೆಗೆ ತಂದಿದ್ದಾರೆ. ಅದು ಟ್ಯೂಬನ್ನು ಹೀಗೆ ಕಿವುಚಿಬಿಟ್ಟು ತೆಗೆಯೋಕೆ ಟೈಮ್ ಇಲ್ಲ ಅವರಿಗೆ, ಅಷ್ಟು ಬ್ಲೇಡಿಂದ ಟ್ಯೂಬನ್ನು ಅಡ್ಡ ಹರಿದ್ಬಿಟ್ಟು ನನ್ನ ಕಾಲಿಗೆಲ್ಲ ಹಾಕಿದರು. ಸುಮಾರು ನಾನು 1.5 ತಿಂಗಳು ಆಸ್ಪತ್ರೆಯಲ್ಲೇ ಇದ್ದೆ. ನಾನು ನಿಮ್ಗೆ ಆಶ್ಚರ್ಯ ಆಗುತ್ತೆ, ನನ್ನ ಸುಟ್ಟು ಕಲೆ ಕೂಡ ಇಲ್ಲ ಈಗ ಕಾಲ ಮೇಲೆ, ಆ್ಯಸಿಡ್ ಸುಟ್ಟದ ಕಲೆ ಕೂಡ ಇಲ್ಲ. ನನಗೆ ಯಾಕಾಯಿತು, ನನಗನ್ಸೋದು 2-3 ಕಾರಣಕ್ಕಾಗಿರ್ಬೋದು. ಒಂದು, ಆ ಡಾಕ್ಟರ್ ಟ್ರೀಟ್ಮೆಂಟ್ ಹೊಂದಿರಬೇಕು. ನನ್ನ ಮನಸ್ಸಲ್ಲಿ ಖಚಿತವಾಗಿ ಏನೂ ಆಗಲ್ಲ ನನಗೆ ಅಂತ, ಏನೂ ಆಗಲ್ಲ ಅಂತ. ಇದು ಮೊಂಡ ಧೈರ್ಯ ಅನ್ಬೋದು ಕೇಳಿದವರು, ಆದರೆ ಮೊಂಡ ಧೈರ್ಯ ಅಲ್ಲ, ನಾನೇ ಹೇಳ್ಕೋಬೇಕಾಗಿತ್ತು. ಹೊರಗಿನಿಂದ ನನಗೆ ಪ್ರೇರೇಪಣೆ ಸಿಗೋ ಚಾನ್ಸ್ ಇರಲಿಲ್ಲ. ಎಲ್ಲರೂ ಅಯ್ಯೋ ಅಯ್ಯೋ ಪಾಪ ಅಯ್ಯೋ ಪಾಪ ಅಂತ ಸಹಾನುಭೂತಿನೇ ತೋರಿಸೋರು ಹೊರತಾಗಿ ಧೈರ್ಯ ತುಂಬೋರು ಯಾರು ಇರಲಿಲ್ಲ. ಆಗ ನಾನು ಒಬ್ಬನೇ ಇದ್ದೆ. ಆಗ ಅಂದ್ಕೊಂಡೆ, 1 is a company ಅಂತ, 2 is not a company, 1 is a company. ಒಬ್ಬರೇ ಇದ್ದರೂ ಕಂಪನಿ ಆಯಿತು, ನಾನು ನನ್ನ ಆತ್ಮ ಹೇಳ್ಕೊಳ್ದು, ಏನಾಗಲ್ಲ ಬಿಡು, ಏನಾಗ್ತದೆ ನಿನಗೇನಾಗಲ್ಲ ಬಿಡು ಅನ್ಕೋತಾ ಇದ್ದೆ. ಆಗ ಪ್ರತಿ ಸಲ ಹುಡುಗಿ ಮಾತು ನೆನಪಾಗೋದು. ಬೆಳಕಿನ ಕಡೆ ಮುಖ ಮಾಡಿದಾಗ ನಿಮ್ಮ ವೈಫಲ್ಯಗಳು ಹಿಂದಿರ್ತವೆ, ಬೆಳಕಿಗೆ ಬೆನ್ನು ಮಾಡಿದಾಗ ವೈಫಲ್ಯಗಳೇ ಕಾಣಿಸ್ತವೆ ಅಂತ. ಆದ್ದರಿಂದ ಬೆಳಕಿಗೆ ಆಶಾವಾದ, ಬೆಳಕಂದ್ರೆ ಆಶಾವಾದ, ಆಶಾವಾದ ಕಡೆ ಬೆಳಕು ಮಾಡಿದಾಗ ನಿರಾಶೆ ಎಂದೂ ಕಾಡೋದಿಲ್ಲ. ಸುಮಾರು ನಾನು 3 ತಿಂಗಳಾಯ್ತು, 1.5 ತಿಂಗಳು ನಾನು ಹಾಸ್ಪಿಟ್ಲಲ್ಲೇ ಇದ್ದೆ. ಆಮೇಲೆ ವೀಲ್ ಚೇರಲ್ಲಿ 1.5 ತಿಂಗಳು ಇರಬೇಕಾಯ್ತು, ಸುಮಾರು 3 ತಿಂಗಳು. ನನಗೆ ಸ್ವಲ್ಪ ನಡಿಬೇಕಾದ್ರೆ ಕಷ್ಟ ಆಯ್ತು, ಆಮೇಲೆ ಯಾಕೆ ಕಾಲು ಹಿಂಗೆ ಮಡಿಸ್ಕೊಂಡು ಕೂತಿದ್ನಲ್ಲ, ಹೀಗಾಗಿ ಅಭ್ಯಾಸ ಇಲ್ಲ ಕಾಲಿಗೆ, ಜಾಯಿಂಟ್ದಾಗಿತ್ತು. ಬಟ್ ಮತ್ತೆ ವಯಸ್ಸು ಸಣ್ಣದು ನೋಡಿ, ಆವಾಗ ನಡೆದು ಹೋಗ್ತಿತ್ತು, ಆವಾಗ ಓನ್ಲಿ 19-20 ಇರಬೇಕು, ಬೇಗ ಗುಣ ಆಯಿತು. ಈಗ ನನಗೆ ಆ ಕಾಲು ಮೇಲೆ ಗಾಯದ ಕಲೆ ಕೂಡ ಇಲ್ಲ.

0: ഹായ്, ഞാൻ നിങ്ങൾ രക്ഷ ഷെട്ടി. നിങ്ങൾക്കേനുള്ള റേഡിയോ സാരംഗ് 107.8 FM രംഗ് രംഗ് ദവത്.
1: ജീവനദുദ്ദക്കു പ്രതി ക്ഷണനൂ യശസ്സെ തന്നെ. ಈ ಕ್ಷಣವನ್ನು ನಾನು ಸಂತೋಷವಾಗಿ ಕಳೆದ್ರೆ ಅದು ಯಶಸ್ಸಿಕ್ಕ ಹಾಗೆ. ಈ ಕ್ಷಣದಲ್ಲಿ ಏನಾದರೂ ಮತ್ತೊಬ್ಬರಿಗೆ ಸಹಾಯ ಮಾಡಬೇಕಾದ್ರೆ ಅದೊಂದು ಯಶಸ್ಸಿಕ್ಕ ಹಾಗೆ. ನನ್ನ ಮಾತಿನಿಂದ ಇನ್ನೊಬ್ಬರಿಗೆ ಒಂದು ಸಂತೋಷ ಆಗೋದಾದ್ರೆ ಅದು ಯಶಸ್ಸಿಕ್ಕ ಹಾಗೆ. ಸಣ್ಣ ಪ್ರಮಾಣದಲ್ಲಿ ಯಶಸ್ಸಿದೆ. ಅದು ನನಗೊಂದು ಖಾತ್ರಿ ಆದದ್ದು, ಜೀವನದಲ್ಲಿ ಯಶಸ್ಸು ಅನ್ನೋದು ನನಗೋಸ್ಕರ ಏನಾದರೂ ಆದಾಗಲ್ಲ, ನನ್ನಿಂದ ಮತ್ತೊಬ್ಬರಿಗೆ ಏನಾದರೂ ಒಂಚೂರು ಪ್ರಯೋಜನ ಆದರೆ ಯಶಸ್ಸು ಆದ ಹಾಗೆ. ನನಗೆ ಯಾಕೆ ಅನಿಸುತ್ತೆ ಅಂದರೆ, ಕಾಡಲ್ಲಿ ಒಂದು ಹೂ ಬಿದ್ದು ಬಿಟ್ಟಿದೆ, ಮನೆ ಮುಂದೊಂದು ಹೂ ಆಗಿದೆ, ಅದ್ರ ಸಾರ್ಥಕ್ಯ ಎಲ್ಲಿದೆ ಅಂತ. ಅದಕ್ಕೆ ವಾಸನೆ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ, ಆದರೆ ಹೂ ಆಗಿದೆ ಅಂತ ಸುತ್ತಮುತ್ತ ಇರೋರು ಗೊತ್ತಾಗುತ್ತೆ. ಹೂ ಸಹ ಇದೆ ನೋಡ್ರಿ, ವಾಸನೆ ಬರ್ತಾ ಇದೆ ಅಲ್ಲೋ, ಮಲ್ಲಿಗೆ ಹೂ. ಅದಕ್ಕೆ ಒಂದು ಮಲ್ಲಿಗೆ ಹೋಗಿತ್ತು ಮನೇಲಿ ತೂಗು ಹಾಕ್ಬಿಡಿ ಗೂಟಕ್ಕೆ, ಆ ಕೋಣೆ ತುಂಬ ವಾಸನೆ ಇರುತ್ತೆ, ಮುಂದೆ 4 ತಾಸಿ ಒಣಗಿ ಹೋಗುತ್ತೆ, ಅದು ಏನು ಪ್ರಯೋಜನ ಇಲ್ಲ ಅದು. ಆದರೆ ನನಗೆ ಸಂತೋಷ ಆಗೋದಂದ್ರೆ ಬೆಳಿಗ್ಗೆ ಬಿಡಿಸಿದಂಥ ಹೂವು ಸಾಯಂಕಾಲ ಮುದುಡು ಹೋಗುತ್ತೆ. ಬದುಕೋದು 6 ತಾಸು 8 ತಾಸು 10 ತಾಸು, ಆದ್ರೆ ಬದುಕೋ 8 ತಾಸು ಗೊತ್ತಿದೆ, ಅದಕ್ಕೆ ನಾನು ಜಾಸ್ತಿ ಬದುಕಲ್ಲ, 8 ತಾಸು ಬದುಕೋದನ್ನು ಗೊತ್ತಿದ್ರು ಕೂಡ ಕೊನೆ ಕ್ಷಣದವರೆಗೂ ವಾಸನೆ ಕೊಡುತ್ತೆ ಅಲ್ರಿ. ಅದು ಇರೋದು ಎಷ್ಟು ದಿವಸ, ನಾನು ಯಾಕೆ ಕೊಡಬೇಕು ಅಂತನ್ಲಿಲ್ಲ. ಆ ಹೂವೇ ಅಷ್ಟು ಸಂಭ್ರಮದಲ್ಲಿ ಇರಬೇಕಾದ್ರೆ 60-70 ವರ್ಷ ಬದುಕುವಂಥವ್ರು ನಾವೇ ಯಾಕೆ ಹೇಳಬೇಕು ಅಲ್ವಾ? 7 ತಾಸು ಬದುಕುವಂಥ ಹೂವೇ ಸಂತೋಷವಾಗಿರುವಾಗ 70 ವರ್ಷ ಬದುಕುವಂಥ ನಾವೇ ಯಾಕೆ ತಲೆ ಕೆಡಿಸ್ಕೋಬೇಕು? ಇರುವ ಅಷ್ಟು ದಿವಸ ಸಂಭ್ರಮದಿಂದ ಬದುಕೋಣಪ್ಪ. ನಾಳೆ ಬೆಳಗ್ಗೆ ಬದುಕಿರ್ತೀನಿ ಅಂತ ಗ್ಯಾರಂಟಿ ಇಲ್ಲ. ಈಗಿದ್ದೀನಲ್ಲ, ಯಾಕೆ ಹೊರಗು ಕೆಟ್ಟ ಮಾತು ಯಾಕೆ, ಯಾಕೆ ಮುಖ ಸಣ್ಣ ಮಾಡ್ಕೋಬೇಕು? ಬದುಕೊಡ್ತೀವಿ, ಸಂಭ್ರಮವಾಗಿ ಬದುಕೋಣ. ಒಂದು ಭಾಳ ಮುಖ್ಯವಾಗಿ ಹೇಳಬೇಕಾದ್ದು, ಭಾಳ ಜನ ಅಂತಾರೆ ಕೊರೋನಾ ಬಂತು ಜೀವನ ಹಾಳಾಗೋಯ್ತು. ಅದೆಂಥ ಜೀವನ ರೀ ಅದು, ಕೊರೋನಾ ಬಂದರೆ ಹಾಳಾಗುವಂಥದ್ದು ಅಲ್ವಾ? ಒಂದು ರೋಗ ಬಂದರೆ ಹಾಳಾಗುತ್ತ ಜೀವನ? ಇದು ಆಕಾಶದಲ್ಲಿ ಶುಭ್ರ ಬೆಳೆದು ಬಿಸಿಲಿದೆ, ಮೋಡ ಬಂತೊಂದು, ಮೋಡ ಬಂದಾಗ ಏನಾಯ್ತು, ಸೂರ್ಯ ಮರ್ಯಾದೆ ಪರ್ಮನೆಂಟ್ ಮರ್ಯಾದ, ನಾವು ಪಾಸಿಂಗ್ ಕ್ಲೌಡ್ ಅಂತಾರೆ ಇದಕ್ಕೆ, ಹೋಗುವಂಥ ಕಾಡು. ಈ ಕೊರೋನಾ ಇರೋದು ಬಂದದ್ದು ಶಾಶ್ವತವಾಗಿರೋದಕ್ಕಲ್ಲ, ಹಿಂದಕ್ಕೆ ಇದಕ್ಕಿಂತ ಭಯಂಕರವಾದ ರೋಗ ಬಂದಿದ್ದಾವೆ. ಪ್ಲೇಗ್ ಬಂದಿದೆ, ಕಾಲರಾ ಬಂದಿದೆ, ಫ್ಲೂ ಬಂತು, ಟೈಫಾಯ್ಡ್ ಬಂತು, ಲಕ್ಷಗಟ್ಟಲೆ ಜನ ಸತ್ತು ಹೋದರು ಅವಾಗ. ಅದು ನಾನು ಹೇಳೋದಿಷ್ಟೇ, ಕೊರೋನಾ ಬಂತು, ಕಷ್ಟ ಬಂತು, ಕಷ್ಟ ನನ್ನ ನುಂಗಿ ಹಾಕಬಾರ್ದು. 3 ತಿಂಗಳು 4 ತಿಂಗಳು ಆಮೇಲೆ ಚೆನ್ನಾಗಿ ಬಂದೇ ಬರುತ್ತಲ್ಲ, ಒಳ್ಳೆ ಜೀವನ ಬಂದೇ ಬರುತ್ತಲ್ಲ. ನಾನು 3 ತಿಂಗಳಾಯಿತು ಅಂತ ಒದ್ದಾಡಬೇಕಾಗಿಲ್ಲ, 6 ತಿಂಗಳು ಬರಲಿ ಏನು ತೊಂದರೆ ಇಲ್ಲ. ಮತ್ತು ಇನ್ನೊಂದು ಮಾತು ಯಾವಾಗಲೂ ನೆನಪಿಡಬೇಕಾದ ತರುಣರು ಅಥವಾ ತರುಣಿರು ಅಂತಂದರೆ, ರಾತ್ರಿ ಗಾಢ ಆದಷ್ಟು ಬೆಳಗ್ಗೆ ಹತ್ತಿರ ಇದೆ ಅಂತ ಗಮನಿಸಿರಬೇಕು. 12 ಗಂಟೆ ನಿದ್ದೆ ಬರಲ್ಲ, ಕೂತಿರ್ತಬೇಕು, ಡ್ರೈವ್ ಮಾಡ್ತಿರ್ತಾರೆ ನೋಡಿ ರಾತ್ರಿ ಡ್ರೈವ್ ಮಾಡೋರು, 12ಕ್ಕೆ ಯಾವುದೇ ಆಕ್ಸಿಡೆಂಟ್ ಆಗಲ್ಲ ಸಾಮಾನ್ಯವಾಗಿ. ಆಕ್ಸಿಡೆಂಟ್ ಬೆಳಗ್ಗೆ 3:30-4 ಗಂಟೆಗೇನೆ. ಯಾಕೆ ಹೇಳಿ? ಬೆಳಕು ಹತ್ತಿರ ಇದ್ದಾಗ ತಮಸ್ಸು ಜಾಸ್ತಿ ಆಗುತ್ತೆ. ಈಗ ಕೊರೋನಾ ತಮಸ್ಸು ಎಲ್ಲ ಕಡೆ ಹರಡ್ಕೊಂಡಾಗ ನಾನು 2 ರೀತಿ ನೋಡ್ಕೋಬೋದು. ಅಯ್ಯೋ ಅಯ್ಯೋ, ಕೊರೋನಾ ನಮ್ಮ ದೇಶ ಮುಣುಗಿಸ್ಬಿಡ್ತು, ಜಗತ್ತು ಮುಣುಗೋಯ್ತು, ಇದು ಒಂದು ರೀತಿ. ಇದು ಹಿಂಗಾದಾಗ ಕಿತ್ಕೊಂಡು ಹೇಳುತ್ತಲ್ಲ, ನಮ್ಮ DVG ಭಾಳ ಚಂದ ಹೇಳ್ತಾರೆ, ಹಿಂದಿನ ದಿವಸ ರಾತ್ರಿ ಮಳೆ ಬರುತ್ತೆ. ಅಲ್ಲ, ಅದ್ಭುತ ಮಾತದು. ಇಷ್ಟು ಜೋರಾಗಿ ಮಳೆ ಬರುತ್ತೆ, ಗುಡುಗು ಸಿಡ್ಲು, ಮನೇಲಿ ಒಬ್ಬರಿಗೆ ಕರೆಂಟ್ ಹೋಗ್ಬಿಡುತ್ತದೆ, ಅಯ್ಯೋ ಹೆದರಿಕೆ ಆಗ್ಬಿಡುತ್ತೆ, ಏನಪ್ಪ ಇದು, ಪ್ರಳಯ ಆದಂಗೆ ಆಯ್ತಲ್ಲ, ಮಳೆ ಬಂತಲ್ಲ ಅಂತ ಅನಿಸುತ್ತೆ. ಆದರೆ ಮರುದಿನ ಬೆಳಗ್ಗೆ ರಸ್ತೆ ಮೇಲೆ ಹೋದಾಗ ರಸ್ತೆ ಎಲ್ಲ ಚೊಕ್ಕ ತೊಳೆದಿದ್ದಂಗಿದೆ, ಇದೆಲ್ಲ ಎಲ್ಲ ಗಿಡ ಮರಗಳ ಮಳೆ ಬಂದು ಎಲೆಯೆಲ್ಲ ತೊಳೆದಿಟ್ಟಂಗಿದೆ. ಮರುದಿವಸ ಸೂರ್ಯೋದಯ ಆದಾಗ ಅದ್ಭುತ ಅನಿಸ್ಬಿಡುತ್ತೆ, ಎಷ್ಟು ಚಂದ ಅಲ್ಲ ಸೂರ್ಯೋದಯ. ಈ ಸೂರ್ಯೋದಯ ಚಂದ ಆಗ್ಬೇಕಾದ್ರೆ ಹಿಂದಿನ ದಿವಸ ರಾತ್ರಿ ಮಳೆ ಬರಬೇಕಾಗಿತ್ತು. ಮಳೆ ಬಂದಾಗ ಅಯ್ಯೋ ತೊಂದರೆ ಅನ್ಬೇಡಿ, ಮಳೆ ಮುಗಿದ ತಕ್ಷಣ ಅದ್ಭುತವಾದ ಸೂರ್ಯೋದಯ ನಮಗೋಸ್ಕರ ಕಾದಿದೆ.

0: ஹாய் நமஸ்கார ஐயா, நிக்கலாம் அர்ஜுன் காபி கார்டு.
1: நமஸ்கார் யா, நிக்கலாம் விஜயகுமார் கொடியால் பயில் பார்த்திருந்தோம்ல
2: யானு லயன் கிஷோர் டி ஷெட்டி லகுமி தண்ட குட்லா.
3: நமஸ்கார யா, நிக்கலாம் தெலிக்கத பள்ளி தேவதாஸ் காபி கார்ட்.
4: நமஸ்கார யா, நிக்கலாம் தத்தின குசந்தர சின்ன விண்டி படேல் நிக்கிற கிளந்து பிளே 107.8 FM ரங்க ரங்கதா பதி.
5: ಯಾವಾಗಲೂ ದಯವಿಟ್ಟು ನೋಡಿ, ಪ್ರಪಂಚ ಇರೋದೇ ಹೀಗೆ ಮೇಲೆ ಇಳುವು ಮೇಲೆ ಇಳುವು ಆಗುವಂಥದ್ದು. ಕೆಳಗಡೆ ಬಂದಿದ್ದೀವಿ ಅಂದರೆ ಮೇಲುಗಡೆ ಹೋಗೋ ಹಾದಿ ಹತ್ತಿರ ಇದೆ ಅಂತ ಎರಡು ರೀತಿ ನೋಡ್ಕೋಬೋದು. ಅಯ್ಯೋ ಕೆಳಗೆ ಕುಸಿದು ಕೂತಿದ್ದೀವಿ ಅನ್ನಬೇಡಿ. ಜೋಕಾಲಿ ಕೆಳಗಡೆ ಬಂದಾಗ ಏನೂ ನಷ್ಟ ಇಲ್ಲ, ಮುಂದೆಲ್ಲಿ ಹೋಗಬೇಕದು, ಮೇಲೇನು ಹೋಗಬೇಕಲ್ಲ, ಬೇರೆ ದಾರಿ ಇಲ್ಲ ಅದಕ್ಕೆ. ಆದ್ದರಿಂದ ದಯವಿಟ್ಟು ತಿಳ್ಕೊಳ್ಳಿ, ಯಾವತ್ತು ಪ್ರಪಂಚ ಕಾಲು ಮಡಚ್ಕೊಂಡು ಕೂತ್ಕೊಂಡಿದೆಯೋ ಅದು ಉಚ್ಛ್ರಾಯ ಸ್ಥಿತಿ ಹತ್ತಿರದಲ್ಲೇ ಇದೆ ಅಂತ. ಯು ಆರ್ ಗೋಯಿಂಗ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಗ್ರೋಯಿಂಗ್ ವರ್ಲ್ಡ್, ಲಾಫಿಂಗ್ ವರ್ಲ್ಡ್, ಜಾಯಸ್ ವರ್ಲ್ಡ್. ಅದು ಬರುತ್ತೆ, ಅದು ಬರುತ್ತೆ ಅಂತ ಆಸೆ ಇಟ್ಕೊಳ್ಳಿ. ಇಟ್ಕೊಂಡಾಗ ಇವತ್ತಿನ ಕಾಡು ಕತ್ತಲೆ ನಮ್ಮ ಕಾಡೋಲ್ಲ, ಅದನ್ನು ನಾಳೆ ಬೆಳಿಗ್ಗೆ ತುಂಬ ಚೆನ್ನಾಗಿರ್ತದೆ ಅಂತ ದೃಢ ನಂಬಿಕೆ ನಿಮಗಿರಬೇಕಾದ್ದೆ. ಯಾಕಂದರೆ ನಾಳೆ ಬೇರೆ ದಾರಿ ಇಲ್ಲ, ಕತ್ತಲೆ ಆದಮೇಲೆ ಬೆಳಕು ಬರಲೇಬೇಕು, ರೋಗ ಹೋದ್ಮೇಲೆ ಆರೋಗ್ಯ ಚೆನ್ನಾಗಿ ಆಗೇಬೇಕು, ಅದಾಗತ್ತೆ. ಕೊರೋನಾ ಬಂದಿದೆ, ಅದ್ರ ಭಾಗ ಆಗಿದ್ದೀವಿ ನಾವು. ನನಗೊಬ್ಬರು ಹುಡುಗಿ ಕೇಳಿದ್ಲು ಬೇರೆ ದೇಶದಲ್ಲಿ, ಭಾಳ ಒಳ್ಳೆ ಮಾತು ಕೇಳಿದ್ಲು, ಸರ್ ಇನ್ನು 6 ವರ್ಷ ಆದ್ಮೇಲೆ ಕೊರೋನಾ ಹೇಗಿರುತ್ತೆ ಅಂತ ಕೇಳಿದ್ಲು. ಆಕೆ ಕೇಳಿದೆ, ಇನ್ನು ತಲೆನೋವು ಬರುತ್ತಾ ಅಂತ ಕೇಳಿದೆ. ಬರುತ್ತಲ್ಲ ಆಗಾಗ ಅಂದ್ಲು. ಏನು ಮಾಡ್ತೀಯಾ ಅಂತ ಕೇಳಿದೆ. ಒಂದು ಆಸ್ಪಿರಿನ್ ಟ್ಯಾಬ್ಲೆಟ್ ತೊಗೊಂಬಿಡ್ತೀನಿ ಅಷ್ಟೇ ಅಂದ್ಲು. ಇನ್ನು 6 ವರ್ಷಕ್ಕೆ ಅಷ್ಟೇ ಆಗೋದು ಅಂತ ಹೇಳಿದೆ. 6 ವರ್ಷಕ್ಕೆ ಹೋಗ್ತೀಯಾ, ಅಂಗಡಿಗೆ ಹೋಗಿ ಒಂದು ಕೊರೋನಾ ಟ್ಯಾಬ್ಲೆಟ್ ಕೊಡ್ರಿ ಅಂತ ತೊಗೊಂಬರ್ತೀಯ ಅಷ್ಟೇ. ಕೊರೋನಾ ಹೋಗಲ್ಲ, ಅದು ಇಲ್ಲೇ ಇರುತ್ತೆ, ಅದಕ್ಕೆ ನಾವು ಹೊಂದ್ಕೊಂಡ್ಬಿಡ್ತೀವಿ. ನೀವು ಶತ್ರುಗಳನ್ನು ಮಿತ್ರ ಮಾಡಿಕೊಂಡ್ರೆ ಇನ್ನೇನು ತೊಂದರೆ ಇದೆ? ಈಗ ಜ್ವರ ಬರಲ್ವಾ, ಫ್ಲೂ ಬರಲ್ವಾ? ಫ್ಲೂ ಕೂಡ ಒಂದು ಕಾಲಕ್ಕೆ ಪ್ರಪಂಚನ ಪ್ರಳಯ ಮಾಡ್ದಂಗೆ ಮಾಡಿದಂಥ ರೋಗ ಅದು. ಟೈಫಾಯ್ಡ್ ಬರಲ್ವಾ? ಈಗ ಡಾಕ್ಟರ್ ತಲೆನೇ ಕೆಡಿಸ್ಕೊಳ್ಳಲ್ಲ, ಒಂದು ಇಂಜೆಕ್ಷನ್ ಆ್ಯಂಟಿಬಯೋಟಿಕ್ ಕೊಟ್ಬಿಡ್ತಾರೆ, ಮುಗಿದು ಹೋಗು, 3 ದಿವಸ ಆರಾಮಿರಿ ಅಂತಾರೆ. ಹಾಗೆ ಕೊರೋನಾ ಕೂಡ ಇರುತ್ತೆ, ಅದ್ರ ಜೊತೆಗೆ ಅನುಸಂಧಾನ ಮಾಡ್ಕೊಂಡು ಬದುಕೋದು ನಮ್ಮ ಕೆಲಸ. ಭಯ ಪಡೋ ಕಾರಣ ಇಲ್ಲ. ಅಲ್ಲ, ಸಾಕಷ್ಟು ಜನ ಮೇಷ್ಟ್ರಿಗೆ ತೊಂದರೆ ಆಗಿದೆ, ಒಪ್ಪೋತೀನಿ ನಾನು. ಸಾಮಾನ್ಯವಾಗಿ ಮೇಷ್ಟ್ರೆಲ್ಲ ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರೇ ಇರ್ತಾರೆ, ಬಡವರೇ ಇರ್ತಾರೆ. ನಾನು ಶಾಲೆಯಲ್ಲಿ ಒಂದು ಎಸೆ ಬರೆದಿದ್ದೆ, ದೇರ್ ವಾಸ್ ಎ ಪೂವರ್ ಟೀಚರ್ ಅಂತ. ನನ್ನ ಮೇಷ್ಟ್ರಿಗೆ ಭಾರಿ ಕೋಪ ಬಂದ್ಬಿಡ್ತು, ಇಂಗ್ಲೀಷ್ ಮೇಷ್ಟ್ರಿಗೆ. ಏನು ಬರೆದಿದ್ಯಾ, ಬುದ್ಧಿ ಇದೆಯಾ ನಿನಗೆ? ಎರಡು ವಿಶೇಷಣಗಳು ಜೋಡಿ ಜೊತೆಗೆ ಬರೆಸಬಾರ್ದು ಅಂತ ಹೇಳಿಲ್ಲ ನಿಮಗೆ ಅಂದರು. ಡೋಂಟ್ ಯೂಸ್ ಟು ಅಡ್ಜೆಕ್ಟಿವ್ಸ್ ಟುಗೆದರ್ ಅಂದರು. ನಾನು ಎಲ್ಲಿ ಯೂಸ್ ಮಾಡಿದ್ದೀನಿ ಸರ್ ಅಂದೆ. ಮತ್ತೇನು ಬರೆದಿದ್ದೀನಿ ನೀನು? ದೇರ್ ವಾಸ್ ಎ ಪೂವರ್ ಟೀಚರ್ ಅಂತ ಬರೆದಿದ್ಯಾ. ಟೀಚರ್ ಅಂದರೆ ಪೂವರು, ಮತ್ತೇನು ಪೂವರ್ ಟೀಚರು ಅಂತ ಹಾಗಿತ್ತು ಕಾಲ. ಈಗ ಅಷ್ಟು ಪೂವರ್ ಏನಿಲ್ಲ, ಆದರೂ ಕೂಡ ಕಷ್ಟದಲ್ಲಿದ್ದಾರೆ.

ಹುಟ್ಟಿಗೆ ಹೇಗೆ ಹೆಸರು ಬೇಕೋ ಹಾಗೆ ಸಾವಿಗೂ ಒಂದು ಹೆಸರು ಬೇಕಾಗತ್ತೆ. ಯಾರೇ ನೋಡಿ ತೀರ್ಕೊಂಡ್ರದ್ದು ಏನಾಗಿತ್ತು ಅಂತ ಕೇಳ್ತೀವಿ. ತೀರ್ಕೊಂಡ್ರು ಅನ್ನೋದೇ ಸುದ್ದಿ. ಅದು ಕಾರಣ ತಗೊಂಡು ಏನು ಮಾಡೋದು ನಾವು? ಹಾರ್ಟ್ ಅಟ್ಯಾಕ್ ಆಗಿತ್ತೋ, ಓ ಬ್ರೈನ್ ಹೆಮರೇಜ್ ಆಗಿತ್ತು ಅವ್ರಿಗೆ, ಓ ಆಕ್ಸಿಡೆಂಟಲ್ಲಿ ಹೋದ್ರ ಅಂದರೆ ಹುಟ್ಟಿಗೆ ಹೇಗೆ ಹೆಸರು ಇದೆಯೋ ಸಾವಿಗೂ ಒಂದು ಹೆಸರು. ಹಾಗೆ ಕೊರೋನಾ ಕೂಡ ಒಂದು ಹೆಸರು, ಕೊರೋನಾಕ್ಕೆ ಹೋದರು ಅಂತ. ಅದು ನಾನು ಹೇಳ್ಕೋಬೇಕು, ಸಮಾಧಾನ ಕೊಡಬೇಕಾದ್ರೆ ದೈವ ತೀರ್ಮಾನಪ್ಪ ಅದು. ಕೆಲವರು 20 ವರ್ಷಕ್ಕೆ ಹೋಗ್ತಾರೆ, ಕೆಲವರು 102 ವರ್ಷ ಆದರೂ ಇರ್ತಾರೆ. ಅದು ಅವ್ರು ಪಡ್ಕೊಂಡು ಬಂದಂಥದ್ದು, ಅದು ದೈವ ನಿಯಮಿತ. ಅದು ಅದರಿಂದ ಆದದ್ದನ್ನು ಒಪ್ಕೋಬೇಕಾಗತ್ತೆ. ಜಗತ್ತಲ್ಲಿ ಬೇರೆ ದಾರಿ ಇಲ್ಲ ನಮಗೆ. ಅಳತಾ ಕೂತ್ಕೊಳ್ಳೋದ್ರಿಂದ ಆಗೋಲ್ಲ. ಅವ್ರ ನೆನಪನ್ನು ಸಾರ್ಥಕ ಮಾಡುವಂಥ ಏನಾದರೂ ಒಂದಿಷ್ಟು ಕೆಲಸ ಮಾಡು. ಅವ್ರ ನೆನಪಿಗೋಸ್ಕರ ಒಂದು ಏನಾದರೂ ಕೆಲಸ ಮಾಡು, ಶಾಶ್ವತ ಮಾಡು. ಹಾಗೆ ನಾವು ಯಾರೂ ಶಾಶ್ವತರಲ್ಲ, ಆದರೆ ನಾವು ಮಾಡೋ ಕೆಲಸದಿಂದ ಅಥವಾ ನಮ್ಮ ಹೆಸರಿನಿಂದ ಆಗುವಂಥ ಕೆಲಸಗಳಿಂದ ನಾವು ಶಾಶ್ವತರಾಗ್ತೀವಿ. ದಯವಿಟ್ಟು ಕಳಿಸಿ. ಈಗ ಕೃಷ್ಣರಾಜ ಸಾಗರ್ ಅಂತಿದೆ, ನಾವು ಇವತ್ತು ಅದನ್ನು KRS ಅಂತ ಕರಿತೀವಿ, ಮೈಸೂರಲ್ಲಿದೆ. ಒಂದು ಕೃಷ್ಣರಾಜ ಸಾಗರ್ ಕಟ್ಟೋದ್ರಿಂದ ವಿಶ್ವೇಶ್ವರಯ್ಯನವರು ಕೃಷ್ಣರಾಜ ಒಡೆಯರನ್ನು ಶಾಶ್ವತ ಮಾಡಲಿಲ್ವಾ? ಶಾಶ್ವತ ಆಗಿ ಹೋದರು. ಎಷ್ಟು ವರ್ಷ KRS ಇರುತ್ತೋ ಅಷ್ಟು ವರ್ಷ ಕೃಷ್ಣರಾಜ ಸಾಗರ್ ಅಂತ ಇರೋದದು. ಕೃಷ್ಣರಾಜ ಸಾಗರ್ ನೆನೆಸ್ಕೋಬೇಕು ನಾವು ರಾಜರನ್ನ. ಹಾಗೆ ಒಂದೊಂದು ಕೆಲಸ ಮಾಡೋದ್ರಿಂದ ಅವರು ಶಾಶ್ವತ ಆಗಿಬಿಡ್ತಾರೆ. ಈಗ ನೋಡಿ, ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದರು, ಅದರಿಂದ ಅವರು ಶಾಶ್ವತ ಆಗಿ ಹೋದರು. ಕೆಂಗಲ್ ಹನುಮಂತಯ್ಯನವರು ಇಲ್ಲ, ಈಗ ಶಾಶ್ವತರಾಗಿ ಹೋದರು. ಮಿಸೈಲ್ ಮಾಡಿದವರು ಕಲಾಂ ಇಲ್ಲ, ಈಗ ಮಿಸೈಲ್ ಮ್ಯಾನ್ ಅಂತ ಹೆಸರಾಗಿ ಹೋದರು, ಮಿಸೈಲ್ ಮ್ಯಾನ್ ಹೆಸರು ಹಾಕ್ಬಿಟ್ರು. ಹಾಗೆ ನಾವು ಮಾಡೋ ಕೆಲಸದಿಂದ ಆಗ್ತದೆ. ಅಕಸ್ಮಾತ್ ಅವ್ರು ನಮ್ಮವ್ರು ಹೋದರು ಅಂದರೆ ಅವ್ರ ಹೆಸರು ಶಾಶ್ವತ ಆಗುವಂಥ ಕೆಲಸ ಮಾಡಿ ಒಂದು ಏನಾದರೂ ಅಲ್ವಾ. ಈಗ ವಿಶ್ವೇಶ್ವರ ಐರನ್ ಅಂಡ್ ಸ್ಟೀಲ್ VISL ಅಂತ ಮಾಡಿದ್ದೀವಿ ನಾವು ಭದ್ರಾವತಿಯಲ್ಲಿ. ವಿಶ್ವೇಶ್ವರ ಹೆಸರಿಟ್ಟು ಅವ್ರ ಹೆಸರು ಶಾಶ್ವತ ಆಗಲಿಲ್ವಾ? ಈಗ MV ಅಂತ ಹೆಸರು ಬಂದ್ಬಿಡಿ ಎಲ್ಲ ಕಡೆ, ವಿಶ್ವೇಶ್ವರ ಇನ್ಸ್ಟಿಟ್ಯೂಟ್ ಅಂತ ಬಂದಿದೆ ಎಲ್ಲ ಕಡೆಯೂ. ಅದರಿಂದ ಅವ್ರ ಹೆಸರು ಶಾಶ್ವತ ಆಗಿ ಹೋಗುತ್ತೆ. ನಾನು ಹೇಳೋದಷ್ಟೇ, ಯಾವುದೋ ಕಾರಣಕ್ಕೆ ಅವ್ರು ಹೋದರು, ಅವ್ರ ಆಯುಸ್ಸು ಮುಗೀತು, ಆದರೆ ಅವರು ಬದುಕಿದಾಗ ಮಾಡಿದಂಥ ಕೆಲಸವನ್ನು ನೀವು ಸಾರ್ಥಕ ಮಾಡೋದ್ರಿಂದ ಅವ್ರ ಹೆಸರನ್ನು ಶಾಶ್ವತ ಮಾಡಬಹುದು ಅಂತ.

ಬಹಳಷ್ಟು ಜನ ಶಾಲೆಯಲ್ಲಿ ಮಕ್ಕಳ ಫೀಸ್ ಬಂದಿಲ್ಲ ಅಂತ, ಮೇಷ್ಟಿಗೆ ಸಂಬಳ ಕೊಟ್ಟಿಲ್ಲ, ಸಂಬಳ ಅರ್ಧ ಆಗಿದೆ, ಕೆಲವರು ಕೆಲಸ ಕಳ್ಕೊಂಡಿದ್ದಾರೆ, ಬಹಳ ನಿರಾಸೆಯಲ್ಲಿದ್ದಾರೆ. ಆದರೆ ಒಂದು ಮಾತು ಹೇಳ, ಗಟ್ಟಿ ಮಾಡಿ ತಡ್ಕೊಳ್ಳಿ. ಶಿಕ್ಷಕರಿಗೆ ಮೊಟ್ಟ ಮೊದಲನೇ ಗುಣ ಇರಬೇಕಾದ ತಾಳ್ಮೆ. ತಾಳ್ಮೆ ಯಾಕೆ ಇಟ್ಕೋಬೇಕು ಗೊತ್ತಾ? ನಾಳೆ ಅದೇ ಮ್ಯಾನೇಜ್ಮೆಂಟ್ ನಿಮ್ಮ ಮನೆ ಮುಂದೆ ನಿಂತ್ಕೊಳ್ಳುತ್ತೆ, ನನಗೆ ಇಂಗ್ಲೀಷ್ ಟೀಚರ್ ಬೇಕು ಬನ್ನಿ, ಮ್ಯಾಥ್ಸ್ ಟೀಚರ್ ಬೇಕು ಬನ್ನಿ, ಸಂಬಳ ಕೊಡ್ತೀವಿ ಬನ್ನಿ ನಿಮಗೆ. ಯಾಕಂದ್ರೆ ಎಲ್ಲ ಶಾಲೆಯಲ್ಲಿ ತೆಗೆದು ಹಾಕಿದಾರಲ್ಲ, ಕಲಿಸೋರು ಏನು ರೋಬೋ ಕಲಿಸ್ತಾವ ನಮ್ಮ ಶಾಲೆಯಲ್ಲಿ? ಮೇಷ್ಟ್ರೇ ಕಲಿಸ್ಬೇಕಲ್ಲ, ನಾಳೆ ನಿಮಗೆ ಕೊಡ್ತಾರೆ. ಆದ್ರೆ ಈ ಸಮಯ ಏನು ಮಾಡ್ಬೇಕು ಗೊತ್ತಾ? ಅಳತಾ ಕೂತ್ಕೊಳ್ಳೋದಲ್ಲ, ನಾನು ಸಾಧಾರಣ ಮೇಷ್ಟ್ರ ಆಗಿದ್ರೆ ಒಳ್ಳೆ ಮೇಷ್ಟ್ರ ಆಗ್ಬೇಕೀಗ. ಈ ಟೈಮ್ ಇದೆಯಲ್ಲ, ಓದಿ ಚೆನ್ನಾಗಿ ಓದ್ಕೊಳ್ಳಿ, ವಿಷಯವನ್ನು ಚೆನ್ನಾಗಿ ತಿಳ್ಕೊಳ್ಳಿ, ಕಲಿಸೋ ರೀತಿಯನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸಾಧಾರಣ ಟೀಚರ್ ಒಳ್ಳೆ ಟೀಚರ್ ಆಗಬೇಕು, ಒಳ್ಳೆ ಟೀಚರ್ ಎಕ್ಸಲೆಂಟ್ ಟೀಚರ್ ಆಗಬೇಕು, ಎಕ್ಸಲೆಂಟ್ ಟೀಚರ್ಸ್ ಎಕ್ಸ್ಟ್ರಾಡಿನರಿ ಟೀಚರ್ ಆಗಬೇಕು. ಈ ಸಮಯ ಕೊಟ್ಟದ್ದು ಕೊರೋನಾ ಸುಮ್ಮನೆ ಹತ್ಕೊಂಡು ಕೊಡೋದಕ್ಕಲ್ಲ, 3 ತಿಂಗಳು ಚೆನ್ನಾಗಿ ಪ್ರಿಪೇರ್ ಆಗಿ ನೀವು ಒಳ್ಳೆ ಮೇಷ್ಟ್ರ್ ಇದ್ದೀರಿ, ಮನೆ ಮುಂದೆ ಜಗಳಕ್ಕೆ ಬರ್ತಾರೆ ಮ್ಯಾನೇಜ್ಮೆಂಟ್ದವರು, ನಮ್ಮ ಕಡೆ ಬನ್ನಿ ನಮ್ಮ ಕಡೆ ಬನ್ನಿ, ಆ ಅವಕಾಶನ ಸೃಷ್ಟಿ ಮಾಡ್ಕೋಬೇಕು. ಜಗತ್ತಲ್ಲಿ ಯಾರೂ ನಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗಲ್ಲ. ಎಲ್ಲಿವರೆಗೂ ನಾನು ಸಿದ್ಧ ಆಗಿಲ್ಲ ಅಲ್ಲಿವರೆಗೂ. ನಾನು ಸಿದ್ಧ ಆದರೆ ಜಗತ್ತು ಕಾಯ್ತಾ ಇದೆ. ಈ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಳ್ಳಿ, ವಿಷಯದಲ್ಲಿ ಪರಿಣಿತಿ ತಗೊಳ್ಳಿ, ಭಾಷೆಯನ್ನು ಬೆಳೆಸ್ಕೊಳ್ಳಿ, ಕಲಿಸುವಂಥ ರೀತಿಯನ್ನು ಕಲ್ಕೊಳ್ಳಿ. ಯಾಕೆ ಕೆಲಸ ಸಿಗಲ್ಲ ನೋಡೋಣ. ನೀವು ಕೆಲಸ ಕಳ್ಕೊಂಡಾಗ ಏನು ಸಂಬಳ ಆಯಿತು ಅದ್ರ 2 ಪಟ್ಟು ಸಂಬಳ ಕೊಟ್ಟು ಮನೆಗೆ ಬಂದು ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು. ಅದು ಸಿದ್ಧತೆ ನಾವು ಮಾಡ್ಕೋಬೇಕಾಗತ್ತೆ. ನನ್ನ ರಿಲೇಷನ್ನಲ್ಲಿ ನನ್ನ ಸೋದರ ಭಾವನ ಮಗ, ನನ್ನ ತಮ್ಮ ಆಗಬೇಕು, ಅವ್ನ ಹೆಂಡತಿ ಸತ್ತೋದ್ಲು, ಸ್ಕೂಲ್ ಹೆಡ್ ಮಿಸ್ಟ್ರೆಸ್ ಆಗಿದ್ದವಳು, ಏಕಾಏಕಿ 3 ದಿವಸದಲ್ಲಿ ಹೋಗ್ಬಿಟ್ಲು ಪಾಪ ಹುಡುಗಿ. ಈಗ ಅವನಿಗೇನು ಸಮಾಧಾನ ಹೇಳೋದು ನಾನು? ಸಾವಿಗೆ ಸಮಾಧಾನ ಇಲ್ಲ, ಸಾವಿಗೆ ಸಮಯ ಒಂದೇ ಇರೋದು. ಸಮಯ ಕಳೆದಾಗ ಮಾತ್ರ ನೋವು ಕಮ್ಮಿ ಆಗುವಂಥದ್ದು, ಅದು ಮಾತಿನಿಂದ ಕಮ್ಮಿ ಆಗೋದಿಲ್ಲ. ಅವತ್ತಿನ ದಿವಸ ಏನು ಮಾತು ಹೇಳಿದರೂ ಅದು ಪೊಳ್ಳೆ, ಏನು ಮುಟ್ಟಲ್ಲ. ಅದು ಹೇಳಬೇಕಾದದ್ದಿಷ್ಟೇ. ನೋಡಪ್ಪ, 2 ರೀತಿ ನೋಡ್ಕೋಬೇಕಿದ್ದ, ಎಲ್ರಿಗೂ ಆದಂಥ ನೋವಿದು, ಆಗಬಾರ್ದಾಗಿತ್ತು ಆಗೋಯ್ತು. ಇನ್ನೊಂದು ರೀತಿ ನೋಡೋದಾದರೆ, ಭಗವಂತ ನಮಗೆಲ್ಲರೂ ಹುಟ್ಟುವಾಗ ಚೀಟಿ ಹಾಕಿ ಕಳಿಸಿದ್ದಾನೆ, 8 ದಿವಸ ಇರಬೇಕು ನೀನು ಅಂತ. ಕೊರೋನಾ ಒಂದು ನೆಪ ಮಾತ್ರ ಅದು. ಇದು ಒಂದು ಸಣ್ಣದೊಂದು ಘಟನೆ ಹೇಳಿ ಮಾತು ಮುಗಿಸ್ತೇನೆ. ಮಹಾಭಾರತ ಯುದ್ಧ ನಡೀತಾ ಇತ್ತು, ಭೀಷ್ಮರು ಶರಶೈಯಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾರೆ, ದ್ರೋಣರು ಹೋದರು, ಕರ್ಣ ಸತ್ತೋದ, ಇನ್ನು ಶಲ್ಯ, 1/2 ದಿವಸದ ಯುದ್ಧ. ಇನ್ನು ಅಲ್ಲಿ ಯುದ್ಧ ಹೇಗಿತ್ತು ಅಂದರೆ, ಇದು ಆಫೀಸ್ ಟೈಮ್ ಇದ್ದ ಹಾಗೆ, ಸಾಯಂಕಾಲ 5 ಗಂಟೆ ಮೇಲೆ ಯುದ್ಧ ಮಾಡೋಂಗಿಲ್ಲ. ಅವರೆಲ್ಲ ಕೂತ್ಕೊಂಡು ಆರಾಮಾಗಿ ಕೂತಿದ್ರು. ಈಗ ಪಾಂಡವರು ನಿರಾಳಾಗ್ಬಿಡ್ತು, ಇನ್ನೇ ನಾಳೆ ಒಂದು ಫಾರ್ಮ್ಯಾಲಿಟಿ ಅಷ್ಟೇ, ಶಲ್ಯನ ಗೆದ್ದುಬಿಟ್ರೆ ಮುಗಿದೋಯ್ತು ಅಂತ ನಗನಗ್ತಾ ಸಂತೋಷವಾಗಿ ಕೂತಿದ್ರು. ದಿನ ಅವ್ರನ್ನ ಉತ್ತೇಜನ ಮಾಡುವಂಥವನು ಕೃಷ್ಣ, ನಗನಗ್ತಾ ಕತೆ ಹೇಳೋನು, ಸುದ್ದಿ ಹೇಳೋನೆಲ್ಲ ಮಾಡ್ತಾ ಇದ್ದ. ಇವತ್ತು ಬಹಳ ಗಂಭೀರವಾಗಿ ಕೂತಿದ್ದ ಕೃಷ್ಣ, ಇವ್ರು ನಗ್ತಾ ಇದ್ರು. ಧರ್ಮರಾಜ ನೋಡಿದ, ಕೃಷ್ಣ ಯಾಕೋ ಬಹಳ ಸೀರಿಯಸ್ ಆಗಿದ್ದಾನಲ್ಲ, ಯಾಕೆ ಕೃಷ್ಣ, ಏನಾಯ್ತು ಅಂತ ಕೇಳಿದ್ರು. ಏನಿಲ್ಲ, ನಿಮ್ಮಂಥ ಮೂರ್ಖರು ಜಗತ್ತಲ್ಲಿ ಸಿಗಲ್ಲ ಅಂದ. ಯಾಕೆ ಅಂತ ಕೇಳಿದ ಅರ್ಜುನ. ಅಲ್ಲಯ್ಯ, ಸೂರ್ಯ ಮುಣುಗ್ತಾ ಇದ್ದಾನೆ, ನಗನಗ್ತಾ ಕೂತಿದ್ದೀರಲ್ರೋ ನೀವು, ಬುದ್ಧಿ ಇದೆಯಾ ನಿಮಗೇನಾದರೂ ಅಂತ ಕೇಳಿದ. ಅರ್ಜುನ ಸ್ವಲ್ಪ ಸಲಿಗೆ ಜಾಸ್ತಿ ಕೃಷ್ಣನ ಜೊತೆಗೆ. ಅದೇನು ವಿಶೇಷ, ದಿನ ಮುಣುಗ್ತಾನೆ ಮರುದಿವಸ ಬೆಳಗ್ಗೆ ಬಂದೇ ಬರ್ತಾನೆ, ಅದೇನು ವಿಶೇಷ ಅಂತ ಅರ್ಜುನ ಕೇಳಿದ. ಆಗ ಕೃಷ್ಣ ಹೇಳಿದ ಮಾತನ್ನು ನಾವು ಯಾರೂ ಮರಿಬಾರ್ದು. ಕೃಷ್ಣ ಹೇಳ್ತಾನೆ, ಹುಚ್ಚ, ನಾನು ಮಾತಾಡ್ತಿರೋದು ಈ ಸೂರ್ಯನ ಬಗ್ಗೆ ಅಲ್ಲಪ್ಪ, ಜ್ಞಾನ ಸೂರ್ಯ ಮುಣುಗಿ ಹೋಗ್ತಾ ಇದ್ದಾನೆ. ನಿಮ್ಮ ಇಡೀ ಮನೆತನದ ಈ ಕಾಲದ ಜ್ಞಾನದ ಒಂದು ನಿಧಿ ಅಂದರೆ ಭೀಷ್ಮ ಇದ್ದ ಹಾಗೆ. ಭೀಷ್ಮ ಶರಶೈಯಲ್ಲಿ ಮಲ್ಕೊಂಡಿದ್ದಾನೆ, ಯುದ್ಧ ಮುಗಿದ ಮೇಲೆ ಉತ್ತರಾಯಣ ಪರ್ವಕಾಲ ಬಂದ ತಕ್ಷಣ ಪ್ರಾಣ ಬಿಡ್ತಾನೆ ಅವನು. ಮುಂದೆ ಅವನ ಜ್ಞಾನ ಯಾರಿಗೆ ಸಿಗಬೇಕು, ಕಳ್ಕೊಬೇಡ ಅದನ್ನು. ಅವನು ಹೋದರೆ ಮುಂದೆ ಆ ಜ್ಞಾನ ಸಿಗಲ್ಲ ನಿನಗೆ. ಒಂದು ಪರಂಪರೆಯ ಜ್ಞಾನ, ಒಂದು ಮನುಷ್ಯ ಶಾಸ್ತ್ರದ ಜ್ಞಾನ ಅವನ ಕಡೆ ಇದೆ, ಪಡ್ಕೋಬೇಕು ನೀನು ಅಂತ ಹೇಳ್ತಾನೆ. ಹೆದರ್ತಾರೆ ಇವರು, ನಾವೇ ಬಾಣ ಹೊಡೆದು ಮಲಗಿಸಿದ್ದು ಹೆಂಗೆ ಹೋಗೋದು ಅಂತ. ನಾ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಮರುದಿವಸ 5 ಜನನೂ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಭೀಷ್ಮರು ಮುಂದೆ ನಿಲ್ಲಿಸಿ, ಇವ್ರು ನಾಚಿಕೊಂಡಿದ್ದಾರೆ ಅಂತ. ಯಾಕೆ ನಾಚಿಕೊಳ್ಳೋ ಕಾರಣ ಇಲ್ಲಪ್ಪ, ಯುದ್ಧದಲ್ಲಿ ಮಾಡಬೇಕಾದದ್ದೇ ಇದು ಅಂಥೇಳಿ ಧರ್ಮರಾಜನಿಗೆ ಬುದ್ಧಿ ಹೇಳು ಅಂತ ಕೃಷ್ಣ ಹೇಳ್ತಾನೆ. ನಿನಗೆ ಗೊತ್ತಿರುವಂಥ ಜ್ಞಾನ ಭೀಷ್ಮ ಧರ್ಮರಾಜನಿಗೆ ಕೊಡು. ಧರ್ಮದ ರಾಜ ಅವನು, ನೀನು ಬುದ್ಧಿ ಇಟ್ಕೊಂಡು ಜ್ಞಾನ ಇಟ್ಕೊಂಡು ಹಾಗೆ ಹೋದರೆ ಅದು ಸರಿಯಲ್ಲ, ಜಿಪುಣತನ ಆಗ್ತದೆ. ನಿನಗೆ ಗೊತ್ತಿರುವಂಥ ಎಲ್ಲ ಜ್ಞಾನವನ್ನು ಹಂಚು ಅಂತ ಹೇಳ್ತಾನೆ. ಭೀಷ್ಮನ ಕಡೆಯಿಂದ ಎಲ್ಲ ಜ್ಞಾನ ಕೊಡಿಸಿದ ಮೇಲೆ ಒಂದು ಉತ್ತರಾಯಣ ಪರ್ವಕಾಲದಲ್ಲಿ ಭೀಷ್ಮ ಹೋಗ್ತಾನೆ. ಕೃಷ್ಣ ಹೇಳೋದು ಇದು, ಇದು ಮನಸ್ಸಿನ ದೀಪಾವಳಿ. ಎಲ್ಲಿ ಜ್ಞಾನ ಇದೆಯೋ ಅಲ್ಲಿಗೆ ಹೋಗಬೇಕು, ತೊಗೊಂಬರ್ಬೇಕು. ಒಂದು ಇರುವೆ ನೀವು ಬೋರ್ಡ್ ಬೇಕಾಗಿಲ್ಲ, ಅದಕ್ಕೆ ಹುಡ್ಕೊಂಡು ಹೋಗುತ್ತೆ, ಸಕ್ಕರೆ ಎಲ್ಲಿದೆ ಅಂತ, ಸಿಹಿ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗುತ್ತೆ. ಹಾಗೆ ನಾವು ಕೂಡ ಎಲ್ಲೆಲ್ಲಿ ಜ್ಞಾನ ಇದೆಯೋ ಅಲ್ಲಿಗೆ ಹೋಗಿ ಹುಡ್ಕೊಂಡು ಜ್ಞಾನ ಪಡ್ಕೊಂಡು ಬಂದಾಗ ಅದು ನಿಜಾರ್ಥದಲ್ಲಿ ದೀಪಾವಳಿ ಆಗುವಂಥದ್ದು. ನಾನು ಆಗಲೇ ಹೇಳಿದ್ದಲ್ಲ, ಬೆಳಕು ಅಂದರೆ ಜ್ಞಾನ. ಆ ಜ್ಞಾನದ ಬೆಳಕು ನಮ್ಮೆಲ್ಲರ ಮನಸ್ಸನ್ನು ತುಂಬಲಿ, ಮನೆಯನ್ನು ತುಂಬಲಿ, ಮನಸ್ಸನ್ನು ಚೆಂದ ಮಾಡಲಿ, ಕೊರೋನಾ ಅನ್ನುವಂಥ ತಮಸ್ಸು ಕಳೆದು ಮತ್ತೆ ಬದುಕು ನಿಚ್ಚಳ ಆಗಲಿ ಅಂತ ನನ್ನ ಆಶಯ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 107.8 FM, ಬಣ್ಣ ಬಣ್ಣದ ಬದುಕು. ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಇದೀಗ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಮಂತ್ರಿಗಿರಿಗಾಗಿ ನಿಲ್ಲದ ಆಕ್ರೋಶ, ಮುಂದುವರಿದ ಶಾಸಕರ ಬೆಂಬಲಿಗರ ಪ್ರತಿಭಟನೆ, ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಯತ್ನ ಎಂದಿದೆ ಒಂದು ಪ್ರಮುಖ ಸುದ್ದಿ. ಸಂಪುಟ ವಿಸ್ತರಣೆಯ ಎರಡನೇ ದಿನವೂ ಸಚಿವ ಸ್ಥಾನ ವಂಚಿತರು ಹಾಗೂ ಆಕಾಂಕ್ಷಿ ಶಾಸಕರ ಬೆಂಬಲಿಗರು ತಮ್ಮ ಆಕ್ರೋಶವನ್ನು ಮುಂದುವರೆಸಿದ್ದು, ರಾಜಧಾನಿ ಬೆಂಗಳೂರು ಸೇರಿದಂತೆ ವಿವಿಧೆಡೆಯಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿ ಪಕ್ಷದ ವಿರುದ್ದವೇ ತಮ್ಮ ಹೋರಾಟ ಮುಂದುವರೆಸಿದ್ದಾರೆ. ಮಂಗಳವಾರ ಬೆಂಗಳೂರಿನ ಕೆಪಿಸಿಸಿ ಕಚೇರಿ ಮುಂಭಾಗವೇ ಶಾಸಕರಾದ ಎನ್ಎ ಹಾರಿಸ್, ದಿನೇಶ್ ಗುಂಡೂರಾವ್, ಎಂ ಕೃಷ್ಣಪ್ಪ, ಪ್ರಿಯ ಕೃಷ್ಣಪರ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದರಲ್ಲದೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರ ಮುಂದೆ ತಮ್ಮ ಅಳಲು ತೋಡಿಕೊಂಡರು. ನನಗೆ ಸಚಿವ ಸ್ಥಾನ ಯಾಕೆ ನೀಡಿಲ್ಲ ಎಂದು ಕಾರಣ ಹೇಳಬೇಕಿತ್ತು. ನಮ್ಮ ಕಾರ್ಯಕರ್ತರಿಗೂ ನೋವಾಗಿದೆ. ಮೊದಲ ಬಾರಿಗೆ ನಮ್ಮ ಸಮುದಾಯದವರು ಈ ಸಂಪುಟದಲ್ಲಿ ಇಲ್ಲ, ಅದು ಸ್ವಲ್ಪ ಬೇಜಾರಾಗಿದೆ. ನಾವೆಲ್ಲ ಪಕ್ಷದ ನಿಷ್ಠಾವಂತರು, ಪಕ್ಷದ ಕೆಲಸ ಮಾಡಿಕೊಂಡು ಬಂದವರು. ಇದುವರೆಗೂ ಯಾವ ನಾಯಕರು ನನ್ನನ್ನು ಭೇಟಿ ಮಾಡಿಲ್ಲ, ಮಾತನಾಡಿಲ್ಲ ಎಂದು ಶಾಸಕರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಹೇಳಿದರು. ಇನ್ನು ಮೂರು ಬಾರಿ ಗೆದ್ದು ಹ್ಯಾಟ್ರಿಕ್ ಸಾಧಿಸಿದ ಎನ್ಎಸ್ ಸುಬ್ರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡದೆ ದ್ರೋಹ ಎಸಗಿದ್ದಾರೆ ಎಂದು ಕಾಂಗ್ರೆಸ್ ನಾಯಕರ ವಿರುದ್ದ ಬೆಂಬಲಿಗರು ಅಸಮಾಧಾನ ಹೊರಹಾಕಿ ನಗರದ ಮುಖ್ಯ ರಸ್ತೆಯಲ್ಲಿ ಟೈರಿಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದರು. ಜುಲೈ ಮೊದಲ ವಾರದಿಂದ ಗುಜರಾತ್ನಲ್ಲಿ ಚಾಂದಿಪುರ ವೆಸಿಕೊಲೋವೈರಸ್ ಸೋಂಕಿನಿಂದಾಗಿ 22 ಮಕ್ಕಳು ಮೃತಪಟ್ಟಿದ್ದಾರೆ ಎಂದು ರಾಜ್ಯದ ಆರೋಗ್ಯ ಸಚಿವ ಪ್ರಫುಲ್ ಪನಶೇರಿಯಾ ಅವರು ತಿಳಿಸಿದ್ದಾರೆ. ಸೋಂಕು ದೃಢಪಟ್ಟಿರುವ 7 ರೋಗಿಗಳು ವಿವಿಧ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಇತರ 6 ಜನರು ಚೇತರಿಸಿಕೊಂಡು ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ಗುಜರಾತ್ನಲ್ಲಿ ಈವರೆಗೆ 184 ಶಂಕಿತ ಚಾಂದಿಪುರ ವೈರಸ್ ಪ್ರಕರಣಗಳು ದಾಖಲಾಗಿವೆ. ಈ ಪೈಕಿ 35 ಪ್ರಕರಣಗಳು ದೃಢಪಟ್ಟಿತ್ತು. ಆಗಸ್ಟ್ 3ರವರೆಗೆ 11 ಶಂಕಿತ ಪ್ರಕರಣಗಳ ಪರೀಕ್ಷಾ ವರದಿಗಳು ಬಾಕಿವೆ ಎಂದು ಆರೋಗ್ಯ ಸಚಿವರ ಕಚೇರಿ ಹೇಳಿಕೆಯಲ್ಲಿ ತಿಳಿಸಿದೆ. ಸೋಂಕಿಗೆ ತುತ್ತಾದವರೆಲ್ಲ 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಾಗಿದ್ದಾರೆ. ಸಿಬಿಐ ತನಿಖೆಯನ್ನು ಪೂರ್ಣಗೊಳಿಸಿದ್ರೂ ದೇಶಾದ್ಯಂತ ವಿವಿಧ ನ್ಯಾಯಾಲಯದಲ್ಲಿ ನೇಮಕಾತಿ ಮತ್ತು ಪರೀಕ್ಷಾ ಅಕ್ರಮಕ್ಕೆ ಸಂಬಂಧಿಸಿದ ಸುಮಾರು 158 ಪ್ರಕರಣಗಳು ಇನ್ನೂ ವಿಚಾರಣೆಗಾಗಿ ಕಾಯುತ್ತಿವೆ. ಇವುಗಳಲ್ಲಿ ಕೆಲವು 2 ದಶಕಗಳಿಂದಲೂ ಹಳೆಯದಾಗಿದೆ ಎಂದು ಬಲ್ಲ ಮೂಲಗಳು ತಿಳಿಸಿವೆ. ಇತ್ತೀಚೆಗೆ ತರಲಾಗಿರುವ ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಕಾಯ್ದೆ 2026ರ ಅಡಿ ಸ್ಥಾಪಿಸಲಾಗುತ್ತಿರುವ ವಿಶೇಷ ತ್ವರಿತ ನ್ಯಾಯಾಲಯಕ್ಕೆ ಈ ಬಾಕಿ ಇರುವ ಪ್ರಕರಣವನ್ನು ವರ್ಗಾಯಿಸುವಂತೆ ಕೋರಿ ದೇಶಾದ್ಯಂತ ಇರುವ ಉಚ್ಚ ನ್ಯಾಯಾಲಯವನ್ನು ಕೋರಲು ಸಿಬಿಐ ನಿರ್ಧರಿಸಿದೆ. ಥಾಯ್ಲೆಂಡ್ನ ಫುಕೆಟ್ನಿಂದ ದಿಲ್ಲಿಗೆ ಪ್ರಯಾಣಿಸುತ್ತಿದ್ದ ಏರ್ ಇಂಡಿಯಾದ A1-2379 ವಿಮಾನ ಸೋಮವಾರ ತೀವ್ರ ವಾಯು ಪ್ರಕ್ಷುಬ್ಧತೆಗೆ ಸಿಲುಕಿದ್ದು ಕೆಲಕಾಲ ಸುಮಾರು 300 ಅಡಿಗಳಷ್ಟು ಎತ್ತರ ಕಳೆದುಕೊಂಡ ಪರಿಣಾಮ ಸುಮಾರು 12 ಪ್ರಯಾಣಿಕರು ಹಾಗೂ ಕೆಲ ಸಿಬ್ಬಂದಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಎಂದು ಮೂಲಗಳು ತಿಳಿಸಿವೆ. ವಿವಿಧ ವರದಿಗಳ ಪ್ರಕಾರ ವಾಯು ಪ್ರಕ್ಷುಬ್ಧತೆ ಎದುರಾದಾಗ ವಿಮಾನ ಏಕಾಏಕಿ ಸುಮಾರು 300 ಅಡಿಗಳಷ್ಟು ಕೆಳಕ್ಕೆ ಇಳಿದಿತ್ತು. ಇದರಿಂದಾಗಿ ವಿಮಾನದ ಒಳಗಡೆ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು ಕೆಲ ಪ್ರಯಾಣಿಕರು ಮತ್ತು ಸಿಬ್ಬಂದಿಗೆ ಗಾಯಗಳಾಗಿವೆ. ವಿಮಾನ ದಿಲ್ಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಸುರಕ್ಷಿತವಾಗಿ ಇಳಿದ ಬಳಿಕ ಎಲ್ಲ ಪ್ರಯಾಣಿಕರು ಹಾಗೂ ಸಿಬ್ಬಂದಿಯನ್ನು ವಿಮಾನದಿಂದ ಇಳಿಸಲಾಯಿತು. ಗಾಯಗೊಂಡವರನ್ನು ಚಿಕಿತ್ಸೆಗಾಗಿ ವಿಮಾನ ನಿಲ್ದಾಣದಲ್ಲಿನ ವೈದ್ಯಕೀಯ ಕೇಂದ್ರಕ್ಕೆ ಕರೆದೊಯ್ಯಲಾಯಿತು ಎಂದು ಏರ್ ಇಂಡಿಯಾ ಪ್ರಕಟಣೆಯಲ್ಲಿ ತಿಳಿಸಿದೆ. ಘಟನೆಯಲ್ಲಿ ಗಾಯಗೊಂಡವರ ನಿಖರ ಸಂಖ್ಯೆಯನ್ನು ಏರ್ ಇಂಡಿಯಾ ಬಹಿರಂಗಪಡಿಸಿಲ್ಲ, ಆದರೆ ಸುಮಾರು 12 ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ನಮ್ಮ ಪ್ರಯಾಣಿಕರು ಹಾಗೂ ಸಿಬ್ಬಂದಿಯ ಸುರಕ್ಷತೆ ಮತ್ತು ಯೋಗಕ್ಷೇಮವೇ ಏರ್ ಇಂಡಿಯಾದ ಅತ್ಯುನ್ನತ ಆದ್ಯತೆಯಾಗಿದೆ ಎಂದು ಹೇಳಿದರು. ಕರ್ನಾಟಕ ಕರಾವಳಿ ತೀರದಲ್ಲಿ ಉಂಟಾಗಿರುವ ಚಂಡಮಾರುತದ ಸುಳಿಯ ಪ್ರಭಾವದಿಂದಾಗಿ ಗಡಿ ಜಿಲ್ಲೆ ಕಾಸರಗೋಡು ಸೇರಿದಂತೆ ಕೇರಳದಾದ್ಯಂತ ಮಳೆ ತೀವ್ರಗೊಂಡಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕಾಸರಗೋಡು ಸೇರಿದಂತೆ ಒಟ್ಟು 11 ಜಿಲ್ಲೆಯಲ್ಲಿ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮುನ್ನೆಚ್ಚರಿಕೆಯನ್ನು ನೀಡಿದೆ. ಕೊಲ್ಲಂ, ಪತ್ತನಂತಿಟ್ಟ, ಆಲಪ್ಪುಯ, ಕೊಟ್ಟಾಯಂ, ಇಡುಕ್ಕಿ, ಎರ್ನಾಕುಲಂ, ಕೋಯಿಕೋಡು, ಮಲಪ್ಪುರಂ, ವಯನಾಡು, ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಯಲ್ಲಿ ದಿಢೀರ್ ಪ್ರವಾಹ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕಾಸರಗೋಡು ಜಿಲ್ಲೆಯಲ್ಲಿ ಮಂಗಳವಾರ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಮಳೆಯ ಅವಾಂತರ ಮತ್ತು ಪ್ರವಾಹದ ಭೀತಿ ಎದುರಾಗಿದೆ. ಜಿಲ್ಲೆಯ ಉಪ್ಪಳ ನದಿಯಲ್ಲಿ ನೀರಿನ ಮಟ್ಟ ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಿದ್ದು ಅತಿ ಹೆಚ್ಚು ಪ್ರವಾಹದ ಸಾಧ್ಯತೆಯನ್ನು ಕೂಡ ಗುರುತಿಸಲಾಗಿದೆಯಂತೆ. ಇದರೊಂದಿಗೆ ಮಧೂರು, ಪುತ್ತಿಗೆ ಮತ್ತು ಮಂಜೇಶ್ವರ ನದಿಗಳಲ್ಲೂ ನೀರು ಅಪಾಯದ ಮಟ್ಟಕ್ಕಿಂತ ಅಧಿಕವಾಗಿದೆ. ನದಿ ತೀರದಲ್ಲಿ ವಾಸಿಸುವವರು ಹಾಗೂ ತಗ್ಗು ಪ್ರದೇಶದಲ್ಲಿ ಇರುವ ಸಾರ್ವಜನಿಕರು ಜಾಗರೂಕರಾಗಿರಬೇಕು ಮತ್ತು ಅಗತ್ಯವಿದ್ದರೆ ತಕ್ಷಣವೇ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಗೊಳ್ಳಬೇಕು ಎಂದು ವಿಪತ್ತು ನಿರ್ವಹಣಾ ಎಚ್ಚರಿಸಿದೆ. ಇನ್ನು ಕಡಲ ಕೊರೆತ ಅಬ್ಬರಕ್ಕೆ ನಲುಗಿದ ಉಪ್ಪಳ ಶಾರದಾನಗರ ಮತ್ತು ಕುಂಬಳೆ ಕೊಯ್ಪಾಡಿಗೆ ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ಮಂಗಳವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಉಪ್ಪಳದ ಶಾರದಾನಗರದ ಕಡಲ ತೀರದಲ್ಲಿ ಒಂದು ಮನೆ ಸಂಪೂರ್ಣವಾಗಿ ಸಮುದ್ರ ಪಾಲಾಗಿದೆ. ಮೂರು ಮನೆಗಳು ಯಾವುದೇ ಕ್ಷಣದಲ್ಲಾದರೂ ಕುಸಿಯುವ ಸ್ಥಿತಿಯಲ್ಲಿದ್ದು ತೀರ ನಿವಾಸಿಗಳು ಆತಂಕದಲ್ಲಿ ದಿನ ಕಳೆಯುತ್ತಿದ್ದಾರೆ. ಅಲೆಗಳ ಅರ್ಭಟಕ್ಕೆ ನೂರಾರು ತೆಂಗಿನ ಮರಗಳು ಬೇರು ಸಹಿತ ಕಿತ್ತು ಸಮುದ್ರ ಸೇರ್ತಾ ಇದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳವಾರ ಮಳೆ ಇಳಿಮುಖಗೊಂಡಿವೆ. ನಗರ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಆಗಾಗ ಕೆಲವೆಡೆ ಸಾಧಾರಣ ಮಳೆಯಾಗಿದೆ. ಸೋಮವಾರ ರಾತ್ರಿ ಧರ್ಮಸ್ಥಳ, ಚಾರ್ಮಾಡಿ, ಘಾಟಿ ಪ್ರದೇಶ, ಸುಳ್ಯ, ಕಡಬ, ಬೆಳ್ತಂಗಡಿ ಸಹಿತ ಪಶ್ಚಿಮಘಟ್ಟದ ತಳಭಾಗದ ಹಲವು ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗಿದೆ. ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಕರಾವಳಿ ಭಾಗದಲ್ಲಿ ಮಳೆಯ ಅಬ್ಬರ ಮುಂದಿನ ದಿನದಲ್ಲಿ ಕೊಂಚ ತಗ್ಗುವ ಲಕ್ಷಣಗಳಿವೆ. ಮಂಗಳವಾರ ಬೆಳಿಗ್ಗೆ 8 ಗಂಟೆಯವರೆಗೆ ಜಿಲ್ಲೆಯಲ್ಲಿ 57.8 mm ಮಳೆ ದಾಖಲಾಗಿದೆ. ಇನ್ನು ಕಳೆದ 24 ಗಂಟೆಯ ಅವಧಿಯಲ್ಲಿ ಒಂದು ಮನೆ ಸಂಪೂರ್ಣ ಮಾತ್ರ ಹಾನಿಗೀಡಾಗಿರುವಂತದ್ದು. ಕಡಬ ತಾಲೂಕಿನಲ್ಲಿ ಒಂದು ಕಾಳಜಿ ಕೇಂದ್ರ ತೆರೆಯಲಾಗಿದ್ದು ಅದರಲ್ಲಿ 5 ಪುರುಷರು, 4 ಮಹಿಳೆಯರು ಆಶ್ರಯ ಪಡೆದಿದ್ದಾರೆ ಎಂದು ಜಿಲ್ಲಾಡಳಿತ ತಿಳಿಸಿದೆ. ಇನ್ನು ಕಳೆದ 36 ಗಂಟೆಗಳಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿದ್ದು ನಿನ್ನೆ ಅಪರಾಹ್ನದ ಬಳಿಕ ವಿವಿಧೆಡೆ ಮಳೆಯ ಬಿರುಸು ಕಡಿಮೆಯಾಗಿದ್ದು ಕುಂದಾಪುರ, ಬೈಂದೂರು ಮತ್ತು ಹೆಬ್ರಿ ತಾಲೂಕುಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿಯುತ್ತಿದೆ. ಉಡುಪಿ ಜಿಲ್ಲೆಯಲ್ಲಿ ಆಗಸ್ಟ್ ತಿಂಗಳ ಬಳಿಕ ಮಳೆಯ ಪ್ರಮಾಣದಲ್ಲಿ ಹಠಾತ್ ಏರಿಕೆ ಕಂಡುಬಂದಿದೆ. ಮಳೆಗಾಲದ ಜೂನ್ ತಿಂಗಳಲ್ಲಿ 50% ಕೊರತೆ ಕಂಡ ಉಡುಪಿ ಜಿಲ್ಲೆಯಲ್ಲಿ ಜುಲೈ ತಿಂಗಳಲ್ಲಿ ಮತ್ತೆ 27% ಕೊರತೆ ಕಾಣಿಸಿಕೊಂಡಿತ್ತು. ಆದರೆ ಆಗಸ್ಟ್ ತಿಂಗಳ 1-4ರವರೆಗೆ 61% ಅಧಿಕ ಮಳೆಯಾಗಿದೆ. ಈ ಅವಧಿಯಲ್ಲಿ ಜಿಲ್ಲೆಯಲ್ಲಿ 171 mm ಮಳೆಯಾಗಬೇಕಿತ್ತು. ಆದರೆ ಈ ಬಾರಿ ಬಿದ್ದಿರುವುದು 275 mm ಮಳೆ. ಆದರೆ ಈ ವರ್ಷದ ಜನವರಿ 1 ಆಗಸ್ಟ್ 4ರವರೆಗಿನ ಮಳೆಯ ಅಂಕಿಅಂಶವನ್ನು ನೋಡಿದಾಗ ವಾಡಿಕೆ ಮಳೆಯಲ್ಲಿ ಈಗಲೂ 31% ಕೊರತೆ ಕಂಡುಬರುತ್ತಿದೆ. ಈ ಅವಧಿಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ 275 mm ಮಳೆ ಬೀಳಬೇಕಾಗಿದ್ದು ಈ ಬಾರಿ ಬಿದ್ದಿರುವುದು 189 mm ಮಳೆ ಮಾತ್ರ ಎಂದು ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರದ ಮಾಹಿತಿ ತಿಳಿಸ್ತಾ ಇದೆ. ಇನ್ನು ಕಾಸರಗೋಡು ಜಿಲ್ಲೆಯಲ್ಲಿ ಕೂಡ ಭಾರೀ ಮಳೆ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಆಗಸ್ಟ್ 5 ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳು ಸೇರಿದಂತೆ ಎಲ್ಲ ಶಿಕ್ಷಣ ಸಂಸ್ಥೆಗೆ ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ಅವರು ರಜೆ ಘೋಷಿಸಿದ್ದಾರೆ. ಕೇಂದ್ರ ಹವಾಮಾನ ಇಲಾಖೆಯು ಕಾಸರಗೋಡು ಜಿಲ್ಲೆಯಲ್ಲಿ ಭಾರೀ ಮಳೆಯ ಮುನ್ಸೂಚನೆಯೊಂದಿಗೆ ರೆಡ್ ಅಲರ್ಟ್ ಘೋಷಿಸಿದೆ. ಜಿಲ್ಲೆಯ ಹಲವೆಡೆ ನದಿ ತೋಡುಗಳು ಹರಿದು ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿರುವುದರಿಂದ ವಿದ್ಯಾರ್ಥಿಗಳ ಸುರಕ್ಷತೆ ದೃಷ್ಟಿಯಿಂದ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಹಾಗಾಗಿ ಕಾಸರಗೋಡು ಮತ್ತು ಕೇರಳದಂತಹ ಪ್ರವಾಹದ ಮುನ್ನೆಚ್ಚರಿಕೆಯನ್ನು ಮತ್ತೆ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಎಚ್ಚರಿಸ್ತಾ ಇದೆ. ಸೊ ಹಾಗಾಗಿ ಕೇರಳದಾದ್ಯಂತ ಕಾಸರಗೋಡು, ಉಪ್ಪಳ ಈ ಭಾಗದಲ್ಲಿ ನದಿ ತೀರದಲ್ಲಿ ವಾಸಿಸುವವರು ಹಾಗೂ ತಗ್ಗು ಪ್ರದೇಶದಲ್ಲಿ ಸಾಕಷ್ಟು ಜಾಗರೂಕರಾಗಿರಬೇಕು. ಅಗತ್ಯವಿದ್ದರೆ ತಕ್ಷಣವೇ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಗೊಳ್ಳಿ ಅನ್ನುವಂತಹ ಮಾತನ್ನು ಕೂಡ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಎಚ್ಚರಿಸ್ತಾ ಇದೆ. ಇನ್ನು ಅಮೆರಿಕದ ಫ್ಲೋರಿಡಾ ಪ್ರಾಂತ್ಯದ 18 ಯುವಕ ನೇತನ್ ಥಾಮಸ್ ವಿಶ್ವದ ಅತಿ ಕಿರಿಯ ಪ್ರಾಧ್ಯಾಪಕ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ. 18 ವರ್ಷ 346 ದಿನಕ್ಕೆ ಅವರು ಇಂಜಿನಿಯರಿಂಗ್ ಕಾಲೇಜೊಂದರಲ್ಲಿ ಪ್ರಾಧ್ಯಾಪಕರಾಗಿ ನೇಮಕವಾಗುವ ಮೂಲಕ ಗಿನ್ನಿಸ್ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಮಿಯಾಮಿಯ ಡೇಡ್ ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸಿ ಪ್ರೋಗ್ರಾಮಿಂಗ್ ಪ್ರಾಧ್ಯಾಪಕರಾಗಿ ನೇತನ್ ನೇಮಕಗೊಂಡಿದ್ದಾರೆ. ಈ ಮೂಲಕ ಅವರು 306 ವರ್ಷಗಳ ಹಿಂದಿನ ದಾಖಲೆಯನ್ನು ಮುರಿದಿದ್ದಾರೆ. 1717 ಸ್ಯಾಕ್ಲೆಂಟ್ನ ಸ್ಕಾಟ್ಲೆಂಡ್ನ ಕಾಲಿನ್ ಮೆಕಾಲಾರಿನ್ ಅವರು 19 ವಯಸ್ಸಿನಲ್ಲಿ ಪ್ರಾಧ್ಯಾಪಕರಾಗಿ ನೇಮಕವಾಗಿ ದಾಖಲೆ ನಿರ್ಮಿಸಿದ್ದರು. ಅದರ ನಂತರದಲ್ಲಿ ಇದೀಗ 18 ವರ್ಷದಲ್ಲೇ 346 ದಿನಕ್ಕೆ ಅವರು ಇಂಜಿನಿಯರಿಂಗ್ ಕಾಲೇಜೊಂದರಲ್ಲಿ ಪ್ರಾಧ್ಯಾಪಕರಾಗಿ ನೇಮಕವಾಗುವ ಮೂಲಕ ಮತ್ತೊಮ್ಮೆ ಗಿನ್ನಿಸ್ ವಿಶ್ವ ದಾಖಲೆಯನ್ನು ನಿರ್ಮಿಸಿರುವಂಥದ್ದು. ದೇಶದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಸೈಬರ್ ಅಪರಾಧಗಳು ಮತ್ತು ಡಿಜಿಟಲ್ ಅರೆಸ್ಟ್ ಪ್ರಕರಣವನ್ನು ಮಟ್ಟಹಾಕಲು ಮಹತ್ವದ ಹೆಜ್ಜೆ ಇರಿಸಿರುವ ಸುಪ್ರೀಂಕೋರ್ಟ್ ಭಾರತೀಯ ರಿಸರ್ವ್ ಬ್ಯಾಂಕ್ಗೆ ಮಹತ್ವದ ನಿರ್ದೇಶನ ನೀಡಿದೆ. ಡಿಜಿಟಲ್ ಅರೆಸ್ಟ್ಗಳಿಗೆ ಬಳಕೆಯಾಗುತ್ತಿರುವ ವಂಚನೆ, ಬ್ಯಾಂಕ್ ಖಾತೆಗಳ ನಿರ್ವಹಣೆ ಮತ್ತು ತಡೆಗೆ ಸಂಬಂಧಿಸಿ ಮುಂದಿನ 4 ವಾರದಲ್ಲಿ ಹೊಸ ಮಾರ್ಗಸೂಚಿ ರೂಪಿಸಿ ಪ್ರಕಟಿಸುವಂತೆ ಸೂಚಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಾಧೀಶ ಜಾಯ್ ಮಾಲ್ಯ ಬಾಗ್ಚಿ ಮತ್ತು ನ್ಯಾಯಾಧೀಶ ವಿ ಮೋಹನ ಅವರನ್ನು ಒಳಗೊಂಡ ಪೀಠ ಸ್ವಯಂ ಪ್ರೇರಿತ ವಿಚಾರಣೆ ವೇಳೆ ಈ ಮಧ್ಯಂತರ ನಿರ್ದೇಶನವನ್ನು ಕೊಟ್ಟಿದೆ. ಸೈಬರ್ ವಂಚನೆಯನ್ನು ತಡೆಯಲು ಈಗಾಗಲೇ ವ್ಯವಸ್ಥೆಗಳು ಜಾರಿಯಲ್ಲಿದ್ದರೂ ಅವುಗಳ ಅನುಷ್ಠಾನ ಇನ್ನಷ್ಟು ವೇಗ ಮತ್ತು ವ್ಯಾಪಕವಾಗಿ ಆಗಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟಿದೆ. ಸುಪ್ರೀಂನ ಸೂಚನೆಗಳೆಂದರೆ ಮಾರ್ಗಸೂಚಿಗಳ ಬಗ್ಗೆ ಸಾರ್ವಜನಿಕರಲ್ಲಿ ವ್ಯಾಪಕ ಜಾಗೃತಿ ಮೂಡಿಸಲು ಕ್ರಮ ಕೈಗೊಳ್ಳಬೇಕು, ಮುಂದಿನ ವಿಚಾರಣೆ ವೇಳೆ ಆಯಾ ರಾಜ್ಯಗಳು ದಾಖಲಾದ ದೂರುಗಳ ಬಗ್ಗೆ ವರದಿ ಸಲ್ಲಿಸಬೇಕು, ಹಣ ಮರುಸ್ಥಾಪನೆ ಮ್ಯಾಡ್ಯೂಲ್ಗಳನ್ನು ಎಲ್ಲಾ ರಾಜ್ಯಗಳು, ಕಾನೂನು ಸಂಸ್ಥೆಗಳು ಶೀಘ್ರವೇ ಅಳವಡಿಸಿಕೊಳ್ಳಬೇಕು, ತಡೆ ಹಿಡಿಯಲಾದ ಬ್ಯಾಂಕ್ ಖಾತೆಗಳ ಬಗ್ಗೆ ಹೈಕೋರ್ಟ್ ರಿಜಿಸ್ಟ್ರಾರ್ ಜನರಲ್ಗಳು ಮಾಹಿತಿ ಕೊಡಬೇಕು, ಡಿಜಿಟಲ್ ಅರೆಸ್ಟ್ಗಳನ್ನು ತಡೆಯಲು ಕೇಂದ್ರದ ಸಮಿತಿ ಖುದ್ದು ಬ್ಯಾಂಕನ್ನು ಸಂಪರ್ಕಿಸಬೇಕು ಎಂದು ಹೇಳಲಾಗಿದೆ. ಇನ್ನು ದುಗ್ಗಲಡ್ಕ ಗ್ರಾಮದ ಕಂದಡಕ ವ್ಯಾಪ್ತಿಯಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಗಳ ಹಿಂಡು ಸೋಮವಾರ ರಾತ್ರಿ ಮತ್ತು ಹಲವು ಕೃಷಿ ತೋಟಕ್ಕೆ ನುಗ್ಗಿ ತೆಂಗು, ಅಡಿಕೆ ಮತ್ತು ಬಾಳೆ ಬೆಳೆಗಳನ್ನು ಧ್ವಂಸಗೊಳಿಸಿ ಅಪಾರ ಹಾನಿ ಉಂಟುಮಾಡಿದೆ. ಕಾಡಾನೆಗಳ ಹಿಂಡು ಹೇಮಂತ ಕುಮಾರ್, ಅಜಯ್ ಕೃಷ್ಣ, ಯಶವಂತ ಕುಡಕಲ್ಲು, ಆನಂದ್ ನಾಯಕ್ ಅವರ ತೋಟಕ್ಕೆ ನುಗ್ಗಿ ಹಲವು ತೆಂಗಿನ ಮರಗಳು, ಅಡಿಕೆ ಗಿಡಗಳು, ಬಾಳೆ ಗಿಡಗಳನ್ನು ಮುರಿದು ಹಾಕಿದೆ. ಆನೆಗಳನ್ನು ಕಾಡಿನತ್ತ ಓಡಿಸಲು ಅರಣ್ಯ ಇಲಾಖೆಯ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಹಾಗೂ ಕಾಳಭೈರವ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದರು. ಕಂದಡ್ಕ ಮತ್ತು ನೀರಬಿದ್ರೆ ಭಾಗದಲ್ಲಿ ಸಂಚರಿಸಿದ ಸಿಬ್ಬಂದಿ ಸಿಡಿಮದ್ದುಗಳನ್ನು ಸಿಡಿಸಿ ಆನೆಗಳನ್ನು ಕಾಡಿನತ್ತ ಅಟ್ಟುವ ಪ್ರಯತ್ನವನ್ನು ತಡರಾತ್ರಿ 2 ಗಂಟೆಯವರೆಗೆ ಮುಂದುವರೆಸಿದರು. ಈ ಕಾರ್ಯಾಚರಣೆಗೆ ಸ್ಥಳೀಯ ಯುವಕರು ಸಕ್ರಿಯವಾಗಿ ಸಹಕರಿಸಿದರು. ಬೆಳೆ ಹಾನಿಗೆ ಒಳಗಾದ ರೈತರಿಗೆ ತಕ್ಷಣ ಸೂಕ್ತ ಪರಿಹಾರ ನೀಡಬೇಕು ಮತ್ತು ಕಾಡಾನೆಗಳ ಶಾಶ್ವತ ನಿಯಂತ್ರಣಕ್ಕೆ ಅರಣ್ಯ ಇಲಾಖೆ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಇನ್ನು ಧಾರಾಕಾರ ಮಳೆಯಿಂದ ರಂಜಾಳ ಗ್ರಾಮದ ಹೆಡ್ಡೆಯಲ್ಲಿ ಭೂಕುಸಿತದ ಭೀತಿ ಎದುರಾಗಿದೆ. ಹರಿಪ್ರಸಾದ್ ಸುಮಿತ್ರಾ ಅವರ ಮನೆಗೆ ಅಪಾಯ ಉಂಟಾದ ಹಿನ್ನೆಲೆ 2 ಕುಟುಂಬದ 8 ಮಂದಿಯನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ಗುಡ್ಡದ ಮಣ್ಣು ಕೊಂಚ ಪ್ರಮಾಣದಲ್ಲಿ ಕುಸಿಯುತ್ತಿದ್ದು ಪರಿಸ್ಥಿತಿ ಮೇಲೆ ಅಧಿಕಾರಿಗಳು ನಿಗಾ ವಹಿಸಿದ್ದಾರೆ. ಜಿಲ್ಲಾಧಿಕಾರಿ ಸ್ವರೂಪ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕುಟುಂಬ ಸದಸ್ಯರೊಂದಿಗೆ ಚರ್ಚಿಸಿದರು. ಯಾವುದೇ ಅನಾಹುತ ಸಂಭವಿಸದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ರಂಜಾಳದಲ್ಲಿ ಉಂಟಾಗಿರುವ ಭೂಕುಸಿತದ ಭೀತಿ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ ತಂಡ ಕೂಡ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಲಿದೆ. ಈ ಬಗ್ಗೆ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಸಂಸ್ಥೆಗೆ ವಿಷಯ ತಿಳಿಸಿ ಖುದ್ದು ಭೇಟಿ ನೀಡಿ ವರದಿ ಸಲ್ಲಿಸಲು ಕೋರಿದರು. ಅದರಂತೆ ತಂಡ ಬುಧವಾರ ಆಗಮಿಸಿ ಗುಡ್ಡದ ಸ್ಥಿರತೆ, ಭೂಕುಸಿತದ ಸಾಧ್ಯತೆ ಹಾಗೂ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ತಂಡ ತಾಂತ್ರಿಕ ವರದಿ ಸಲ್ಲಿಸುವ ನಿರೀಕ್ಷೆ ಇದೆ. ಕೇಳುಗರೆ, ಹಿಂದಿನ ಮಾತಿನ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು ನಿರಂತರವಾಗಿ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗ್ರೆ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರವನ್ನು ಇದೀಗ ಕೇಳೋಣ. ಇದೀಗ ಆರೋಗ್ಯ ಸಾರಂಗ್ ಕೊಂಕಣಿ ಕಾರ್ಯಕ್ರಮ, ಬ್ಯಾರಿ ಕಾರ್ಯಕ್ರಮ, ಕನ್ನಡ ಕಾರ್ಯಕ್ರಮ ಮೂಡಿ ಬರುತ್ತೆ. 10 ಗಂಟೆಗೆ ಮೈಕಲ್ ದ ಬಲ್ಕ ನೇರ ಪ್ರಸಾರ ಕಾರ್ಯಕ್ರಮ ಮೂಡಿ ಬರುತ್ತೆ. 11 ಗಂಟೆಗೆ ಯಕ್ಷಗಾನ ಚಾತುರ್ಜನ್ಮ ಮೋಕ್ಷ ಭಾಗ 6 ಪ್ರಸಾರ. 11:30ಕ್ಕೆ ತುಳು ಕಾರ್ಯಕ್ರಮದಲ್ಲಿ ಕನ್ನಡ ಕಟ್ಟದೇರೆ ಟಾಕ್ ಪ್ರಸಾರವಾಗುತ್ತೆ. 3:00 ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮ. 4:00 ಹೃದಯರಾಗ ಕಾರ್ಯಕ್ರಮದಲ್ಲಿ ಶ್ರೀಪತಿ ಕಲಂಬಾಡಿ ಅವರ ಜೊತೆಗೆ ನಡೆಸಿದ ಸಂದರ್ಶನದ ಧ್ವನಿ ಮುದ್ರಿತ ಪ್ರಸಾರವಾಗುತ್ತೆ. 6:00 ರೇಡಿಯೋ ಸಂಜೆ ಕಾರ್ಯಕ್ರಮ ಪ್ರಸಾರ. 8:00 ಯಕ್ಷಗಾನ ಮರುಪ್ರಸಾರ. 8:30 ಎಂದು ಮರೆಯದ ಹಾಡುಗಳು ಪ್ರಸಾರವಾಗುತ್ತೆ. ಇದು ಇವತ್ತಿನ ಕಾರ್ಯಕ್ರಮದ ಒಂದಿಷ್ಟು ಸಂಕ್ಷಿಪ್ತ ವಿವರಗಳು. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಆಯುರ್ವೇದ ತಜ್ಞ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರ ಮಾತು.
1: ನಮಸ್ಕಾರ. ಮಂಡಿ ನೋವು, ಸೊಂಟ ನೋವು, ಜಾಯಿಂಟ್ಸ್ ಅಲ್ಲಿ ಪೇನು, ನೋವಿನ ಜೊತೆಗೆ ಬಾವು ಅಂದ್ರೆ ಸ್ವೆಲ್ಲಿಂಗ್ ಇರೋದು, ಅಥವಾ ನಿಮಗೆ ಡಾಕ್ಟರ್ ಸಂಧಿವಾತ ಇದೆ, ಆಮವಾತ ಇದೆ, ಸಯಾಟಿಕ ಇದೆ ಅಂತ ಹೇಳ್ತಾರೆ, ಈ ತರ ಯಾವುದೇ ರೀತಿಯ ನ್ಯೂರೋಮಸ್ಕ್ಯುಲರ್ ಸಮಸ್ಯೆಗಳು ಅಥವಾ ಈ ಜಾಯಿಂಟ್ಸ್ಗೆ ರಿಲೇಟೆಡ್ ಸಮಸ್ಯೆಗಳಲ್ಲಿ ಅಂತಹ ನೋವುಗಳಲ್ಲಿ ಅದ್ಭುತವಾಗಿ ಕೆಲಸ ಮಾಡುವಂತಹ ಒಂದು ವಿಶೇಷವಾದ ಆಯುರ್ವೇದ ಔಷಧಿ ಗಿಡದ ಬಗ್ಗೆ ನಾನು ಇವತ್ತು ಹೇಳ್ತೇನೆ. ಅದು ಲಕ್ಕಿ ಸೊಪ್ಪು. ನಿಮ್ಮ ಮನೆ ಸುತ್ತಮುತ್ತಲೇ ಇರುವಂಥದ್ದು, ಆದರೆ ಇದರ ವಾತನಾಶಕ ಗುಣದ ಕಾರಣದಿಂದಾಗಿ ಇದು ಈ ಥರದ ನೋವಿನ ಸಮಸ್ಯೆಯಲ್ಲಿ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದನ್ನು ಹೇಗೆ ಬಳಕೆ ಮಾಡಬೇಕು, ಇಂಟರ್ನಲಿ ಹೇಗೆ ಬಳಕೆ ಮಾಡಬೇಕು, ಎಕ್ಸ್ಟರ್ನಲಿ ಅದನ್ನು ಅಪ್ಲಿಕೇಶನ್ ಹೇಗೆ ಮಾಡ್ಕೊಳ್ಬೇಕು, ಇದರಿಂದ ತೈಲವನ್ನು ಹೇಗೆ ಮಾಡ್ಕೊಳ್ಬಹುದು, ಇದು ಹೇಗೆ ಕೆಲಸ ಮಾಡುತ್ತೆ, ಇದರ ಬಗ್ಗೆ ಪೂರ್ತಿಯಾಗಿ ನಾವೇ ತಿಳ್ಕೊಳ್ಳುವ. ಮೊದಲನೇದಾಗಿ, ಇದಕ್ಕೆ ಉಷ್ಣ ಗುಣ ಇರುವ ಕಾರಣದಿಂದಾಗಿ ಇದು ವಾತ ಮತ್ತು ಕಫದೋಷಗಳನ್ನು ನಿಯಂತ್ರಣ ಮಾಡುತ್ತೆ. ಇವತ್ತು ನಾವು ಕೇವಲ ನೋವನ್ನು ಹೇಗೆ ಗುಣ ಮಾಡುತ್ತೆ ಅನ್ನೋದ್ರ ಮಾತು ತಿಳ್ಕೊಳ್ಳುವ. ಯಾಕೆಂದರೆ ಈ ನಿರ್ಗುಂಡಿಗೆ ಹಲವಾರು ರೀತಿಯ ಸಮಸ್ಯೆಗಳನ್ನು ನಿಯಂತ್ರಣ ಮಾಡುವ ಗುಣ ಇದೆ. ಅದಕ್ಕೆ ನಿರ್ಗುಂಡಿ ಅಂತ ಕರೆದ್ರೆ ನೂರಾರು ಕಾಯಿಲೆಗಳನ್ನು ಗುಣಪಡಿಸುತ್ತೆ ಅಂತ. ಹಾಗಾಗಿ ಇವತ್ತು ನಾವು ಈ ನೋವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಇದನ್ನು ಹೇಗೆ ಬಳಕೆ ಮಾಡಬೇಕು, ನಿಮಗೆ ಆಮವಾತವೋ ಸಂಧಿವಾತವೋ ಜಾಯಿಂಟಲ್ಲಿ ಸ್ವೆಲ್ಲಿಂಗ್ ಈ ಥರ ಸಮಸ್ಯೆಗಳಿರುವಾಗ ಇದನ್ನು ನಾವು ಕಷಾಯದ ರೂಪದಲ್ಲಿ ಬಳಕೆ ಮಾಡಬಹುದು. ಒಂದು ಒಣಗಿಸಿರುವಂಥದ್ದಾದರೆ, ಯಾರೋ ನಿಮ್ಮ ಮನೆ ಹತ್ರ ಇಲ್ಲ, ನೀವು ಎಲ್ಲಿಂದ ತಂದು ಅದನ್ನು ಒಣಸಿಟ್ಕೊಂಡಿದ್ದೀರಿ ಅಂತಾದರೆ, ಆ ಒಣಗಿದ ಈ ನಿರ್ಗುಂಡಿ ಅಥವಾ ಈ ಲಕ್ಕಿ ಸೊಪ್ಪನ್ನು ಸುಮಾರು ಒಂದು 3 ಗ್ರಾಮ್ ಅಂದರೆ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟನ್ನು ನೀವು ಹಾಕಿ ಅದಕ್ಕೆ 2 ಲೋಟ ನೀರು ಹಾಕಿ 1/2 ಲೋಟಕ್ಕೆ ಬದಸಬೇಕು. ಈ ಥರ ಕುದಿಸುವಾಗ ಸ್ವಲ್ಪ ಶುಂಠಿ ಹಾಕಿದರೆ ಒಳ್ಳೆಯದು. ಎಸ್ಪೆಷಲಿ ಯಾರಿಗೆ ಆಮವಾತ ಸಮಸ್ಯೆ ಇದೆ, ಜಾಯಿಂಟ್ಸಲ್ಲಿ ಸ್ವೆಲ್ಲಿಂಗ್ ಇದೆ, ಆಮವಾತ ಅಂತಂದರೆ ರುಮಟಾಯ್ಡ್ ಆರ್ಥ್ರೈಟಿಸ್ ಆ ಥರ ಸಮಸ್ಯೆ ಇದೆ, ಮತ್ತು ಜಾಯಿಂಟಲ್ ಸ್ವೆಲ್ಲಿಂಗ್ ಇದೆ ಅಂಥವರು ಇದನ್ನು ಇದು ಮಾಡುವಾಗ ಶುಂಠಿಯನ್ನು ಹಾಕಲೇಬೇಕು. ಜೊತೆಗೆ ಸ್ವಲ್ಪ ಅಮೃತ ಬಳ್ಳಿಯ ಚೂರನ್ನು ಹಾಕಿದರೆ ಹೆಚ್ಚು ಹೆಲ್ಪ್ಫುಲ್. ಈ ಥರ 2 ಲೋಟ ನೀರು ಹಾಕಿ 1/2 ಲೋಟಕ್ಕೆ ಬಚ್ಚಿ ಸೋಸಿಕೊಂಡು ದಿವಸಕ್ಕೆ ಒಂದು ಸಾರಿ ಖಾಲಿ ಹೊಟ್ಟೆಲ್ ಕುಡಿಬೇಕು. ಈ ಥರ ಕುಡಿಯೋದ್ರಿಂದ ಏನು ಈ ನೋವು ಕಡಿಮೆ ಆಗುತ್ತೆ, ಬಾವು ಇಳಿಯುತ್ತದೆ, ತುಂಬ ಹೆಲ್ಪ್ ಆಗುತ್ತೆ. ಒಂದು ವೇಳೆ ಇಲ್ಲ, ನಮ್ಮ ಮನೆ ಹತ್ರ ಫ್ರೆಶ್ ಆಗಿ ನಮಗೆ ಗಿಡ ಇದೆ, ಚೆನ್ನಾಗಿ ಬೆಳ್ಕೊಂಡಿದೆ ಅಂತಾದರೆ, ಆಗ ಒಂದು 4-5 ಎಲೆಗಳಾಗುವಷ್ಟು ಎಲೆಗಳನ್ನು ತಂದು ಆ ಎಲೆಗಳನ್ನು ಸಣ್ಣಕ್ಕೆ ಪೀಸ್ ಮಾಡಿ ಹಾಕಿ ಇಲ್ಲಿಯೂ ಕೂಡ 2 ಲೋಟ ನೀರು ಹಾಕಿ 1/2 ಲೋಟಕ್ಕೆ ಬದಸಬೇಕು. ಇದು ಈ ರೀತಿ ಕಷಾಯ ಮಾಡುವಾಗಲೂ ಕೂಡ ಶುಂಠಿಯನ್ನು ಹಾಕಿದರೆ ಹೆಚ್ಚು ಹೆಲ್ಪ್ಫುಲ್. ಓಕೆ, ಈ ಥರ ಕಷಾಯ ಮಾಡಿಕೊಂಡು ನಾವು 1-1.5 ತಿಂಗಳು ಒಂದು 45 ದಿವಸ ಕುಡಿದ್ರೆ ತುಂಬ ಅದ್ಭುತ ಪ್ರಯೋಜನವನ್ನು ಕಾಣ್ತೀರಿ. ಆದರೆ ಎಷ್ಟೋ ಜನ ಹೇಳ್ಬೋದು, ನನಗೆ ಮೊದಲೇ ಉಷ್ಣ ಆಗುತ್ತೆ, ಅದರ ಜೊತೆಗೆ ಈ ಲಕ್ಕಿ ಸೊಪ್ಪು ಉಷ್ಣ ಅಂತ ಮೊದಲೇ ಹೇಳಿದ್ದೀರಿ, ಜೊತೆಗೆ ಶುಂಠಿ ಕೂಡ ಹಾಕಬೇಕು ಅಂತ ಹೇಳ್ತಿದ್ದೀರಿ, ನಮಗೆ ಸಿಕ್ಕಾಪಟ್ಟೆ ಉಷ್ಣ ಆದರೆ ಏನು ಮಾಡಬೇಕು ಅಂತ. ಮೊದಲನೇದಾಗಿ, ಹಾಲು ತುಪ್ಪದಂತಹ ತಂಪು ಮಾಡುವಂತಹ ದ್ರವ್ಯಗಳನ್ನು ಹೆಚ್ಚು ಬಳಕೆ ಮಾಡಬೇಕು ಒಂದನೇದು. ಎರಡನೇದು, ಇದನ್ನು ಕಷಾಯ ಮಾಡುವಾಗ ತುಂಬ ಉಷ್ಣ ಆಗುತ್ತೆ ಅಂತಾದರೆ, ಮತ್ತು ನೋವು ತುಂಬ ಇದೆ, ದೇಹದಲ್ಲಿ ವೀಕ್ನೆಸ್ ತುಂಬ ಇದೆ ಅಂತಾದರೆ, ಇದರ ಕಷಾಯವನ್ನು ಮಾಡುವಾಗ ಇದನ್ನು ಎಷ್ಟು ಹಾಕ್ತಿರೋ ಅಷ್ಟೇ ಪ್ರಮಾಣದಲ್ಲಿ ನಾವು ಕಾಡ್ಕಡಲೆ, ಕಳ್ಳಂಗಡಲೆ ಅಂತ ಹೇಳ್ತೇವೆ, ಅಥವಾ ಬಲಮೂಲ ಅಂತ ನೀವು ಕೇಳಿದರೆ ಆಯುರ್ವೇದಿಕ್ ಔಷಧಿ ಅಂಗಡಿಗಳಲ್ಲಿ ಅಥವಾ ಗ್ರಂಥಿ ಅಂಗಡಿಗಳಲ್ಲಿ ಕೊಡ್ತಾರೆ, ಎಲ್ಲ ಕಡೆ ಕೊಡ್ತಾರೆ. ಸೊ ಈ ಬಲಮೂಲವನ್ನು ತಂದು ಇಷ್ಟೇ ಸಮ ಪ್ರಮಾಣದಲ್ಲಿ ಇದನ್ನು ಹಾಕಿ ಇದೇ ರೀತಿ ಕಷಾಯ ಮಾಡಿಕೊಂಡು ಕುಡಿದರೆ, ಆವಾಗ ಆ ಬಲದ ಕಾರಣದಿಂದಾಗಿ ಆ ಬಲ ಅಂದರೆ

0: ಆಕ್ಚುಲಿ ಕೊಬ್ಬರಿ ಎಣ್ಣೆಯನ್ನು ಎಳ್ಳೆಣ್ಣೆಯಿಂದನೂ ಮಸಾಜ್ ಮಾಡಬಾರದು. ಹಾಗಾಗಿ ಆಯುರ್ವೇದದಲ್ಲಿ ಕೆಲವು ತೈಲಗಳನ್ನು ಮಾತ್ರ ನಾವು ಹೇಳ್ತೇವೆ, ಕೆಲವೊಮ್ಮೆ ಯಾವ ತೈಲವನ್ನು ಅಪ್ಲೈ ಮಾಡೋದು ಬೇಡ ಅಂತ ಹೇಳ್ತೇವೆ. ನಿಮಗೆ ತುಂಬಾ ವರ್ಷಗಳಿಂದಿದೆ, ಡಿಜನರೇಷನ್ ಇದೆ ಅಂತಾದರೆ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಬಿಸಿ ಮಾಡಿ ಅದರನ್ನು ಅಪ್ಲೈ ಮಾಡಿಕೊಳ್ಬೋದು. ಇಲ್ಲ ಅಂತಾದರೆ ಹಾಗೇನೆ ಡೈರೆಕ್ಟ್ ಆಗಿ ಈ ಲಕ್ಕಿ ಸೊಪ್ಪನ್ನು ತಂದು ಚೆನ್ನಾಗಿ ಪೀಸ್ ಮಾಡಿ, ಸಾಧ್ಯ ಆದರೆ ಗ್ರೈಂಡರಲ್ಲಿ ಅದನ್ನು ಅಥವಾ ಮಿಕ್ಸಿಯಲ್ಲಿ ಅದನ್ನು ರುಬ್ಬಿ ಅದನ್ನು ಬಿಸಿ ಮಾಡಿ ಅಪ್ಲೈ ಮಾಡಬೇಕು. ಈ ರೀತಿ ಅಪ್ಲೈ ಮಾಡೋದ್ರಿಂದ ನೋವು ಕಡಿಮೆ ಆಗುತ್ತೆ, ಬಾವು ಕೂಡ ಕಡಿಮೆ ಆಗುತ್ತೆ. ಸ್ವಲ್ಪ ನಿಧಾನವಾಗಿ ನೋವು ಬಾವು ಕಡಿಮೆ ಆಗುತ್ತೆ, ಕ್ವಿಕ್ ಆಗಿ ಆಗಲಿಕ್ಕಿಲ್ಲ. ಯಾರಿಗೆ ಮೂಳೆ ಸವಕಳಿಯ ಕಾರಣದಿಂದಾಗಿ, ರುಮಟಾಯ್ಡ್ ಆರ್ಥೈಟಿಸ್ ಅಲ್ಲ, ಆಸ್ಟಿಯೋ ಆರ್ಥೈಟಿಸ್ ಇದೆ, ಮೂಳೆ ಸವಕಳಿ ಆಗಿದೆ, ಮಂಡಿ ನೋವಿದೆ, ಸೊಂಟ ನೋವಿದೆ, ಅಥವಾ ಮಂಡಿಯಲ್ಲಿ ಕೀಲೆಣ್ಣೆ ಕಡೆ ಇದಾಗ್ಬಿಟ್ಟು ಏನು ಕೊರತೆಯಾಗಿ ಅಲ್ಲಿ ಸವಕಳಿ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತಾದರೆ, ಆವಾಗ ನೀವು ಕೊಬ್ಬರಿ ಎಣ್ಣೆ ಅಥವಾ ಶುದ್ಧವಾದಂಥ ಎಳ್ಳೆಣ್ಣೆನ ತಗೊಂಡು ಬಂದು ಅದನ್ನು ಬಿಸಿ ಮಾಡಿ ಅದರಿಂದ ಚೆನ್ನಾಗಿ ಮಸಾಜ್ ಮಾಡಿ ನಂತರ ಇದರ ಪೇಸ್ಟನ್ನು ಅಪ್ಲೈ ಮಾಡಿದ್ರೆ ಹೆಚ್ಚು ಹೆಲ್ಪ್ ಆಗುತ್ತೆ. ಇದನ್ನು ಎಕ್ಸ್ಟರ್ನಲಿ ಕೂಡ ತುಂಬ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು, ತುಂಬ ಹೆಲ್ಪ್ ಆಗುತ್ತೆ ಇದನ್ನು ಬಳಕೆ ಮಾಡೋದ್ರಿಂದ. ಆದರೆ ಈ ಒಂದು ತೈಲವನ್ನು ಮಾಡ್ಕೊಳ್ಳೋದು ಹೇಳ್ತೇನೆ, ಇದಕ್ಕೆ ನಾವು ನಿರ್ಗುಂಡಿ ತೈಲ ಅಂತ ಹೆಸರಿಡೋದು ಕಷ್ಟ, ಯಾಕೆಂದರೆ ಕ್ಲಾಸಿಕಲಿ ನಿರ್ಗುಂಡಿ ತೈಲ ಬೇರೆ ಥರ ಕೆಲಸ ಪ್ರಿಪೇರ್ ಮಾಡೋದು. ಆದರೆ ಈ ಥರ ತೈಲವನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಅದನ್ನು ಮಾಡಿಕೊಂಡು ಆ ಎಣ್ಣೆಯನ್ನು ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಅದ್ಭುತವಾದ ಪ್ರಯೋಜನ ಸಿಗುತ್ತೆ. ಆ ನಿರ್ಗುಂಡಿ ತೈಲ ಮಾಡೋದು ಹೇಗೆ ಅಂತಂದರೆ, ಒಂದು 50 ಗ್ರಾಮ್ನಷ್ಟು ನಿರ್ಗುಂಡಿಯ ಎಲೆ ಅಥವಾ ಕಾಂಡ ಅಥವಾ ಬೇರುಗಳನ್ನು ಚೆನ್ನಾಗಿ ಪೀಸ್ ಪೀಸ್ ಮಾಡಿ ಹಾಕ್ಕೊಳ್ಳಿ ಒಂದು ಪಾತ್ರೆಯ ಮೇಲೆ. ಅದಕ್ಕೆ ಒಂದು 200 ml ಆಗುವಷ್ಟು ಎಣ್ಣೆ ಹಾಕಿ, ಅದು ಶುದ್ಧವಾದಂಥ ಎಳ್ಳೆಣ್ಣೆ ಆದರೆ ಒಳ್ಳೆಯದು, ಗಾಣದಲ್ಲಿ ಮಾಡ್ಕೊಂಡಂಥ ಎಳ್ಳೆಣ್ಣೆಯನ್ನು ಹಾಕಿ. ಜೊತೆಗೆ ಒಂದು ಅದರ 4 ಪಟ್ಟು ಒಂದು 800 ml ಆಗುವಷ್ಟು ಈ ನಿರ್ಗುಂಡಿಯ ಜ್ಯೂಸ್ ಅಥವಾ ಇದರ ಪ್ರಿಪೇರ್ ಮಾಡಿದ ಕಷಾಯ, ಈ ಎಲೆಗಳಿಂದಲೇ ಕಷಾಯ ಪ್ರಿಪೇರ್ ಮಾಡಿದ್ದು, ಅಥವಾ ಅದು ಆಗೋದಿಲ್ಲ ಅಂತಾದರೆ ಸುಮ್ಮನೆ ನೀರು ಹಾಕಿದರೂ ಆಗುತ್ತೆ, ಬಟ್ ಈ ಥರ ಕಷಾಯ ಮಾಡ್ಕೊಂಡು ಹಾಕಿದರೆ ಹೆಚ್ಚು ಒಳ್ಳೆಯದು. ಸೊ 50 ಗ್ರಾಮ್ಸ್ ನಿರ್ಗುಂಡಿಯ ಪೀಸ್ಗಳು, ಅದು ಬೇರು ಕಾಂಡ ಅಥವಾ ಎಲೆಯ ಪೀಸ್ಗಳು, ಒಂದು 200 ml ಆಗುವಷ್ಟು ಎಳ್ಳೆಣ್ಣೆ, ಮತ್ತೆ ಒಂದು 800 ml ಆಗುವಷ್ಟು ನೀರು, ಅಥವಾ ಅದಕ್ಕಿಂತ ಒಳ್ಳೆಯದು ಅಂದರೆ ಇದರದೇ ಕಷಾಯ, ಸಪರೇಟ್ ಆಗಿ ಕಷಾಯ ಪ್ರಿಪೇರ್ ಮಾಡ್ಕೊಂಡು ಇದಕ್ಕೆ ಸೋಸಿ ಹಾಕೋದು. ಸೊ ಈ ರೀತಿ ಮಾಡಿ ನೀರಿನ ಅಂಶ ಪೂರ್ತಿಯಾಗಿ ಆವಿ ಆಗೋವರೆಗೆ ಕುದಿಸಿ ಆ ಎಣ್ಣೆಯನ್ನು ಸೋಸಿ ಇಟ್ಕೊಂಡ್ರೆ, ನೀರಿನ ಅಂಶ ಆವಿ ಆದಮೇಲೆ ಎಣ್ಣೆ ಕುದಿಬಾರದು, ನೀರಿನ ಅಂಶ ಇದ್ದರೆ ಎಣ್ಣೆ ಹಾಳಾಗುತ್ತೆ. ಸೊ ಈ ರೀತಿ ಎಣ್ಣೆಯನ್ನು ಪ್ರಿಪೇರ್ ಮಾಡಿ ಅದನ್ನು ಸೋಸಿ ಇಟ್ಕೊಂಡ್ರೆ ಈ ತೈಲವನ್ನು ನಾವು ಎಲ್ಲೆಲ್ಲಿ ನೋವಿದೆಯೋ ಎಲ್ಲೆಲ್ಲಿ ಬಾವಿದೆಯೋ ಅಲ್ಲಿ ಅಪ್ಲೈ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ, ಆ ನೋವು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಒಟ್ಟಿನಲ್ಲಿ ಈ ನಿರ್ಗುಂಡಿಯನ್ನು ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ, ಈ ಲಕ್ಕಿ ಸೊಪ್ಪನ್ನು ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ ಹೆಸರಿಗೆ ತಕ್ಕ ಹಾಗೆ ನೂರಾರು ಕಾಯಿಲೆಗಳನ್ನು ಗುಣಪಡಿಸುವಂಥ ತಾಕತ್ತಿರುವಂಥದ್ದು, ತುಂಬ ಅದ್ಭುತ ಪ್ರಯೋಜನವನ್ನು ಮಾಡಿಕೊಡುವಂಥದ್ದು. ನಮ್ಮ ಸುತ್ತಮುತ್ತಲು ಇರುವ ಈ ಕಳೆಯ ರೂಪದಲ್ಲಿ ನಾವು ನೋಡುವಂಥ ಈ ಸಸ್ಯವನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳೋಣ. ಧನ್ಯವಾದ.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in. ಒಂದ್ ಕಾಲದಲ್ಲಿ ಹುಕುಮ್ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು, ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ, ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸ್ತಿದೆ. ಮತ್ತು ಹುಕುಮ್ ಸಿಂಗ್ ಕೂಡ PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಶ್ರೋತೃಗಳೇ, ಕೇಟೊಂಡಲಾರಿದಿ ರೇಡಿ ಸಾರಂಗ್ 107.8 FM. ಇದೇ ರಂಗ್ ರಂಗ್ರು ಜೀವನ ಇಂಡತ್ತ ಕಾರ್ಯಕ್ರಮತೆಗೆ ಎಲ್ಲರಿಗೂ ಕಲ್ಬುನರ್ನ್ಯ ಸ್ವಾಗತ. ಇಪ್ಪರ್ತಿಗೆ ಕಣ್ಣೂರ್ಲು SKSM ಪ್ರೋಗ್ರಾಮ್ಲು ನಂಗಲೆ ಔತರಂಗರೊಟ್ಟಿಗೆ ನಂಗೆ ಹಿಂಗೆ ನಿಕ್ಕನು ಆರ್ರೆ ನಂಗ ಬೆಸ್ಟ್ ಫ್ರೆಂಡ್ ಹಾಕೋನು. ಈ ಬಿಸಿಯತ್ತಲು ಮುಂಡಿದಾಯು ಮೊಹಮ್ಮದ್ ಆತೀಶ್ ಸರ್ ಐಲ್ಡ್ ಪಲಕ ಕೇಟೊಂಡ್ ಬರುವ.

0: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನ್ ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
1: ಹೇ ರೀಮಾ, ಸೋಲಾರ್ ಪ್ಯಾನೆಲ್ ಅಳವಡಿಸು, ಸೋಲಾರ್ ಪ್ಯಾನೆಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನೆಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.

0: ಕೇಳ್ತಿರುವುದು ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಕಟೀಲಿನಲ್ಲಿ ನಡೆದ ಭ್ರಮರ ಇಂಚರ ನುಡಿ ಹಬ್ಬ 2025 ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀ ಅರವಿಂದ ಹೆಬ್ಬಾರ್ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಸಂಗೀತವನ್ನು ಸ್ವಾದ, ಅದರ ಪರಿಮಳ, ಅದರ ರುಚಿಯನ್ನು ಹೇಗೆ ಸವಿಯುವುದು ಅಂತ ಹೇಳೋ ಬಗ್ಗೆ ಒಂದು ಮಾತು. ನಾನು ಪೂರ್ಣಪ್ರಜ್ಞ ಕಾಲೇಜಿನಲ್ಲಿದ್ದಾಗ ಪ್ರೊಫೆಸರ್ ಎಂ ರಾಜಗೋಪಾಲಾಚಾರ್ಯ ಅಂತ ಒಬ್ಬರು ದೊಡ್ಡ ವಿದ್ವಾಂಸರಿದ್ದರು. ಅವರ ಕಲೀಗ್ ನಾನು, ಸಹೋದ್ಯೋಗಿ. ಸಂಸ್ಕೃತ, ಕನ್ನಡ, ಸಂಗೀತ, ಹಿಂದಿ ಭಾಷೆಗಳಲ್ಲಿ ಪ್ರವೀಣರು ಅವರು, ಸಾಮಗಾನ ಪ್ರವೀಣರು ಅವರು. ಸಂಗೀತ ಬಗ್ಗೆ ತುಂಬ ತಿಳ್ಕೊಂಡಿರೋದ್ರಿಂದ ಅವರ ಹತ್ರ ಒಂದು ಸಲ ಕೇಳಿದೆ, ಸರ್ ನೀವು ಇತ್ತೀಚೆಗೆ ಏನು ಸಂಗೀತ ಕೇಳುವುದಿಲ್ಲ, ಯಾಕೆ ಸಂಗೀತ ಕೇಳುವುದನ್ನು ಬಿಟ್ಟ್ರಿ? ಹಾಗ ನೀನು ಸಂಗೀತ ಕೇಳೋದು ಯಾಕೆ ಅಂತ ನನಗೆ ಮರು ಪ್ರಶ್ನೆ ಹಾಕಿದರು. ಸಂತೋಷ ಆಗಲಿಕ್ಕೆ, ಅದೇ ಕಾರಣಕ್ಕೆ ನಾನು ಸಂಗೀತ ಕೇಳೋದಿಲ್ಲ ಅಂತ ಹೇಳಿದರು. ಅರ್ಥ ಆಯ್ತಾ? ಸಂಗೀತ ನಾನು ಕೇಳೋದು ಸಂತೋಷಕ್ಕಾಗಿ, ಅವರು ಸಂಗೀತ ಕೇಳದ ಇರುವುದು ಕೂಡ ಸಂತೋಷಕ್ಕಾಗಿಯೇ ಅಂತ ಅವರು ನನಗೆ ಹೇಳುವಾಗ, ಸಂಗೀತಜ್ಞ ಹೀಗೆ ಉತ್ತರ ಕೊಟ್ಟದ್ದು ನೋಡಿ ನಾನು ಅವಾಕ್ಕಾಗಿ ಹೋದೆ. ಇದೇನಿದು ವಿಚಾರ ಅಂತ. ಈಗಿನ ಸಂಗೀತ ಮಾರಾಯರೆ ಅದನ್ನು ಕೇಳಲಿಕ್ಕಾಗುದಿಲ್ಲ, ಕಿವಿ ಬಿಡ್ಲಿಕ್ಕಾಗುದಿಲ್ಲ. ಏನೇನೋ ಹೇಳ್ತಾರೆ, ಸಂಗೀತ ಹಾಡುವಾಗ ರಾಗ ಆ ರಾಗದಲ್ಲಿರೋದಿಲ್ಲ, ಸುರುಟಿಯಾಗಿ ಇರುವುದಿಲ್ಲ. ಅದು ಯದುಗುಲ ಕಾಂಬೋಜಿ ಆಗಿರುತ್ತದೆ ಅಥವಾ ಇನ್ನೊಂದು ಯಾವುದೋ ಒಂದು ರಾಗ ಆಗಿರುತ್ತದೆ. ಕಲ್ಯಾಣಿ ಕಲ್ಯಾಣಿ ಅಲ್ಲ, ಅದು ಹಿಂದೂಸ್ತಾನಿ ಯಮನ್ ಆಗಿರುತ್ತದೆ. ಇದನ್ನೆಲ್ಲ ಕೇಳಿ ಯಾಕೆ ಸಹಿಸಿಕೊಳ್ಬೇಕು, ಬೇಡ ನನಗೆ ಅಂತ ಕಟ್ಟುನಿಟ್ಟಾಗಿ ಔಟ್ ರೈಟ್ಲಿ ರಿಜೆಕ್ಟೆಡ್. ಈಗ ಸಂಗೀತ ಹಾಗಾದರೆ ಕೇಳೋದು ಹೇಗೆ, ಯಾರು ಕೇಳಬೇಕು, ಎಂಥ ಸಂಗೀತ ಕೇಳಬೇಕು, ಸಂಗೀತವನ್ನು ಕೇಳುವುದು ಹೇಗೆ ಅಂತ ಕೆಲವು ಕಡೆಯಲ್ಲಿ ನಾನು ಭಾಷಣ ಮಾಡಿದ್ದುಂಟು ಗಂಟೆ ಕಟ್ಟಲೆ. ಸಂಗೀತ ಅಂತ ಹೇಳುವಂಥದ್ದು ಸಿನಿಮಾ ಸಂಗೀತ, ಪ್ರತಿಯೊಬ್ಬರಿಗೂ ಬಹಳ ಇಷ್ಟ ಆಗೋದು ಸಿನಿಮಾ ಸಂಗೀತ, ಇಲ್ಲ ಜಾನಪದ ಸಂಗೀತ, ಇಲ್ಲ ಸಾಧ್ಯ ಆದರೆ ಕ್ಲಾಸಿಕಲ್ ಸಂಗೀತ. ಕ್ಲಾಸಿಕಲ್ನಲ್ಲಿ ದಕ್ಷಿಣ ಭಾರತದವರಾದರೆ ಸ್ವಲ್ಪ ಪ್ರವೇಶ ಇದ್ದದ್ದು ಹೌದಾದರೆ ಕರ್ನಾಟಕ ಸಂಗೀತ, ಇಲ್ಲ ಹಿಂದೂಸ್ತಾನಿ ಸಂಗೀತ. ಇನ್ನು ಬೇರೆ ಏನಾದರೂ ಸಂಗೀತ ಪ್ರಕಾರಗಳುಂಟ ಅಂತ ಕೇಳಿದರೆ ಭಕ್ತಿ ಸಂಗೀತ ಇದೆ, ಭಜನೆ ಸಂಗೀತ ಇದೆ, ಅಭಂಗ್ಸ್ ಇದೆ, ಹಾಗೆ ಹೀಗೆ ಅಂತ ಬೇರೆ ಬೇರೆ ಪ್ರಕಾರಗಳನ್ನು ಹೇಳ್ಬೋದು ಅಷ್ಟೇ. ಆದರೆ ಯಾವ ಸಂಗೀತ ಇಷ್ಟ ಅಂತ ಪ್ರಶ್ನೆ ಫಸ್ಟ್ ಕೇಳಿದರೆ ನನಗೆ ಸಿನಿಮಾ ಸಂಗೀತ ಇಷ್ಟ ಅಂತ ಹೇಳೋರಿದ್ದಾರೆ. ಆದರೆ ಈಗಿನ ಜನರೇಷನ್ನಲ್ಲಿ ಸಿನಿಮಾ ಸಂಗೀತಕ್ಕಿಂತಲೂ ಸ್ವಲ್ಪ ಮಿಕ್ಸ್ಡ್ ಮ್ಯೂಸಿಕ್, ಕನ್ಫ್ಯೂಷನ್ ಆಗುವಂತಹ ಫ್ಯೂಷನ್ ಮ್ಯೂಸಿಕ್ ಸ್ವಲ್ಪ ಇಷ್ಟ ಅಂತ ಹೇಳ್ತಾರೆ. ಈ ಫ್ಯೂಷನ್ ಮ್ಯೂಸಿಕ್ಕು ಅದು ಏನದು? ಅದು ನಮ್ಮ ಪದಾರ್ಥದಲ್ಲಿ ಅವಿಲಿದ್ದ ಹಾಗೆ ಎಲ್ಲವನ್ನು ಒಟ್ಟು ಸೇರಿಸಿದ್ದು ಅಂಥದ್ದೊಂದು ಮ್ಯೂಸಿಕ್. ಅದು ಒಳ್ಳೆಯದಾಗ್ತದಾ? ಕೇಳಲಿಕ್ಕೆ ಒಳ್ಳೆಯದಾಗ್ತದೆ. ನಾನೊಂದು ಪ್ರಶ್ನೆ ಕೇಳ್ತೇನೆ, ಯಾವ ಸಂಗೀತ ಪ್ರಪ್ರಥಮವಾಗಿ ನಮ್ಮ ಕಿವಿಯನ್ನು ಹಿಡಿತದೆ ಅಂತ ನೀವು ಹೇಳ್ಬೋದಾ? ಯಾರಿಗಾದರೂ ಹೇಳಲಿಕ್ಕೆ ಸಾಧ್ಯ ಉಂಟಾ? ಅದಕ್ಕೆ ನಾನೇ ಉತ್ತರ ಕೊಡ್ತೇನೆ. ಯಾವುದು ರಿದ್ಮಿಕ್ಕಾಗಿ ಟಕ್ ಟಕ್ ಟಕ್ ಟಕ್ ಅಂತ ತಕ್ಕಿಟ್ಟ ತಕ್ಕಿಟ್ಟ ತಕ್ಕಿಟ್ಟ ತಕ್ಕಿಟ್ಟ, ಇಲ್ಲ ತಕ್ಕದ್ದೆಮ್ಮಿ ತಕ್ಕದ್ದೆಮ್ಮಿ ತಕ್ಕದ್ದೆಮ್ಮಿ ತಕ್ಕದ್ದೆಮ್ಮಿ ಅಂತ ಯಾವುದು ರಿದ್ಮಿಕ್ಕಾಗಿ ಓಡ್ತದೋ ಅದು ಬೇಗ ಕಿವಿಯನ್ನು ಸೆಳೀತದೆ. ಈ ತಕ್ಕದ್ದಿಮ್ಮಿ ತಕ್ಕದ್ದಿಮ್ಮಿ ತಕ್ಕದ್ದಿಮ್ಮಿ ತಕ್ಕದ್ದಿಮ್ಮಿ ಅಂತೇಳಿ ಹೇಳಿದರೆ ಅದು ಬಹಳ ಬೇಗ ಗೊತ್ತಾಗ್ಬಿಡ್ತದೆ, ಕಿವಿಗೆ ಬೇಗ ಹಿಡಿತದೆ. ಯಾವುದೇ ಪಾಶ್ಚಾತ್ಯ ಸಂಗೀತದಲ್ಲಿರುವಂತಹ ರಿದ್ಮ್ ಹೆಚ್ಚಾಗಿ ಈ ನಾಲ್ಕು ತಕ್ಕದ್ದಿಮ್ಮಿ ಚತುರಸ್ರ ನಡೆಯಲ್ಲಿರ್ತದೆ. ಆದ್ದರಿಂದ ನಿಮಗೆ ಗೊತ್ತಿಲ್ಲದೆ ನೀವು ಕಾಲಿನಲ್ಲಿ ಪಟ್ ಪಟ್ ಪಟ್ ಕಾಲಿನಲ್ಲಿ ಶುರು ಆಗ್ತದೆ ಸಂಗೀತ. ಭದ್ರಗಿರಿ ಅಚ್ಯುತದಾಸರು ಎಷ್ಟೋ ವರ್ಷ ಹೇಳ್ತಾರೆ ಕಾಲಿನಲ್ಲಿ ಶುರುವಾಗ ಸಂಗೀತ ಅಂತ. ಇದಕ್ಕೆ ಸ್ವಲ್ಪ ಹಾಸ್ಯವಾಗಿ ಹೇಳಿದ್ದಷ್ಟೇ ಅಲ್ಲದೆ ಅದನ್ನು ಬಹಳ ಸೀರಿಯಸ್ ಆಗಿ ತಗೊಳ್ಬೇಕಾದ್ದೇನಿಲ್ಲ. ಅದು ಒಂದು ಒಳ್ಳೆಯ ಸಂಗೀತವೇ. ನಮಗೆ ಸಂಗೀತವನ್ನು ಬಹಳ ಬೇಗನೆ ಹಿಡಿಲಿಕ್ಕೆ ಸಾಧ್ಯ ಆಗುವಂಥ ಈ ಚತುರಸ್ರಗತಿಯ ಸಂಗೀತವನ್ನು ಬಹಳ ಬೇಗನೆ ಯಾರೂ ಕೂಡ ಆಸ್ವಾದಿಸಬಲ್ಲರು. ಇದಕ್ಕಿಂತ ಸ್ವಲ್ಪ ಭಿನ್ನವಾದದ್ದು ಬೇರೆ ಬೇರೆ ಗತಿಗಳಲ್ಲಿ ಬೇರೆ ಬೇರೆ ಲಯದಲ್ಲಿ ಸ್ವಲ್ಪ ಓಡಾಡ್ತದೆ ಅಂತ ಇಟ್ಕೊಳ್ಳಿ. ಸಿನಿಮಾ ಸಂಗೀತದಲ್ಲಿ ಅಲ್ಲಿ ಭಾವ ಇದೆ, ಅಲ್ಲಿ ಯಾವುದೋ ಒಂದು ಭಾವೋತ್ಕಟತೆಯನ್ನು ಅದು ಹೇಳಿಕೊಳ್ಳುವಂತಹ ಒಂದು ಶಬ್ದವೋ ಅಥವಾ ನಾಟಕೀಯತೆಯೋ ಅಲ್ಲಿ ಬಂದು ಸೇರಿರುತ್ತದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ತಕ್ಷಣ ಅಬ್ಬ ಅಂತ ಹೇಳಿಬಿಡ್ತೀರಿ, ಯಾಕಂದರೆ ಅದು ಅಲ್ಲಿ ಆ ಭಾವೋತ್ಕಟತೆಯನ್ನು ಅವರ ಧ್ವನಿಯಲ್ಲಿ ಬಹಳ ಪರಿಣಾಮಕಾರಿಯಾಗಿ ಹೊರಗೆ ಹಾಕ್ತಾರೆ. ನೀವು ತಲೆ ಅಲ್ಲಾಡಿಸಿಬಿಡ್ತೀರಿ, ಆ ಚೆನ್ನಾಗಿ ಆಗಿದೆ ಅಂತ. ಅಲ್ಲಿ ಈ ಗತಿ ಅಥವಾ ಚತುರಸ್ರ ಗತಿಯೋ ಯಾವುದೋ ಒಂದು ಗತಿ ಅಂತೇಳಿ ಹೇಳಿದೆ ಅಲ್ಲ, ಅದಕ್ಕಿಂತ ಮೀರಿದ ಒಂದು ವಿಷಯ ಅಲ್ಲಿದೆ, ಅದು ಭಾವೋತ್ಕಟತೆ. ಅದು ಸಾಹಿತ್ಯ ಮಾಡುವಂಥ ಕೆಲಸ, ಅಲ್ಲಿ ಬರುವಂತಹ ಸಾಹಿತ್ಯದಿಂದ ನೀವು ಅದನ್ನು ಭಾಳ ಚೆನ್ನಾಗಿದೆ ಅಂತ ನೀವು ಹೇಳ್ತೀರಿ. ಇಲ್ಲಿ ಆಸ್ವಾದಿಸುವಂತಹ ಗುಣ ಸಾಹಿತ್ಯದ ಮೇಲಿರ್ತದೆ, ಭಾವೋತ್ಕಟತೆಯ ಮೇಲಿರ್ತದೆ, ನಾಟಕೀಯತೆಯ ಮೇಲೆಯೂ ಇರ್ತದೆ. ಕ್ಲಾಸಿಕಲ್ ಮ್ಯೂಸಿಕ್ ಅಂತೇಳಿ ಹೇಳುವಂಥ ಸಂದರ್ಭ ಬಂದಾಗ ಶ್ರುತಿ ಮತ್ತು ಲಯ ಇದರ ಬಗ್ಗೆ ವಿಶೇಷ ಗಮನ ಇಟ್ಟಿರ್ತಾರೆ. ನಮ್ಮ ದಕ್ಷಿಣ ಭಾರತದವರು ಕರ್ನಾಟಕ ಸಂಗೀತವನ್ನು ಹಾಡಿದರೆ ಹಿಂದೂಸ್ತಾನಿಯ ಅಥವಾ ಉತ್ತರ ಭಾರತದವರು ಹಿಂದೂಸ್ತಾನಿ ಸಂಗೀತವನ್ನು ಹಾಡ್ತಾರೆ. ಒಂದು ಸಣ್ಣ ಒಂದು ಉದಾಹರಣೆಯ ಮೂಲಕ ನೀವು ಹೇಗೆ ಆಸ್ವಾದಿಸಬಲ್ಲಿರಿ ಅಂತೇಳಿ ಹೇಳುವಂಥದ್ದನ್ನು ಚಿಕ್ಕದಾಗಿ ಅದನ್ನು ಪ್ರಸ್ತುತಪಡಿಸಿ ನಾನು ವಿರಮಿಸ್ತೇನೆ. ನೀವೆಲ್ಲರೂ ತಾರಕ್ಕ ಬಿಂದಿಗೆ ನಾನು ಹೀರಿಗೆ ಹೋಗುವೆ ತಾರೆ ಬಿಂದಿಗೆಯ ಅಂತ ಒಂದು ಹಾಡು ಕೇಳಿದ್ದೀರಿ. ಬೇರೆ ಬೇರೆ ರಾಗಗಳಲ್ಲಿ ಹಾಡಲಿಕ್ಕಾಗ್ತದೆ, ಆದರೆ ನೀವು ಕೇಳಿರುವಂಥ ರಾಗವು ನನಗೆ ಗೊತ್ತಿದೆ, ಅದನ್ನು ಸ್ವಲ್ಪ ಹಾಡ್ತೀನಿ.

ನಿಂತಿದೆ. ಇದು ಪುರಂದರದಾಸರ ಒಂದು ಹಾಡು. ಕಬ್ಬಿನಾಲೆಯವರು ಎರಡು ಪುಟ ಇದರ ಬಗ್ಗೆ, ಈ ಮುಂಡಿಗೆಯ ಬಗ್ಗೆ ಬಹಳ ಚೆನ್ನಾಗಿ ಅವರ ಪುಸ್ತಕದಲ್ಲಿ, ಪುರಂದರದಾಸರ ಮುಂಡಿಗೆ ಪುಸ್ತಕದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಇದು ರಿಜಾಯ್ಸ್ ಮಾಡುವುದಕ್ಕಿಂತಲೂ ತುಂಬ ಆಳವಾದ ತತ್ವಶಾಸ್ತ್ರವನ್ನು ಹೇಳುವಂತಹ ಕೃತಿ ಇದು. ಇರಲಿ, ಈ ಕೃತಿಯನ್ನು ಹಾಡುವಾಗ ಕೆಲವು ಗತಿಗಳಿಗೆ ಸರಿಯಾಗಿ ಇದನ್ನು ವ್ಯತ್ಯಾಸ ಮಾಡಲಿಕ್ಕೆ ಆಗ್ತದೆ. ಒಂದು ಗತಿ, ಇದರಲ್ಲಿ ಮೂರು ಅಕ್ಷರಗಳ ಗತಿ, ತ ಕಿ ಟ ತ ಕಿ ಟ ತ ಕಿ ಟ ತ ಕಿ ಟ ತ ಕಿ ಟ ತಾರಕ್ಕ ಬಿಂದಿಗೆ ನಾ ನೀರಿ ಗೋಗುವೆ ತಾರೇ ಬಿಂದಿಗೆ ಯ ತಿಸ್ರಗತಿ ಅಂತ ಇದಕ್ಕೆ ಹೆಸರು. ಮೂರು ಈ ತಾರಕ ಬಿಂದಿಗೆಯನ್ನು ಈಗ ಹಾಡುವಾಗ ತಕ್ಕಿಟ್ಟ ತಕ್ಕಿಟ್ಟ ತಕ್ಕಿಟ್ಟ ತಕ್ಕಿ ತಾರಕ ಬಿಂದಿಗೆ ನಾ ನೀರಿಗೋಗೋವೆ ತಾರೇ ಬಿಂದಿಗೆಯ. ಇದು ತಿಸ್ರಗತಿಯಲ್ಲಿದೆ. ಇದೊಂದು ಕೇಳಲಿಕ್ಕೆ ಇಷ್ಟ ಆಗ್ತದೆ, ಎಲ್ರಿಗೂ ಗೊತ್ತಿರುವಂಥದ್ದು. ಸಂಗೀತಗಾರ ಏನು ಮಾಡ್ತಾನೆ, ಅವನ ನಾಲೆಜಿಗೆ ಸಂಬಂಧಪಟ್ಟ ಹಾಗೆ ಇದರ ಲಯ, ಇದರ ಗತಿಯನ್ನು ಸ್ವಲ್ಪ ವ್ಯತ್ಯಾಸ ಮಾಡಿ ಆನಂದಿಸ್ತಾನೆ. ಇದರ ಸ್ವಾದ ಬೇರೆ ಇದೆ. ಈಗ ಉದಾಹರಣೆಗೆ ಮೂರು ಅಂತೇಳಿ ಹೇಳಿದೆ ನಾನು, ಈಗ ನಾಲ್ಕಕ್ಕೆ ಅದನ್ನು ಎಳಿತೇನೆ. ಮೂರನ್ನು ನಾಲ್ಕಕ್ಕೆ ಎಳಿತೇನೆ. ತಕ್ಕಿ ಟ ಅಂತ ಹೇಳೋ ಬದಲು ತಕ್ಕ ದಿ ಮಿ ಅಂತ ಮಾಡ್ತೇನೆ. ತಕ್ಕ ದಿಮ್ಮಿ ತಕ್ಕ ದಿಮ್ಮಿ ತಕ್ಕ ದಿಮ್ಮಿ ತಕ್ಕ ದಿಮ್ಮಿ ತಾರಕ್ಕ ಬಿಂದಿಗೆ ನಾನಿರಿ ಗೋಗುವೆ ತಾರೇ ಬಿಂದಿಗೆ ಯ ತಕ್ಕ ದಿಮ್ಮಿ. ಈ ನಾಲ್ಕು ನಾಲ್ಕು ನಾಲ್ಕು ನಾಲ್ಕು ನಾಲ್ಕರ ಓಟದಲ್ಲಿ ಚತುರಸ್ರ ಗತಿಯಲ್ಲಿದೆ. ಇದನ್ನೇ ಆಗ ನಾನು ತಾರಕ್ಕ ಬಿಂದಿಗೆ ಅಂತ ಹೇಳಿದೆ. ಈಗ ತಾರಕ್ಕ ಬಿಂದ 1 2 3 4 ತಾರಕ ಬಿಂದಿಗೆ ತಾರಕ ಬಿಂದಿಗೆ ನಾನಿರಿಗೋಗುವೆ ತಾರೆ ಬಿಂದಿಗೆಯ. ನಿಮಗೆ ವ್ಯತ್ಯಾಸ ಗೊತ್ತಾಯ್ತು ಇಲ್ಲೋ ಗೊತ್ತಿಲ್ಲ ನನಗೆ. ಸ್ವಲ್ಪ ಪ್ರವೇಶ ಇರುವವರಿಗೆ ಏನೋ ವ್ಯತ್ಯಾಸ ಮಾಡಿದರೂ ಹೆಬ್ಬರ್ರು ಅಂತ ನೀವು ಕಾಣ್ಬೋದು. ಆಗ ಹೇಳಿದ್ ನಾನು ತಾರಕ ಬಿಂದಿಗೆ ತಾರಕ ಬಿಂದಿಗೆ ನಾನಿರಿಗೋಗುವೆ. ಇದು ನಾಲ್ಕರ ಸ್ವಾದ, ಇಲ್ಲಿಗೆ ಮುಗಿಲಿಲ್ಲ. ಐದರ ಸ್ವಾದವನ್ನು ನೋಡಿ ಹೇಗಿರ್ತದೆ ಅಂತ. ಐದು ಹೇಗಿರ್ತದೆ, 1 2 3 4 5 ಅದನ್ನು ನಾವು ಎರಡು ಸ್ಪ್ಲಿಟ್ ಮಾಡ್ತೇನೆ. 1 2 1 2 3 1 2 1 2 3 ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಾರಕ್ಕ ಬಿಂದಿಗೆ ನಾನೀರಿಗೋ ಗೂವೆ ತಾರೇ ಬಿಂದಿಗೆ ಯ. ಈ ಥರ ಮಾಡಲಿಕ್ಕೆ ಆಗ್ತದೆ. ಈಗ ತಾಳ ಹಾಕುವಾಗ ಹೀಗೆ ಹಾಕಬಾರ್ದು, ತಕ್ಕ ತಕ್ಕಿಟ್ಟ ಅಂತ ಹಾಕಬೇಕಷ್ಟೆ. ನೋಡುವ ಹೇಗಾಗ್ತದೆ, ನೋಡುವ. ತಕ್ಕ ತಕ್ಕಿಟ್ಟ ತಾ

ಇದರ ಸ್ವಾದ ಬೇರೆ ಆಯ್ತು. ಈಗ ಇದನ್ನು ನೀವು ಇದರ ಪರಿಮಳವನ್ನು, ಇದರ ರೀತಿಯನ್ನು, ಇದು ಹೊರಗೆ ಸೂಸುವಂತಹ ಭಾವವನ್ನು ಸ್ವಲ್ಪ ಭಿನ್ನವಾಗಿ ನಾವು ಅನುಭವಿಸಲಿಕ್ಕಾಗ್ತದೆ. ಇದಕ್ಕೆ ಖಂಡಗತಿ ಅಂತ ಹೆಸರು. ಇದಕ್ಕೆ ತಿಶ್ರಗತಿ ಅಂತ ಹೇಳಿದೆ, ಇದಕ್ಕೆ ಚತುರಶ್ರಗತಿ ಅಂತ ಹೇಳಿದೆ, ಇದಕ್ಕೆ ಖಂಡಗತಿ ಅಂತ ಹೇಳ್ತೇನೆ. ಖಂಡಗತಿಯಲ್ಲಿ ಸಹ ಆಡಲಿಕ್ಕಾಗ್ತದೆ ಅಂತ ನಿಮಗೊಂದು ಗೊತ್ತಾಯಿತು. ನಾವು ಸಂಗೀತಗಾರರು ಇಲ್ಲಿಗೆ ಬಿಡುವುದಿಲ್ಲ, ಆರಲ್ಲ ಏಳರ ಗತಿಯನ್ನು ಸಹ ಮಾಡಲಿಕ್ಕೆ ಆಗ್ತದೆ. ಏಳರ ಗತಿ ಹೇಗಿರ್ತದೆ? ತ ಕಿ ಟ ಒಂದು ಖಂಡ, ಒಂದು ತುಂಡು, ಇನ್ನೊಂದು ತ ಕ ಧೀಮಿ, ಮೂರು ಪ್ಲಸ್ ನಾಲ್ಕು. ತ ಕಿ ಟ ತ ಕ ಧೀಮಿ, ತ ಕಿ ಟ ತ ಕ ಧೀಮಿ, ತ ಆರ್ ತಾರ ಕ ಬಿಂದಿಗೆ ನಾ ನೀರಿ ಗೋ ಗುವೆ ತಾರೇ ಬಿಂದಿಗೆ ಯ. ಸಂಗೀತಗಾರರು ಏನು ಸಹ ಮಾಡ್ಯಾರು, ಉದಯವಾಣಿ ಅಂತ ಇದ್ರೆ ಸಹ ಅದನ್ನು ಚಂದ ಮಾಡಿ ರಾಗ ಹಾಕಲಿಕ್ಕೆ ಅದನ್ನು ಉದಯ ವಾ ಆ ನಿ ಮಾಡಲಿಕ್ಕಾಗ್ತದೆ. ಅಂದರೆ ಸ್ವಲ್ಪ ಲಯ ಗತಿ ಅದರ ಜ್ಞಾನ ಸ್ವಲ್ಪ ಬೇಕು. ಸುಮ್ಮನೆ ನಿಮಗೆ ಅದನ್ನು ಆಸ್ವಾದಿಸುವುದಕ್ಕೆ ಒಂದು ಪ್ರವೇಶ ಕೊಟ್ಟದ್ದಷ್ಟೇ. ಈ ಗತಿಯನ್ನು ಚೇಂಜ್ ಮಾಡೋದ್ರಿಂದ ಬದಲಾಯಿಸುವುದರಿಂದ ಆಗುವಂಥ ಒಂದು ವಿಚಾರ. ತಕ್ಕ ದಿಮ್ಮಿ ತಕ್ಕಿಟ್ಟ ತಕ್ಕ ದಿಮ್ಮಿ.

ಇದ್ಯಾವುದಿದು ಇದ್ಯಾವುದಿದು ಮೂರರ ಗತಿ ತಕ್ಕದಿಮಿ ತಾರಕ ಬಿಂದಿಗೆ ನಾನಿರಿಗೋಗುವೆ ತಾರೆ ಬಿಂದಿಗೆಯ ನಾಲ್ಕರ ಗತಿ ತಕ ತಕಿಟ ತಕ ತಕಿಟ ತಕ ತಕಿಟ ತಕ ತಕಿಟ ತಾರಕ ಬಿಂದಿಗೆ ನಾನಿರಿಗೋಗುವೆ ತಾರೆ ಬಿಂದಿಗೆಯ ತಕ್ಕಿಟ ತಕ್ಕ ದಿಮಿ ತಕ್ಕಿಟ ತಕ್ಕ ದಿಮಿ ತಕ್ಕಿಟ ತಕ್ಕ ದಿಮಿ 1 2 3 1 2 3 4 ತಾರಕ ಬಿಂದಿಗೆ ನಾನಿರಿ ಗೋಗುವೆ ತಾರೆ ಬಿಂದಿಗೆಯ ಈ ಥರ ಕಸರತ್ತುಗಳನ್ನೆಲ್ಲ ಮಾಡಬಹುದು. ಇಂಥ ಕಸರತ್ತುಗಳನ್ನು ಮಾಡುವಾಗ ವಿದ್ವತ್ ಜನರಿಗೆ ಬಹಳ ಬೇಗ ಗೊತ್ತಾಗ್ತದೆ, ಸಾಮಾನ್ಯ ಜನ ದೂರ ಆಗ್ತಾರೆ ನಮ್ಮಿಂದ. ಆದ್ದರಿಂದಲೇ ಸಂಗೀತದ ಕರ್ನಾಟಕ ಸಂಗೀತ ಅಥವಾ ಸಂಗೀತಗಾರರು ಸಾಮಾನ್ಯ ಜನರಿಂದ ದೂರ ಆಗಲಿಕ್ಕೆ ಕಾರಣ ಇಂಥ ಕಸರತ್ತುಗಳು. ಕಸರತ್ತು ಮಾಡ್ಬೋದು ವಿದ್ವತ್ ಜನರ ಎದುರಿನಲ್ಲಿ ಮಾತ್ರ, ಇಲ್ಲದಿದ್ದರೆ ತಾರಕ ಬಿಂದಿಗೆ ನಾನು ಒಂದು ಇಡೀ ಪದ್ಯ ಹೇಳಿದರೆ ನೀವು ಮೋಸ್ಟ್ಲಿ ಎಲ್ಲರೂ ಕೂತ್ಕೊಳ್ತೀರೇನ, ಇಲ್ಲದಿದ್ದರೆ ಎಲ್ಲರೂ ಊಟಕ್ಕೆ ಹೋಗ್ತೀರಾ. ಇಷ್ಟೇ ವಿಷಯ. ಇಷ್ಟೇ, ಯಾವುದೇ ಸಂಗೀತವನ್ನು ನಾವು ಹಾಡುವಾಗ ಅದರಲ್ಲಿ ಬರುವಂತಹ ಕಾಲ ಪ್ರಮಾಣ ಅಂತ ಒಂದಿದೆ. ಇದು ಗತಿಯ ಒಳಗೆ ಒಂದು ಕಾಲ ಇದೆ. ಆ ಕಾಲ ಪ್ರಮಾಣ ಒಂದು ಚೂರು ಹೆಚ್ಚು ಕಡಿಮೆ ಆದರೆ ನೀವು ಏನೋ ಅವಂಜು ಸರಿಯಾತಿಜ್ಜಿ ಯಾರೇನೋ ಅಂತೇಳಿ ಹೇಳ್ತೀರಿ, ಅದು ಸರಿಯಾಗಲಿಲ್ಲ ಅಂತ. ನಿಮಗೆ ಗೊತ್ತಿರೋದಿಲ್ಲ, ಸಂಗೀತ ಕಲೀಲಿಲ್ಲ. ಆದರೂ ನಮ್ಮ ದೇಹದಲ್ಲಿಯೇ ಒಂದು ಕಾಲ ಪ್ರಮಾಣ ಬಿಲ್ಡ್ ಆಗಿದೆ. ನಮಗೆ ಕೇಳಲಿಕ್ಕೆ ನಿಮಗೆಲ್ಲರಿಗೂ ಸಂಗೀತ ಕೇಳಲಿಕ್ಕಾಗ್ತದೆ. ನೀವು ಪ್ರಪ್ರಥಮವಾಗಿ ಕೇಳೋದು ಚತುರಸ್ರ ಗತಿಯನ್ನು ಅಷ್ಟೇ, ನನ್ನ ಒಂದು ಅನುಭವದ ನೆಲೆಯಲ್ಲಿ ನಾನು ಹೇಳೋದು. ಉಳಿದದ್ದೆಲ್ಲ ಸ್ವಲ್ಪ ಪರಿಶ್ರಮ ಇದ್ದರೆ ಕೇಳಲಿಕ್ಕಾಗ್ತದೆ. ಈಗ ಉದಾಹರಣೆಗೆ

ತಕ್ಕಿಟ್ಟ ತಕ್ಕಿಟ್ಟ ತಕ್ಕಿಟ್ಟ ತಕ್ಕಿಟ್ಟ ತ ಈ ಥರದ ಒಂದು ನಡೆಯಲ್ಲಿ ಹೋಗ್ತದದು. ಈಗ ಡಿ ವಿ ಜಿಯವರದ್ದು ಮಂಕುತಿಮ್ಮನ ಕಗ್ಗ ಇದೆ,

0: ನುಡಿ ಹಬ್ಬದಲ್ಲಿ ಈ ಕಾರ್ಯಕ್ರಮ ನೀಡುವುದಕ್ಕೆ ನನಗೆ ಪ್ರಚೋದಕರಾಗಿದ್ದ ಎಲ್ಲರಿಗೂ ವಂದಿಸುತ್ತಾ ಮಂಕುತಿಮ್ಮ ಮಾಡಿದಂಥ ನಮಸ್ಕಾರವನ್ನು ನಿಮಗೂ ಮಾಡಿ ಕೊಟ್ಟ ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರ.
1: ಇಷ್ಟವರೆಗೆ ಶ್ರೀ ಅರವಿಂದ್ ಹೆಬ್ಬಾರ್ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
1: ಜೀರೋ.
0: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದ್ದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. pmsuryaghar.gov.in.
2: ರೀ, ಮನೆ ಖರ್ಚಿಗೆ ಹಣ ಕೊಡಿ.
0: ಇದು ರೇಷನ್ಗೆ 15,000, ತರಕಾರಿಗೆ 2,000,
2: ಮತ್ತೆ ವಿದ್ಯುತ್ ಬಿಲ್ಲಿಗೆ
0: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
2: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
0: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in.

ஹலோ, ஹாய், நமஸ்கார், அஸ்லாம் வலைக்கும். கேட்டுள்ளார் இது ரேடியோ சாரும் குன் 07.8 FM ரங்கு ரங்கு ஜீவன எண்ட தொமைக்கால் தபல்கா காரியக்கிரமத்துக்கு எல்லாருக்கும் கல்பு நிறைய சுவாகத்தை. முண்டியன்றுலோ நானிங்களோ ஆர்ஜே சைஃபில் குத்தார் ஸ்ரோத்திரங்களே. மைக்கால் தபல்கா காரியக்கிரமத்தில் எப்பவும் வேறு வேறு விஷயத்தொட்டுக்கும் வேறு வேறு மாஹித்திங்கள் ஒட்டுக்கும் கூட நானிங்கள்ட்ட முண்டியன்று கூட வந்துட்டேன். பகுஷா இண்டத்த ஈ நாளிலும் கூட ஈ ஒரு சந்தர்ப்பத்தில் ஒரு இம்பார்ட்டண்ட்டாக எங்கேத்த ஒரு விஷயத்தில் கூட நான் முண்டுக்கு இஷ்டப்பட்டுள்ளேன். ஸோ அது ஏது சந்தன் கனண்டா எங்கு கேரளத்தை லாட்டரி ஈ லாட்டரி ஏறுப்பத்திலெல்லாம் எனிக்கிறு பிடிக்கிறு. ஸோ அதே போலமே அதர் மேல் ஒரு ஆசக்தி சொம்மேலுக்கு கூட உள்ளதே இட்டிக்கிற பகுஷா ஈ கேரள தேர் லாட்டரின்ட்டு சேர்ந்து ஆயத்தர அப்புறம் தலைப்பாடி ஆ பாகத்துகளெல்லாம் போய்த்து அதுவா ஓடங்கு கேரளத்தை பொய்த்தீந்த ரெண்டு கனடாயங்கு ஆ பாகத்தில் நின்றுத்து சும்மாயில் எடுக்கிறது ஏர்த்தம் பண்ணுறது அதில் குறையாளுக்கு 500 ரூபாய்மா 1000 ரூபாய்மா 5000 ரூபாய்மா இங்கே குறையா கிட்டுறது கூட உண்டு. பஷா லாஸ்ட் டைம் இருக்க தொக்கோட்டலு ஒரு ஆளுக்கும் கூட எத்தனமாக லாக்கு கிட்டியது கூட நாங்கள் நோக்கி திக்கும். இங்கே சாதாரணமாயிட்டு லோட்டரியில் ரூபத்தில் ஜெயிச்சங்க கூட உள்ளார் சோத்து போயங்கவும் உள்ளார் சந்தண்டு கனடாயங்கு பைசா இட்டு இட்டு இட்டு எனிக்காத்தங்க கூட உள்ளங்க எத்தனால நாங்கள் நோக்கி ஒண்டிக்குவோம். பகுஷா இப்போ நான் ஈ டாப்பிக்கில் எந்துக்கு நான் எங்கள்கிட்ட பழக்க பறிஞ்சோன்ற எந்திரிச்சிருந்தேன்ட்டா எங்கு ஆன்லைன் மூலக்கத்தில் கேரளத்தை லாட்டரி உண்டு சேர்ந்து நம்ப அட்டித்து எத்தனாலோ ஆன்லைன் மூலக்கம் எடுக்கிறாரு. பட் இது ஃப்ராட் ஆயிதிக்கிறேன் என் சேர்ந்து கரண்டாயும் சும்மாலே ஆன்லைன் மூலக்க கேரளத்தை லாட்டரி உண்டு சேர்ந்து ஆரோப்பத்தில் எடுத்தும் போயிட்டு தோக்கத்துக்கு ஒழகாயன்ட்டுள்ளோ மோசத்துக்கு ஒழகாயன்ட்டுள்ளங்க சாதாரணமாக திக்கிற இப்பறத்துக்கு நங்க பிரகரண காணுகு சாத்தியாயன்ட்டுள்ளோ கேரளத்தை ராஜ்ய லாட்டரி நேரமாயிட்டு மாறட்டாயன்ட்டுண்டு ஹொரத்து ஆன்லைனில் லப்ப இல்லை. ஆயுது கொண்டதோ ஆன்லைனில் கிட்டியோன்ட்டுண்டல்லே சொல்கிறேங்கிறது ஒரு பிரச்சாரத்துக்கு மாறு போய்த்து அதுக்கு நீங்கள் மோசத்துக்கு பலியாயன்ட்டுள்ளே எத்தனமாக பிரகரணங்கள் கூட இப்பறத்துக்கு கிட்டியோன்ட்டு. ஸோ அபிஷேகத்தில் இட்டிக்கிற நான் எங்கள்கிட்ட பழுக்க பறிஞ்சோன்ட்டுள்ளோம் எஞ்சந்தண்டு கரண்டா எங்கு குறையாள் சொர பணி இல்லான்ட்டு அவுத்துலேயே திச்சங்க இருக்கிறாரு. ஸோ அவங்கள்ட்ட சரி ஒரு பைசா கையில் இருக்கிற சீதை போய்த்து தலைப்பாடி போய்த்து நான் ஒன்றும் லாட்ரி எடுத்து விட்றேன்னு ஓக்கா நன்றி நெசிபிந்தன்ட்டா எங்கே கிட்டி போண்டு சேர்ந்து குறையாள் எடுக்கிறங்க சும்மாலே உள்ளார். பகுஷா அது எர்த்துத்து இன்ன பைசே போயிடலான்ட்டு சாதாரண ஆல்மா இருக்கு. பட் அது அங்கேந்திரம் ஃபாயுதும் கூட கிட்டத்தில்ல சும்மாலும் வேறு வேறு ரூபத்தில் கூட அங்கே அங்கே நொம்பலத்தை சந்தங்கவும் கூட உள்ளார். பகுஷா நான் எந்துக்கு ஈ ஒரு டாப்பிக்கு பழக்க பறிஞ்சோண்டு உள்ள சந்தன்ட்டா எங்கு ஆன்லைன்லும் கூட பிரச்சாரத்துக்கு ஒழகாயிட்டு எஞ்சந்தன்ட்டா எங்கு நீங்கள் லாட்டரிண்டி சந்தை அர்ச்சண்டு கரண்டாயமாக இன்ஸ்டாகிராம் ஃபேஸ்புக்கு அதிலும் இதிலும் வாட்ஸ்அப்பில் எல்லாத்திலும் கூட வந்துட்டிக்கிறேன். இத்தர கெட்டோரு நீங்கள் ஒரு லாட்டரி நான் தண்டேன் சேர்ந்து அதுக்கு ஒரு ஏஜென்ட்டு கூட இருக்கிறேன். பட் இது எல்லாம் கூட ஃபேக் ஆயித்திக்கிறேன். ஸோ ஆ ஃபேக்குக்கு ஒழகாயங்கமே முன்னாண்டு ஒரு ஆள் கராவளி கர்நாடகத்தினங்களே மேங்களூருட ஒரு ஆளுக்கு 15 லாக் ரூபாய் நீங்கள் லாட்டரி கிட்டிருன்ட்டு சேர்ந்து மொபைல்டு ரூபத்தில் ஒரு எஸ்எம்எஸ் பண்ணு ஆ எஸ்எம்எஸ்ஸை நம்பித்து அதிலும் கூட சர்க்காரி லாஞ்சனை கூட அதில் இந்துல நக்கலி ஒரு பிரமாண பத்திரம் கூட எந்திர எஸ்எம்எஸ் கூட பந்தீந்து ஆ ரூபத்தில் ஒரு வாட்ஸ்அப்பில் ஒரு ஃபோட்டோஸ் கூட பந்தீந்து ஈ பகுமானம் எடுக்கிறன்ட்டு கரண்ட்டாங்க 8000 ரூபாய் ப்ராசஸிங் ஃபீஸு நீங்கள் கெட்டணும்னு சந்தைட்டிக்கிற மெசேஜ் வந்துடும். ஸோ ஈ மனிஷா 8000 ரூபாய் கூட அவட கெட்டுரு ஆ 8000 ரூபாய் தண்ணிக்கே போயது. பட் ஆ 8000 ரூபாய் எடுத்தாலே மொபைலும் கூட சுவிச் ஆஃப். ஸோ ஈ ரூபத்தில் சும்மையில் மோசத்துக்கு உலகாயது கூட நாங்கள் நோக்கிறேன். பின்னொரு பிரகரணம் எந்திரிச்சிருந்தேன் டைம் ஃபேஸ்புக்கில் ஒரு ஜாஹிராத்து பண்ணு கேரளத்தை லாட்டரி பேனா நீங்கள் எடுக்கிறோன்ற சேர்ந்து கரீதிசான் ஆ வக்திக்கு 12 லாக் ரூபாய் ப்ரைஸ் கிட்டிருந்து சேர்ந்து லாட்டரி எஞ்சிருந்து சேர்ந்து ஒரு நம்பாட்டித்து ஒரு தெரிகரும் ப்ரோசஸிங் ஃபீஸ்ன்ட்டு சேர்ந்து 1.5 லாக் ரூபாய் எடுத்துறாரு. ப்ரோசஸிங் ஃபீஸ் சேர்ந்து 1.5 லாக் எடுத்துட்டு வஞ்சனை கூட ஆக்கியது. ஸோ இது எல்லாம் கூட ஆன்லைனில் நடக்கிறங்கிறதோ கேரளத்தை ராஜ்யத்தை லாட்டரி. ஸோ நேரத்து நோக்க போயிட்டு கரெக்டாக கேரளா ராஜ்யத்தை லாட்டரி நேரமாயிட்டு மாறாட்டாயன்ட்டு ஹொரத்து ஆன்லைன்லேருந்து லப்பே இல்லை. இங்கனாயிட்டு ஆர்வம் கூட ஆன்லைனில் கிட்டு செல்றங்கிறதோ பிரச்சாரத்துக்கு மாறு போயிட்டு மோசத்துக்கு உலகாவண்டாண்டு சேர்ந்து எத்தரோ பக்க எச்சரிக்கை கொடுத்துட்டாயங்கும் ஆள் மாறி இனியும் கூட அதில் நின்றுத்து
ಎಂದರೆ ಪರ್ತ್ ಇದಾಕಿಟ್ಲೆ ಅದುಗರು ಜಾಗೃತಿಯ ಹೊಂದಿತ್ತಲ್ಲ ಎನಿಯು ಕೂಡ ಇರ್ತೊಂಡುಲ್ಲಾರು ಆನ್ಲೈನ್ ಈ ರೂಪತ್ತಲ್ಲಿ ಮೋಸತಗು ಒಳಗಾಯಂಟೆ ಉಳ್ಳಾರು ಧರ್ಮತಗೆ ಪೈಸೆ ಕೂಡ ವೇಸ್ಟ್ ಟೈಮ್ ವೇಸ್ಟ್ ಎಲ್ಲ ವೇಸ್ಟ್ ನೈಪಿಲ್ಲ ಚಂತಿ ಎದುರಾಗಿ ಒಂದು ಕಿಟ್ಟಿ ಚಂತ ಕೊರಿಯಲ್ಲಿ ಎಡ್ಕರಂಗುಳ್ಳಾರು ಅಥವಾ ಡ್ಯೂಟಿ ಪೋಯಂಟ್ ಇಕ್ಕರಂಗ ಕೂಡ ನಂಡೆ ಎಂದ್ರಾಯ ಒಂದು ಕಿಟ್ಟಿಗೆ ನಲ್ಲೆಲ್ಲ ಚಂತ ಆ ರೂಪದಲ್ಲಿ ಎಡ್ಕರಂಗೂ ಕೂಡ ಉಳ್ಳಾರು ಬಟ್ ಎಲ್ಲವೂ ಕೂಡ ಮೋಸತಗೆ ಒಳಗಾಯಂಟುಳ್ಳದೆ ಆನ್ಲೈನ್ ಕೇರಳ ಲಾಟ್ರಿ ಹೆಂಗನಂಟ್ರಿ ಚಂದಂಟು ಕನ್ನಡ ಭಾರತದಲ್ಲ ಸರ್ಕಾರಮೇ ಅವರು ಅಧಿಕೃತ ಮಾಹಿತಿ ನಡೆಸ್ಪಾಟ್ರಂಗೆತ್ತು ಅವರು ಪಲೆ ಚಂದಂಟು ಕನ್ನಡ 1967 ಸ್ಟಾರ್ಟ್ ಆಯ್ರು ಕೇರಳತ್ತೆ ರಾಜ್ಯ ಲಾಟ್ರಿ ಅದರ ಪಂಡತ್ತೆ ಅವರು ಜನಪ್ರಿಯ ರಾಜ್ಯ ಲಾಟರಿ ವ್ಯವಸ್ಥೆ ಕೂಡ ಕೇರಳತ್ತೆ ಅವರು ಲಾಟರಿ ಅದು ಕರ್ನಾಟಕದಲ್ಲಿ ನಿಷೇಧ ಬಟ್ ಕೇರಳದಲ್ಲಿ ನಡ್ಕರು ಬಟ್ ಅವ್ರತ್ತೆ ಕೇರಳತ್ತೆ ಸರ್ಕಾರತ್ತು ಲಾಟರೀಸ್ ಇಲಾಖೆ ಅಂಡು ಕೂಡ ಉಂಡು ಲಾಟರೀಸ್ ಡಿಪಾರ್ಟ್ಮೆಂಟ್ ಉಂಡು ಕೂಡ ಉಂಡು ಅದುವೇ ನೇರವಾಗಿಟ್ಟು ಈ ಅವರು ಎಂದರೆ ಲಾಟರಿಡೆ ನಿರ್ವಹಿಸಿ ಉಂಟುಲ್ಲು ಸರ್ಕಾರಿ ಮೇಲ್ವಿಚಾರಣೆ ಒಟ್ಟು ಸೊ ಅದು ಮಲ್ಲಾಂಟು ಪ್ರತಿ ನಾಲ್ ಪ್ರತಿಯೊರು ಉಚ್ಚ 3 ಅಂಬತ್ತಗು ತಿರುವನಂತಪುರ ಎಂದ್ರುಂಡ ಸೊ ಅವುಡ ಸಾರ್ವಜನಿಕವಾಗಿಟ್ಟು ಪಿನ್ನ ಮಾಧ್ಯಮತ್ತೆ ಸಮ್ಮುಖತಲೆ ಇಟ್ಟಿಕ್ರು ಯಾಂತ್ರಿಕವಾಗಿಟ್ಟು ಡ್ರಾ ಹಾಕೊಂಡಿಕ್ರು ಪ್ರತಿ ನಾಲ್ ಕೂಡ 3 ಡ್ರಾ ಹಾಕ್ರಾರು ವಾರತ ಲಾಟರಿ ಅದು ವಿಶ್ವ ಐಟಿಕು ಓಣಮ್ ಐಟಿಕು ಕ್ರಿಸ್ಮಸ್ ಹಿಂಗೆ ಪುದ್ಯ ವರ್ಷ ಮಳೆಗಾಲತ್ತಿಗೆ ಹಿಂಗೆ ವಿಶೇಷ ಅವರು ಬಂಪರ್ ಲಾಟರಿ ಕೂಡ ಇಕ್ಕರ್ದ ಇಟ್ಟಿಕ್ರು ಕೇರಳತ್ತೆ ಲಾಟರಿ ಕೇರಳ ರಾಜ್ಯತೆ ಆ ಗಡಿರ ಉಳ್ಗ ಮಾತ್ರ ಭೌತಿಕವಾಗಿಟ್ಟು ಮಾರಾಟ ಹಾಕೋಗೋ ಅವಕಾಶ ಉಳ್ಳೋ ಹೊರತು ಪರ್ತುಲು ಓಡೋ ಕೂಡ ಅವಕಾಶ ಇಲ್ಲ ಆನ್ಲೈನ್ಲಿ 100% ಚಂದ ಉಂಟಲ್ಲ ಕೇರಳ ಸರ್ಕಾರ ಆನ್ಲೈನ್ಲಿ ಮೂಲಕ ಅಥವಾ ಇತರ ರಾಜ್ಯದಲ್ಲಿ ತಂಡೆ ಲಾಟರಿ ಟಿಕೆಟ್ ಮಾರಾಟ ಹಾಕಿರೋದು ಸಂಪೂರ್ಣವಾಗಿಟ್ಟು ನಿಷೇಧ ಹಾಕಿರು ಈ ನಿಷೇಧ ಹಾಕಿದರೆ ಪೆರೋಲು ಕೂಡ ಆಲ್ಮಾರು ಪೋಯ್ತು ಆನ್ಲೈನ್ಲಿ ಟಿಕೆಟ್ ಎಡುಕರು ಸೊ ಅದೇ ಪೋಲೆಮೆ ಪರ್ತರ ರಾಜ್ಯದಲ್ಲಿ ಕೇರಳದ ರಾಜ್ಯತೆ ಲಾಟರಿ ಬಿತ್ತೊಂಡ್ರಲ್ಲ ಚಂದ ಅದಗೂ ಕೂಡ ಮಾರು ಪೋಯ್ತು ಅದಗೂ ಕೂಡ ಪೋಯ್ತು ಎಡುಕರು ಸೊ ಇದು ಎಲ್ಲವೂ ಕೂಡ ಫೇಕ್ ಸೊ ಅದಕ್ಕೊಂಡಿತು ಸರ್ಕಾರತ್ತು ನೋಂದಾಯಿತ ಅಧಿಕೃತ ಏಜೆಂಟ್ ಪಿನ ಬೀದಿ ಬದಿ ಮಾರಾಟ ಮಾರು ಅಂಗಲ ಮೂಲಕ ಮಾತ್ರ ಸಾರ್ವಜನಿಕರಿಗೆ ಟಿಕೆಟ್ರೆ ತಲುಪಿಸಿ ಉಂಟುಲ್ಲದ ಇಟ್ಟಿಕ್ರು ಆನ್ಲೈನ್ಲಿ ಇದರ ನಿಷೇಧ ಕೂಡ ಹಾಕಿರಾರು ಪಿನ್ನ ಸಾರ್ವಜನಿಕರ ಎದುರುಲು ಈ ಮ್ಯಾನ್ಯುವಲ್ ಡ್ರಾಪ್ ಮೆಷಿನ್ ಎಂದ್ರುಂಡ ಸೊ ಅದರ ಮೂಲಕ ಇಟ್ಟಿಕ್ರೆ ಸಂಖ್ಯೆರೆ ಒಂದೊಂದೊಂದೈತು ಎರ್ತೊಂಡು ಪೊಂಡು ಲಾಟರಿ ಸಂಖ್ಯೆರೆ ಆಯ್ಕೆ ಹಾಕರು ಇದು ಪ್ರತಿ ನಾಲ್ ಉಚ್ಚ ತಿರುವನಂತಪುರದಲ್ಲಿ ಕೂಡ ಆಯೊಂಟಿಕ್ರದ ಇಟ್ಟಿಕ್ರೆ ಅದರ ಫಲಿತಾಂಶತ್ತೆ ಅಂಡತ್ತೆ ನಾಲ್ ಲಾಟರಿ ಇಲಾಖೆಯ ಅಧಿಕೃತ ವೆಬ್ಸೈಟ್ ಪಿನ ಪಿತ್ಯಾಂಡ್ ಸರ್ಕಾರಿ ಗ್ಯಾಜೆಟ್ಲು ಕೂಡ ಪ್ರಕಟ ಆಕ್ರದ ಇಟ್ಟಿಕ್ರೆ ಆಯಂಗ ಕೂಡ ಪೂರ್ತಿ ಪೈಸೆ ಕಿಟ್ಟಂಡು ಕನ್ನಡ ಅದು ಎಲ್ಲವೂ ಕೂಡ ಪೂರ್ತಿ ಇದು ಕಿಟ್ರ ಕಿಟ್ಟಿಲ್ಲ ಭಾರತತ್ತೆ ಅವರು ಆದಾಯ ಟ್ಯಾಕ್ಸ್ ಇದರ ಕಾಯ್ದೆ ಪ್ರಕಾರವೂ ಕೂಡ ಒಟ್ಟು ಮೊತ್ತದಲ್ಲಿ ಇಪ್ಪ ಎಂದರೆ ಕಿಟ್ಟಿ ಉಂಟು ಅದರಲ್ಲಿ ಸುಮಾರು 10% ಭಾಗ ಟಿಕೆಟ್ ಮಾರಾಟ ಹಾಕಿಂಕೆತ್ತ ಏಜೆಂಟ್ಗೆ ಕಮಿಷನ್ ಆಯಿತು ಕೊಡ್ಕರಾರು ಸೊ ಅದ್ರ ಕೂಡ TDS ಕಟ್ ಅವರು ಬಾಕಿ ಉಳಿಯ ಮೊತ್ತ ಅದರಲ್ಲಿ 30% ಆದಾಯ ತೆರಿಗೆಗೆ ಪೋಂಡು 4% ಸೆಸ್ ಅದಕ್ಕೆ ಅನ್ವಯ ಅವರು ಇಪ್ಪ ಒರು ವೇಳೆ ನಿಂಕಿ ಕಿಟ್ಟರಂಕಿತ ಪ್ರೈಸ್ 50 lakhs ಜಾಸ್ತಿ ಅಂತಂದ್ರೆ ಕನ್ನಡ ಹಿಂಗೆ ಅದಕ್ಕೂ ಕೂಡ ಸರ್ಚಾರ್ಜ್ ಕೂಡ ಅನ್ವಯ ಅವರು ಸೊ ಉದಾಹರಣೆ ಚಂದ್ರೆ ಕನ್ನಡ 1 crore ಬಂಪರ್ ಲಾಟರಿ ಕಿಟ್ಟಿಂಟ ಹೆಂಗೆ ಏಜೆಂಟ್ ಕಮಿಷನ್ ಸರ್ಕಾರದ ಎಲ್ಲ ತೆರಿಗೆಯು ಕೂಡ ಅದ್ರಲ್ಲಿ ಕಟ್ ಆಯ್ತು ವಿಜೇತ ಆಲ್ ಆಲ್ಗೆ ಕಿಟ್ರಂಕೆತ್ತದ 1 crore 50 lakh ಮಾತ್ರ ಸೊ ಇದು ಪಡೆಯೋನುಂಡು ಕನ್ನಡ ಹೆಂಗು 1 lakh ನಿಂಡತ್ತೆ ಜಾಸ್ತಿ ಬಹುಮಾನದ ಮೊತ್ತ ಪಡೆಯೋನುಂಡು ಕನ್ನಡ ಹೆಂಗು ಬ್ಯಾಂಕ್ಗೆ ಪೋಣು ಅಥವಾ ಜಿಲ್ಲಾ ಲಾಟರಿ ಕಚೇರಿ ಮೂಲಕ ಟಿಕೆಟ್ ಪ್ಯಾನ್ ಕಾರ್ಡ್ ಪಿನ ಗುರುತಿನ ಚೀಟಿ ಎಲ್ಲ ಕೊಡ್ತುಟ್ಟು ಎಡ್ಕೊಣ ಅವರು ಸೊ ಲಾಟರಿ ಮಾರಾಟದಲ್ಲಿ ನಿಂಡಿದ ಬಂಡಂಕೆತ್ತ ಲಾಭತ್ತ ಬೆಲ್ಲವರು ಭಾಗತ್ತೆ ಎಂದ್ರಾಕರಾರ್ ಚಂದಂಟ ಹೆಂಗೆ ಕೇರಳ ರಾಜ್ಯ ಬಡ ಪಾವತಂಗಲವರು ಉಚಿತ ವೈದ್ಯಕೀಯ ಚಿಕಿತ್ಸೆಗೆ ಕೊಡ್ಕರಂಗೆತ್ತು ಕಾರುಣ್ಯ ಆರೋಗ್ಯ ಸುಹಾಸ ಯೋಜನೆ ಅಂತೂ ಕೂಡ ಉಂಟು ಸೊ ಹಂಗಂಥವರು ಸಾಮಾಜಿಕ ಯೋಜನೆಗೂ ಕೂಡ ಬಳಸಿರಾರು ಕೇರಳ ರಾಜ್ಯ ಪಿನ್ನ ಕೇರಳದಲ್ಲಿ ಲಕ್ಷಾಂತರ ಆಲ್ಮಾರ್ಗೆ ವಿಶೇಷವಾಗಿಟ್ಟು ವಿಕಲಚೇತನರ ಮಾರು ವೃದ್ಧ ಮಾರ್ಗ ಆರ್ಥಿಕವಾಗಿಟ್ಟು ಹಿಂದುಳಿಯಂಕ್ ಇದರ ಸ್ವಯಂ ಉದ್ಯೋಗತೆ ಅವರು ಆಸರೆ ಕೂಡ ಇಟ್ಟಿಕ್ರು ಸೊ ಲಾಟರಿ ಕೂಡ ಕೇರಳ ಸರ್ಕಾರದ ಯಾವ್ದಾದ್ರು ಹೆಚ್ಚುವರಿ ತೆರಿಗೆ ವಿಧಿಸಂಟು ಕೆಟ್ಟರಂಕೆತ್ತು ಸರ್ಕಾರಿ ಆದಾಯತ್ತು ಮೂಲತಲು ಕೂಡ ಒಂದುಂಟು ಕೂಡ ಚೆಲ್ಲ ಸೊ ಆಯಂಗ ಪ್ರಾಬ್ಲಮ್ ಉಳ್ಳದೆ ಊಡೆ ಆನ್ಲೈನ್ಲಿ ಪರ್ಚೇಸ್ ಹಾಕರು ಇದಲ್ಲೆಲ್ಲ ಮೋಸತ್ತಿಗೆ ಒಳಗಾವ್ರು ಅದ್ರೂ ಕೂಡ ಕರ್ನಾಟಕದ ಭಾಗತ್ತೋ ಮೈಕಲ್ದ ಭಾಗತ್ತ ಆಲ್ಮಾರು ಕೂಡ ಇದರಲ್ಲಿ ಮೋಸತ್ತಿಗೆ ಒಳಗಾವ್ರಂಕೆತ್ತೋ ಸಾಧಾರಣ ಪ್ರಕರಣ ಕೂಡ ಇಪ್ಪರ್ತಗೆ ಆಯುಂಟುಲ್ಲದ ಇಟ್ಟಿಕ್ರು ಸೊ ಇದಕ್ಕೆ ಸಂಬಂಧಪಟ್ಟತೆ ಪಲ್ಕವರ್ನಿ ಉಂಟುಲ್ಲೋ
ಎಂದರೆ ಇಂಥವರು ವಿಷಯದಲ್ಲಿ ಅರಿವು ಕಟ್ಟೆ ಅವರು ಇದರ ಬಗ್ಗೆ ಮಾಹಿತಿ ಕಟ್ಟೆ ಹೆಂಚದಂಗೆ ಕೇರಳ ರಾಜ್ಯ ಲಾಟರಿ ದೇಶತ್ತೆ ಬೆಳ್ಳೂರು ಮಟ್ಟದಲ್ಲೂ ನಿಂಡಿತು ಅವರು ಆಕರ್ಷಣರವ್ರ ಕೇಂದ್ರ ಇವರು ಲಾಟರಿ ಅದು ಇದಂಟಲ್ಲ ಚಿಂತೆ ಆನ್ಲೈನ್ ಲಾಟರಿ ಟಿಕೆಟ್ ಖರೀದಿ ಆಕಿತ್ತು ಮೋಸ ಪೋಯ್ ಉಂಟುಲ್ಲದಲು ಕೇರಳ ರಾಜ್ಯದಲ್ಲಿ ನಿಂಡಿತು ಜಾಸ್ತಿ ಪರ್ತರ್ ರಾಜ್ಯ ತಂಗ ಚೆನ್ನಂಗೆ ಕರ್ನಾಟಕ ತಮಿಳ್ನಾಡು ಈ ಭಾಗತ್ತೆ ಆಲ್ಮಾರು ಜಾಸ್ತಿ ಇಟ್ಟಿಕ್ರೆ ಮೋಸತ್ಗೆ ಒಳಗಾಯ ಉಂಟಲ್ಲು ಚೆನ್ನಂಡ ಕರ್ನಾಟಕ ಕೇರಳತ್ತೆ ಆಲ್ಮಾರ್ಗೆ ಅವ್ರತ್ತೆ ಕೇರಳತ್ತೆ ಭಾಗದಲ್ಲಿ ನಿಂಡಿತು ಎಲ್ಲರಿಗೂ ಕೂಡ ಕಿಟ್ಟಿ ಉಂಟಿಕ್ರೆ ಆಯಂಗ ರಾಜ್ಯಾದ್ಯದಂತೆ ಎಲ್ಲ ಮೂತೂ ಕೂಡ ಅಧಿಕೃತ ಏಜೆಂಟ್ರ ಮಾರು ಉಂಟು ಕೂಡ ಕಿಟ್ಟರಾರು ಕೊರಿಯ ಏಜೆಂಟ್ ಮಾರು ಬೇರೆ ಬೇರೆ ರೂಪದಲ್ಲೆಲ್ಲ ಮೋಸ ಹಾಕಿಂಡು ಕೂಡ ಉಳ್ಳಾರೆ ಕರ್ನಾಟಕ ರಾಜ್ಯದಲ್ಲಿ ಲಾಟರಿ ನಿಷೇಧ ಇದ್ದ ಕಾರಣ ಕೊರಿಯಾಲು ಕೇರಳತ್ತೆ ಚೆನ್ನೈ ಮಾರ್ ಆರಿಕ್ರಾರ ಸೊ ಅಂಗಲ್ಟೆಲ್ಲ ತರಪಾಟ್ರಾರು ಸೊ ಇಂಥದ್ದಲ್ಲೆಲ್ಲ ನಡೆದುಂಟು ಇಕ್ಕರೆ ಅಪ್ಪ ಇದು ತರಪಾಟ್ರದಲ್ಲೂ ಫೋನ್ ಪಾಟ್ರದಲ್ಲೂ ಕೂಡ ಕೊರಿಯಾ ಬೇರೆ ಬೇರೆ ವಿಷಯದಲ್ಲಿ ಅಪರಿಪರೆಲ್ಲ ಆಯಿತು ಟಿಕೆಟೆಲ್ಲ ಅಪರಿಪರೆಲ್ಲ ಅವರು ಅವರು ಸಾಧ್ಯತೆ ಕೂಡ ಜಾಸ್ತಿ ಆಯ್ತಿಕ್ರೆ ಅಪ್ಪ ದಕ್ಷಿಣ ಕನ್ನಡ ಜಿಲ್ಲೆಯರೇ ಗ್ರಾಹಕರ ಬೆಂಬಲತ್ತು ಗಮನದಲ್ಲಿ ಬೆಚ್ಚಿತ್ತು ಕೇರಳ ಕರ್ನಾಟಕ ಗಡಿ ಪ್ರದೇಶ ತಲಪಾಡಿಲೂ ಕೂಡ ಇರತ್ತಂಜಿರಾಂಟಿ ಜಾಸ್ತಿ ಅಧಿಕ ಲಾಟರಿ ಮಾರಾಟಗಾರರ ಸ್ಟಾಲ್ ಕೂಡ ಕಾರ್ಯನಿರ್ವಹಿಸಿ ಉಂಟುಂಡು ಗಡಿ ದಾಟಿತ್ತು ಕರ್ನಾಟಕದಲ್ಲಿ ಅನಧಿಕೃತಮಾಯಿಟ್ಟು ಅಸಲಿ ನಕಲಿ ಜಂಡು ಬಗೆರ ಟಿಕೆಟರು ಕೂಡ ಬಿಕ್ರಂಗವು ಕೂಡ ಉಳ್ಳಾರೆ ಅಪ್ಪ ಕಾಸರಗೋಡು ಜಿಲ್ಲೆಯಲ್ಲೇ ಒಂದು ಮಾಸಿಕ 1.5 ಕೋಟಿ ರೂಪಾಯಿ ಅಧಿಕ ಲಾಟರಿ ಮಾರಾಟ ವಹಿವಾಟು ಎಂದರೆ ಅವಡೆ ನಡೆದುಂಟುಂಡು ಉಂಟು ಚಿಂತೆ ಇದಕ್ಕೆ ಅಧಿಕೃತ ಮೂಲ ಕಿಟ್ಟಿ ಉಂಟುಳ್ಳ ಮಾಹಿತಿ ಕೇರಳ ಸರ್ಕಾರ ಈ ಬಾರಿ ಓಣಂ ಬಂಪರ್ ಡ್ರಾ ಬಹುಮಾನದ ಮೊತ್ತವು ಕೂಡ ಜಾಸ್ತಿ ಇತ್ತು ಏರಿಕೆ ಹಾಕಿರು ಸೊ ಅದಕ್ಕೊಂಡತ್ತು ಕೇರಳ ಲಾಟರಿಡು ಜನಪ್ರೀತಿಯರೇ ಎಂದರೆ ದಿಸೆಯಲ್ಲಿ ಆನ್ಲೈನ್ಲೂ ಕೂಡ ಮೋಸತ್ತಿಗೆ ಒಳಗಾಯುಂಟುಳ್ಳ ಪ್ರಕರಣ ಜಾಸ್ತಿ ಇತ್ತುಳ್ಳು ಸೊ ಓಣಂ ಅದು ಇದೆಲ್ಲ ಬಂದಪ್ಪ ಜಾಸ್ತಿ ಇತ್ತು ಅವಡೆ ಅಂದರೆ ಟಿಕೆಟ್ ಸೇಲ್ ಹಾಕೊಂಡಿಕ್ರಾರು ಸೊ ಆ ಸಂದರ್ಭದಲ್ಲಿ ಆನ್ಲೈನು ಕೂಡ ಕಿಟ್ಟರಲ್ಲಿ ಅಂತ ಚಂತು ಆನ್ಲೈನ್ಲಿ ಪರ್ಚೇಸ್ ಹಾಕ್ರಂಗೆ ಜಾಸ್ತಿ ಆಯ್ತುಳ್ಳಾರು ಮೈಕಾಲ್ತಲ್ಲಿ ಎತ್ತರಮ ಪ್ರಕರಣ ಮೋಸತ್ಗೆ ಒಳಗಾಯದು ಕಿಟ್ಟಿ ಉಂಟುಂಡು ಸೊ ಅದು ಕೊಂಡದ್ದು ಕೊರಿಯಾಲೆಲ್ಲ ಪರ್ತು ಗಿಟ್ಟೊಂಡಿಲ್ಲ ಕೊರಿಯಾಲ್ಲೇ ಪ್ರಕರಣ ಪರ್ತು ಬಂದುಂಟುಂಡು ಇಂಗಿನಿಂಗಿನ ಬಿಸಿ ಅಂಟು ಆಯುಂಟುಂಡು ಆಯ್ದುಕೊಂಡಿತು ಕೇರಳ ರಾಜ್ಯತ್ತು ಅವರ ಲಾಟರಿಡು ಜನಪ್ರಿಯತೆ ಅದರವ್ರ ದಿಸೆಯಲ್ಲಿ ನೀವು ಆನ್ಲೈನೆಲ್ಲ ಪರ್ಚೇಸ್ ಹಾಕಿದ್ದು ಪಿರಿಚಿದ್ದು ಧರ್ಮತ್ಗೆ ಪೈಸತ್ತೆ ಒಳ ಕಳ್ಕೊಳ್ಳೋಣ ಅವರು ಪೈಸದಲ್ಲಿ ನಿಂಡುತ್ತೆ ನಿಂಗೆ ಎಂದರೆ ಆ ಪೈಸದ ಧರ್ಮತಗೂ ಕೂಡ ವೇಸ್ಟ್ ಹಾಕೋಪೋಂಡ ಎತ್ತರಾಲ್ಮಾರಿ 8,000 ಕೊರ್ತುಟ್ಟು ಪ್ರೊಸೆಸಿಂಗ್ ಫೀಸ್ ಉಂಟು ಚಂತೆ ನಿಂಗೆ 1 ಲಾಖ ಕಿಟ್ಟಿರ ಅದ್ರಲ್ಲಿ ಅವರು 12,000 ರೂಪಾಯಿ ತರು ನಿಂಗೆ ಅವ್ರು 50 ಲಾಖ ಕಿಟ್ಟಿರ ಅದ್ರಲ್ಲಿ 1.5 ಲಾಖ ನಿಂಗೆ ಕೆಟ್ಟನು ಅಥವಾ 10 ಲಾಖ ಕೆಟ್ಟನು ಪ್ರೊಸೆಸಿಂಗ್ ಫೀಸ್ ಉಂಟು ಚಂತೆ ಧರ್ಮತಗೆ ಎಲ್ಲ ಕೂಡ ಪೈಸ ಪಂಗನಾಮ ಮೋಸತಗೆ ಒಳಗಾಯಂಗಾಮಿ ಜಾಸ್ತಿ ಐತಿ ಕಿಟ್ಟಿ ಉಂಟುಲ್ಲು ಸೊ ಇದು ಎಲ್ಲವೂ ಕೂಡ ಸೈಬರ್ ವಂಚಕ ಮಾರು ಕೂಡ ಕೇರಳ ಲಾಟರಿ ಆನ್ಲೈನ್ ಬುಕ್ಕಿಂಗ್ ಅಂಟು ಚಂತು 25 ಕೋಟಿ ರೂಪಾಯಿ ಬಹುಮಾನ ಅಂಟು ಚಂತು ಮೆಗಾ ಬಂಪರ್ ಆಫರ್ ಅಂಟು ಚಂತು ಕೊರಿಯ ಆ್ಯಡ್ ಜಾಹೀರಾತು ಮೂಲಕವೂ ಕೂಡ ಆಲ್ಮಾರಡೆ ಸೆಲ್ಯೊಂಟುಳ್ಳದು ಅದು ಆನ್ಲೈನ್ಲಿ ಅದು ಸೈಬರ್ ವಂಚಕ ಮಾರು ದಯಮಾಯಿಟ್ಟು ಇವರ ಬಿಸಿಯತ್ತಲ್ಲಿ ಕೂಡ ಜಾಗೃತಿ ಹೊಂದರು ಇಪ್ಪತ್ತಿಗೆ ಸಾಮಾಜಿಕ ಜಾಲತಾಣದ ಮೂಲಕ ಕನಿಷ್ಠ ಬೆಲೆ ನಾಪೋಡೆ ಪಿರಿಚಿತ್ತು 50 ರೂಪಾಯಿ ಮುಖ ಬೆಲೆರು ನೋಟ್ರು ನಕಲಿ ಟಿಕೆಟ್ರ ಪ್ರಚಾರ ಜೋರು ಕೂಡ ಆಯುಂಟುಂಡು ಬಂಪರ್ ಬಹುಮಾನತೆ ಟಿಕೆಟ್ ಕೊರೋಡಿ ಬೆಲೆಗೆ ಕಿಟ್ಟಿಯೊಂಡು ಚಂತು ಮೋಸತ್ತಿಗೆ ಒಳಗಾಯಂಗ ಅಧಿಕಮಾಯಿಟ್ಟುಳ್ಳಾರೆ ಆಯ್ದುಕೊಂಡು ತಿಂಡತೆ ಟಾಪಿಕ್ ನಾನು ಈ ಬಿಸಿಯತ್ತಲ್ಲಿ ಪಲ್ಕ ಬರ್ಞ ಎಂದ್ರೆ ಚಂದಂಟಾಯಂಗೆ ಇದೇ ಬಿಸಿಯತ್ತಲ್ಲಿ ಚೊಮ್ಮೆಯಲ್ಲಿ 1 ಜಂಡಿಂದಲ್ಲ ಪ್ರಕರಣ ನಂಕಿ ಕಿಟ್ಟಿಯುಂಟುಲ್ಲೋ ಸಾಧಾರಣ ಬೆಲ್ಲೆ ಮಟ್ಟದಲ್ಲೂ ಕೂಡ ಈ ಪ್ರಕರಣ ಕಿಟ್ಟಿಯೊಂಡು ಆಯ್ದುಕೊಂಡು ಆನ್ಲೈನ್ಲಿ ಪರ್ಚೇಸ್ ಹಾಕೋಗು ಪೋಂಡ ದಯಮಾಯಿಟ್ಟು ಪಾಡಂ ಕೂಡ ನಿಂಗಲ್ಟ ರಿಕ್ವೆಸ್ಟ್ ಹಾಕಿ ಉಂಟುಲ್ಲು ಇದೆಲ್ಲವೂ ಕೂಡ ಆನ್ಲೈನ್ಲಿ ಫೇಕ್ ನಡೆದುಂಟುಂಡು ಜಾಹೀರಾತು ಮೂಲಕ ಸೈಬರ್ ವಂಚಕ ಮಾರು ಬೇರೆ ಬೇರೆ ರೂಪದಲ್ಲೂ ಕೂಡ ಹಂಗ ಇದಿಗೆ ಎತ್ತರಮ ಆಲ್ಮಾರಡು ಮೋಸತ್ಗೆ ಕುಡುಕಿ ಉಂಟುಲ್ಲಾರು ಸೊ ಆಯ್ದುಕೊಂಡತ್ತು ಈ ವಿಚಾರದಲ್ಲಿ ಚೊಮ್ಮೆ ಜಾಗೃತಿ ಹೊಂದನು ನಿಂಗಳ ಪರಿಚಿತ ಮಾರುಗು ಚೆಂಗೈ ಮಾರುಗು ಸೊ ಅದೇಪೋಲೆಮೇ ನಿಂಗಳೇ ಕುಟುಂಬಸ್ಥ ಮಾರುಗು ಇದರ ಬಿಸಿಯತ್ತಲ್ಲಿ ಅರಿಯಿಕ್ರದ್ದು ಕೂಡ ಭಾರಿ ನಲ್ಲದೈಟಿಕ್ರೆ ಹೆಂಚದಂಡ ಕನ್ನಡ ಏನು ಚೊಮ್ಮೆಯಲ್ಲಿ ಈ ಅವರು ದಂಧೆಲಿ ಉಳ್ಳದೈಟಿಕ್ರೆ ಹೆಂಚದಂಗೆ ದಂಧೆಂಟು ಕೂಡ ಬಂಡಲಿ ಇದು ಕೇರಳ ರಾಜ್ಯ ಗೌರ್ಮೆಂಟ್ ರಂಡರಲ್ಲೇ ನಡೆದುಂಟು ಉಳ್ಳದೈಟಿಕ್ರೆ ಬಟ್ ಆಯಂಗು ಈ ದಂಧೆ ಎಂದ್ರುಂಡ ಈ ಆನ್ಲೈನ್ಲೆಲ್ಲ ಹಾಕೊಂಡುಳ್ಳದು ಸೈಬರ್ ವಂಚಕ ಮಾರೆ ಕೈ ಚಳಕ ಸೊ ಅವಡೆ ದಂಧೆ ಮೇ ನಡೆದುಂಟುಳ್ಳು ಸೊ ಅದಗೆಲ್ಲ ಧರ್ಮತಕ್ಕೆ ಪೈಸೆ ಇಟ್ಟಿದ್ದೆ ನೀ ಇದನ್ನೇ ಪೈಸಿದ್ರೆ
കളിക്കുള്ള പോവണ്ട ചൊല്ലറ എനിക്ക് തോ റിക്വസ്റ്റ് ആയി തിക്കറി നിങ്ങൾട്ട ചെന്നുണ്ടല്ലോ. എനിവേസ് ഒരു ചെറിയൊരു വിരാമം എടുത്തുണ്ടല്ലോ, അതിൽ പിന്നെ കാര്യക്രമ മുൻവരി കേട്ടു വരും. ഇത് റേഡിയസ് ആരംഗുൻ 07.8 FM. രംഗ് രംഗുരു ജീവനാ.

ಅಪ್ಪ ಹೆಂಡಿನಲ್ಲಂಗ ನಕ್ಕ ನಾಲ್ಕು ಇಟ್ಟು ಚಲ್ರಂಗೆತ್ತು ಅವರು ಹುಸಿ ಭ್ರಮೆ ಅವರು ಭ್ರಮೆಲೆ ಇಟ್ಟಿಕ್ರೆ ಆಲ್ಮಾರು ನಿರಂತರ ಇಟ್ಟು ಪೈಸ ಕಳ್ಞಿ ಉಂಟುಲು ಲಾಟರಿಗೆ ಇಟ್ಟು ಇಟ್ಟು ಇಟ್ಟು ಇಟ್ಟು ಪೈಸ ಕಳ್ಞಿ ಉಂಟುಲು ಪಿನ್ನೊರು ಭಾಗದಲ್ಲಿ ಅವರು ಮಾನಸಿಕ ವ್ಯಸನ ಐತೆ ಪೋಯಿರು ಅಡಿಕ್ಷನ್ ಐತೆ ಪೋಯಿರಾರು ಲಾಟರಿ ಚಲ್ರದು ಅವರು ಮಾನಸಿಕ ಚಟ ಎಪ್ಪಂ ಚಾಯಂ ಬೀಡಿಯಂ ಎಲ್ಲವೂ ಕೂಡ ಬೇನ ಅದೇ ಪೋಲೆ ಈ ಊರು ಲಾಟರಿ ಎತ್ತಲಂಡ್ರೆ ಕನಟ ಎಂಡತನಾಲ ಅವನಿಗೆ ವರ್ಕು ಮಂಡಿಲ್ಲೆ ಆ ರೂಪದಲ್ಲೂ ಲಂಕಿತ ಅವರು ವ್ಯಸನ ಇತ್ತು ಕೂಡ ಪೈರು ಕೇರಳತ್ತೆ ಸಾಧಾರಣ ಆಲ್ಮಾರ್ಗೆ ವರ್ಕ್ ಅವ್ರು ಚೆರಿಯೇ ಬಹುಮಾನ ಕಿಟ್ಟಿಂಗ್ ಅಥವಾ ಅವರು 100 ರೂಪಾಯಿಮಾ 500 ರೂಪಾಯಿಮಾ ಕಿಟ್ಟೆಂಡ್ ಕನಟ ಹೆಂಗೆ ನಕ್ಕೇನಿ ಬೆಲ್ಲದೂ ಕೂಡ ಕಿಟ್ಟರು ಚಲ್ರಂಕಿತ ಅವ್ರ ಆಸೆಲೂ ಕೂಡ ಇದನ್ನೇ ಪೈಸರೆಲ್ಲವೂ ಕೂಡ ಹದಿಗೆ ಚೊರ್ಚೊಂಡು ಬೋಂಡಾರೆ ಸೊ ಇದಲ್ಲಿ ನಿಂತು ಶಿಕ್ಷಣ ಆಹಾರ ಆರೋಗ್ಯ ಇದಗೆಲ್ಲ ಬಳಸೋಣ ಹೆಂಕೆತ್ತ ಪೈಸ ಲಾಟರಿಗೆ ಪೋಲಾಕೊಂಡು ಇದನ್ನೇ ಸಬಲು ಅವತ್ತಲೂ ಕೂಡ ಎಪ್ಪ ನೋಕೆಂಡು ಕನಟ ಹೆಂಗೆ ಕಷ್ಟ ಅವತ್ತು ನೋಕೆಂಡು ಕನಟ ಎಪ್ಪ ನೋಕೆಂಟ ಹೆಂಗೆ ಗಲಾಟೆ ಸಂಸಾರಂಗೆ ಕೂಡ ಒಡಿಂಜ್ ಉಂಟುಲ್ಲದ ಐಟಿಕ್ರಿ ನಂಗೆ ಕಾಣೋಗು ಕಿಟ್ರು ಸೊ ಇದೆಲ್ಲವೂ ಕೂಡ ಕೇರಳ ರಾಜ್ಯದಲ್ಲಿ ನಂಗೆ ಇಪ್ಪ ನೋಕೋಪಾಯಿಂಟ್ ಕನಟ ಹೆಂಗೆ ಪರ್ತಲ್ಲಿ ನಂಗೆ ಅದೇ ಇದು ಕಾಣಲ್ಲ ಉಳ್ಗತ್ತಲ್ಲಿ ಹಿಂಗಂತ ಎತ್ತರಮ ಪ್ರಕರಣವೂ ಕೂಡ ನಂಗೆ ನೋಕೋಗು ಸಾಧ್ಯ ಅವರು ಬಟ್ ಅದಕ್ಕೆ ಸಂಬಂಧಪಟ್ಟತೆ ಕೊರಿಯ ಮೂವಿಂಗ ಕೂಡ ಬಂದಿದ್ದು ಚಲನಚಿತ್ರ ಕೂಡ ಬಂದಿದ್ದು ಸೊ ಏ ರೂಪದಲ್ಲೆಲ್ಲ ಅವರು ಲಾಟರಿ ಆಲ್ಮಾರ್ಡಿ ಏದೇದು ರೂಪದಲ್ಲಿ ಎರ್ತಂಪೊಂಡು ಏದೇದು ರೂಪದಲ್ಲಿ ಇದಾಕ್ರಂಟಲ್ಲ ಚಂದ ಪಿನ್ನ ಬಡತರದಲ್ಲಿ ನಿಂಡಿತು ಪರ್ತು ಬರಗು ಲಾಟರಿಯೇ ದಾರಿ ಲಾಟರಿ ಅಂದ್ರೂಂಡ ಅದು ಅವ್ರ ಪಾವತನದಲ್ಲಿ ನಿಂಡಿತು ಪರ್ತು ಬರಗು ಅದೇ ಅವರು ದಾರಿ ಇಂಟು ಚಂತ ಭಾವಿಸಿರೋದು ಕೂಡ ಬೆಲ್ಲವರು ತಪ್ಪಾಯ್ತಿಕ್ರೆ ಜಗತ್ತಲ್ಲಿ ಲಾಟರಿ ಎರ್ತತೆ ಎಲ್ಲರೂ ಕೂಡ ಶ್ರೀಮಂತರೇ ಇರಾರ ಇಲ್ಲ ಕಷ್ಟಪಟ್ಟತ್ತು ಬೆಳ್ಯಂಗೂ ಕೂಡ ಎತ್ತರ ಆಲ್ಮಾರುಲ್ಲಾರ ಇದ್ದಂಗೂ ಕೂಡ ಆಸ್ತಿ ಪಾಸ್ತಿ ಕಳ್ಯೊಂಡಿತು ಬೀದಿಗೆ ಬಂದಂಗೂ ಕೂಡ ಜಾಸ್ತಿ ಇಟ್ಟಿಕ್ರಾರ ನಂಗೆ ನೋಕೋಗು ಸಾಧ್ಯ ಅವರು ಅಪ್ಪ ಕೇರಳ ಗೌರ್ಮೆಂಟ್ ಎದ್ರೆ ಲಾಟರಿ ನಿಂಡಿತು ಬಂಡಂಕೆತ್ತೋ ಲಾಭತ್ತು ಹಂಗಂದ್ರೆ ಆಕ್ರಾರ್ಚಿದಂಗು ಉಚಿತವಾಗಿಟ್ಟು ವೈದ್ಯಕೀಯ ಸೇವೆಗೆ ಕೂಡ ಬಳಸಿ ಉಂಟಿಲ್ಲದು ಚೊಂದುಂಟಿದ್ದೆಂಗು ವ್ಯಕ್ತಿಗತವಾಗಿಟ್ಟು ಲಾಟರಿ ಪಾವತಂಗಲೇ ಅವರು ಎಂದರೆ ಕೀಸೆಗೆ ಅವ್ರ ಕನ್ನ ಇಡ್ರಂಕೆತ್ತ ಅವರು ಕಾನೂನುಬದ್ಧ ಜೂಜು ಚಲ್ರದು ಕೂಡ ಸಂಶಯ ಇಲ್ಲ ಅಂಟೆ ಎಂದು ಚಲ್ಲಮಾಂಡ್ ಸೊ ಆ ರೂಪದಲ್ಲೂ ಕೂಡ ಅದು ನಡೆದುಂಡು ಪೋಯುಂಟೆ ಇದೆ ಇದಕ್ಕೆ ಅದಕ್ಕೊಂಡಿತು ಕರ್ನಾಟಕ ಸೇರಿಯ ಪೋಲೆ ಎತ್ತರಮ ರಾಜ್ಯಂಗವೂ ಕೂಡ ಇದ್ರೆ ಸಾಮಾಜಿಕ ಪಿಡುಗುಂಡು ಚಂದ ಪರಿಗಣಿಸಿತ್ತು ಆ ಸಂದರ್ಭದಲ್ಲೂ ಕೂಡ ನಿಷೇಧ ಹಾಕಿದ್ದೆ ಎಂಚಂದಂಗೆ ಇನ್ನ ಪೈಸೆ ಎಲ್ಲವೂ ಕೂಡ ಪೊಯ್ತು ಪೊಯ್ತು ಪೊಯ್ತು ಇಟ್ಟರು ಲಾಟರಿಗೆ ಸೊ ಈ ರೂಪದಲ್ಲಿ ಎತ್ತರಮ ಆಲ್ಮಾರು ಪೈಸೆ ಕಳ್ಯಂಗ ಚೊಮ್ಮೆಲ್ಲ ನಂಗೆ ಕಾಣೋಗು ಕೂಡ ಕಿಟ್ಟುಂಟಿದ್ದು ಸೊ ಇಪ್ಪ ಇಂದ್ರೆ ಇರಿಚಂದಂಟ ಕನಟ ಹೆಂಗೆ ಕೇರಳದ ರಾಜ್ಯದಲ್ಲೂ ಎಲ್ಲವೂ ಕೂಡ ಬೆಲೆ ಬೆಲೆ ಮೊತ್ತದಲ್ಲಿ ಜಾಸ್ತಿ ಇತ್ತು ಬಹುಮಾನ ಕಿಟ್ರೆ ಆ ಆಸೆ ಈ ಆಸೆ ಅಂಟೆಲ್ಲ ಚಂತ ಆನ್ಲೈನ್ಲು ಕೂಡ ಪರ್ಚೇಸ್ ಹಾಕರು ಆನ್ಲೈನ್ಲು ಕೂಡ ಅದಕ್ಕೆ ಸಂಬಂಧಪಟ್ಟಿತ್ತು ಎಂದರೆ ಸರ್ಚ್ ಹಾಕೋಗಿಕೊಂಡು ಸೊ ಅದೇ ಪೋಲೆ ಕೊರಿಯ ಸೈಬರ್ ವಂಚಕ ಮಾರಿ ಕೇರಳ ಲಾಟರಿ ಆನ್ಲೈನ್ ಬುಕ್ಕಿಂಗ್ ಅಂಟು ಚಂದಂಟ ಹೆಂಗೆ ಸೊ ಅದ್ಲು ಪೋಯ್ತು ಕೊರಿಯ ಪೈಸೆ ಎಲ್ಲ ಕೊರ್ತಿತ್ತು ಲಾಟರಿ ಎಡುಕರು ಸೊ ಇದನ್ನ ನಿಂಡಿತು ಡೈಲಿಯೂ ಕೂಡ ಪೈಸೆ ಕಳ್ಯೊಂಟುಲ್ಲಂಗ ಆರು ಎಂದ್ರೆ ಏದುಂಡು ಗೊತ್ತಾಯ್ತು ಎಲ್ಲರೂ ಕೂಡ ನಿರ್ಕಿರು ಅದೆಲ್ಲ ನೇರಾಯೋ ಟಿಕೆಟ್ ಉಂಟು ಚಂತೆ ಬಟ್ ಹಂಗೂ ಗೊತ್ತಿಲ್ಲ ಇದೆಲ್ಲ ನಕಲಿ ಟಿಕೆಟ್ ಉಂಟು ಚಂತೆ ಸೊ ಈ ರೂಪದಲ್ಲಿ ಕುಡುಂಗಿ ಉಂಟುಲ್ಲಂಗ ಎತ್ತರಮ ಆಲ್ಮಾರುಲ್ಲಾರು ದಯಮಾಯಿಟ್ಟು ಲಾಟರಿ ಆನ್ಲೈನ್ಲಿ ಮಾರಾಟ ಇಲ್ಲ ಚಂತು ಎಚ್ಚರಿಕೆ ಪಾಡ ಕೊರತುಂಟಿದ್ದೆಂಗು ಮೋಸತ್ತಿಗೆ ಬಳಿಯಾಯಂಟೆ ಉಳ್ಳಾರು ಅದಕ್ಕೊಂಡತ್ತು ಎಲ್ಲರಿಗೂ ಕೂಡ ಈ ಲಾಟರಿ ಜಾಸ್ತಿ ಐತೆ ಆರಲ್ಲಿ ಎಡ್ತುಂಟುಲ್ಲಾರು ಸೊ ಹಂಗಲ್ಟ ಆನ್ಲೈನ್ಲಿ ಎಡ್ಕೋ ಪೋವಂಡ ಚಲ್ರಂಕೆ ತೋರು ವಿಚಾರ ಚಲ್ಲರು ಅಥವಾ ಹೆಂಗಿನ ಎಡ್ಕರಂಟ ಕರಟೆ ಅದು ಅಂಕಂಕ ಬಿಟ್ಟಿದೆ ಬಟ್ ಲಾಟರಿಲಿ ಎಲ್ಲವೂ ಕೂಡ ಕಿಟ್ಟರು ಅವರು 100 ರೂಪಾಯಿ 500 ರೂಪಾಯಿ ಅಂದ್ರಮ ಸಮಥಿಂಗ್ ಕಿಟ್ಟು ಬಟ್ ಅದು ಕಿಟ್ಟಂಡ ಕರಂಟೆ ಬೆಲ್ಲದು ಕೂಡ ನಕ್ಕ ಕಿಟ್ಟು ಚಲ್ರಂಕೆ ತೋರು ಹುಸಿ ಭ್ರಮೆಲು ಕೂಡ ಪೋಂಡೆದು ತಪ್ಪೇ ಇದಕ್ಕೆ ರೆಂಚದಂಗೆ ಎತ್ತರಮ ವರ್ಷದಲ್ಲಿ ಪೈಸೆ ಇಟ್ಟು ಇಟ್ಟು ಇಟ್ಟು ಇಟ್ಟು ಇಟ್ಟು ಎನಿಯೂ ಕೂಡ ಎನಿಕೆ ಆತ ಎತ್ತರಮ ಆಲ್ಮಾರು ಕೂಡ ನಂಗೆ ಮುನ್ನಲು ಉಳ್ಳಾರು ಉದಾಹರಣೆ ಐತೆ ಸೊ ಹಂಗಂತಂಗಲೂ ಕೂಡ ಉದಾಹರಣೆ ಬೆಚ್ಚಿದ ನಂಗೆ ನೋಕೆಂಟ ಹೆಂಗೆ ಇಲ್ಲ ಸಾಧಾರಣ ಭಾರಿ ಕಷ್ಟ ಇಕ್ಕರೆ ಲಾಟರಿಲು ಕೂಡ ಎಲ್ಲವೂ ಕೂಡ ಕಿಟ್ರಂಟು ಚಂದಂಟ ಹೆಂಗೆ ಸೊ ಐದುಕೊಂಡಿತು ಇವರು ವಿಚಾರದಲ್ಲಿ ಪ್ರತಿಯೊರಾಲಗೂ ಕೂಡ ಅವರು ಮಾಹಿತಿ ಕಟ್ಟಿ ಜಾಗೃತಿ ಕಟ್ಟಿ ಚಲ್ರಂಕೆ ತೋರು ನೆಲಲಿ ಇವರು ವಿಚಾರತ್ತೆ ಹೆಂಡತೆ ಕಾರ್ಯಕ್ರಮದಲ್ಲಿ ನಾನು ಚೆನ್ನದೇ ಇಟ್ಟಿಕ್ರೆ ಸೊ ಜಾಸ್ತಿ ಐತೆ ಫಲ್ಕವರೆಗೂ ಮಾಯೋಂಟಿಲ್ಲ ಸೊ ಎನಿವೆ ಹೆಂಡತೆ ಇವರು ಕಾರ್ಯಕ್ರಮದ ಕೂಡ ನಾನು ಇಪ್ಪಾಟಿಂಟಿಲ್ಲ ಸೊ ನೆಕ್ಸ್ಟ್ ಪದನಾಸೆ ಪಿನ್ನೂರು ಬಿಸಿಯ ತೊಟ್ಟಿಗೆ ಕೆಟ್ಟುವ ಸೊ ಹತ್ರದ ಕೇಟೊಂಡಿಕ್ಕರು ಇದು ರೇಡಿಯೋ ಸಾರಂಗು 07.8 FM ರಂಗ್ರಂಗ್ರು ಜೀವನ

ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಶ್ರೀಕೃಷ್ಣ ಯಕ್ಷಸಭಾ ಕದ್ರಿ ಸಂಯೋಜಿಸಿದ ಚತುರ್ಜನ್ಮ ಮೋಕ್ಷ. ಭಾಗವತರು ಗಿರೀಶ್ ರೈ ಕಕ್ಕೆ ಪದವು ಹೊಸಮೂಲೆ ಗಣೇಶ್ ಭಟ್, ಮದ್ದಳೆ ಪದ್ಯಣ ಜಯರಾಮ್ ಭಟ್, ಚೆಂಡೆ ಲೋಕೇಶ್ ಕಟೀಲ್ ಮಣಿಮುಂಡ ಶಾಸ್ತ್ರಿ, ಕಾಲನೇಮಿ ಶಿವಪ್ರಸಾದ್ ಭಟ್, ವಿಷ್ಣು ರವಿ ಅಲೆವೂರಾಯ, ಕಂಸ ಗೋವಿಂದ ಭಟ್, ಕೃಷ್ಣ ದಿನೇಶ್ ಶೆಟ್ಟಿ ಕಾವಳಕಟ್ಟೆ, ಅಭಿಮನ್ಯು ಚಂದ್ರಶೇಖರ ಧರ್ಮಸ್ಥಳ, ಸುಭದ್ರ ಅಂಬಾಪ್ರಸಾದ್ ಪಾತಾಳ, ರಾಜರಜಕ ದಿನೇಶ್ ರೈ ಕಡಬ, ದ್ರೌಪದಿ ರಾಮಚಂದ್ರ ಮುಕ್ಕ, ಕೌಂಡ್ಲಿಕ ಗಣಾಧಿರಾಜತಂತ್ರಿ ಕೊಲ್ಲಂಗಾಣ. ಈಗ ಚತುರ್ಜನ್ಮ ಮೋಕ್ಷ, ಇದರ 6ನೇ ಕಂತು.
1: ಗೆಲ್ತೇನೆನ್ನುವಂತಹ ವಿಶ್ವಾಸವುಂಟು ನನ್ನಲ್ಲಿ. ಆತ್ಮವಿಶ್ವಾಸದ ಬಲದೊಂದಿಗೆ ಹೊರಟವನಿದ್ದೇನೆ.

0: ಅಭಿಮನ್ಯು.
1: ತಾಯೇ,
0: ಛಲವೇನೋ ನಿನಗೆ?
1: ಹ್ಮ್,
0: ಹಠವೇಯೋ?
1: ನಿಜ,
0: ಹೋಗಲೇಬೇಕೆಂಬ ನಿರ್ಧಾರವನ್ನು ಮಾಡಿರುವೆಯ?
1: ಅಡಿಯ ಮುಂದಿನ ಸ್ವರ್ಗ, ಅಡಿಯ ಹಿಂದಿನ ನರಕ, ಅಡಿಗಡಿಗೆ ಅಶ್ವಮೇಧದ ಫಲ ಒಂದೇ ಹೆಜ್ಜೆ ಮುಂದಿಟ್ಟಾಗಿದೆ. ನಿರ್ಧಾರವನ್ನು ಬದಲಿಸಲಾರೆ.
0: ಹೆತ್ತಬ್ಬೆಯ ನೀತಿಯ ಮಾತುಗಳು ನಿನಗೆ ಪಥ್ಯವಾಗುವುದಿಲ್ಲವೇ ಮಗನೇ? ಯಾಕೆ ಕುಮಾರ ಈ ರೀತಿಯ ಹಠವನ್ನು ಹಿಡಿಯುತ್ತಿರುವೆ? ನಾನು ಯಾರು ಎಂಬುದನ್ನು ಸರಿಯಾಗಿ ಯೋಚನೆಯನ್ನು ಮಾಡು. ನವ ಮಾಸಗಳ ತನಕ ಗರ್ಭದಲ್ಲಿರಿಸಿ, ದಶಮಾಸದಲ್ಲಿ ಪ್ರಪಂಚದ ಬೆಳಕನ್ನು ತೋರಿಸಿ, ಹೀನನ್ನ ತೋಳ ತೆಕ್ಕೆಯಲ್ಲಿ ನಿನ್ನನ್ನು ಬೆಳೆಸಿದ್ದೇನೆ ಮಗನೇ. ನನ್ನ ಎದೆಯಂಗಳದಲ್ಲಿ ನಿನ್ನನ್ನು ಕುಣಿಸಿದ್ದೇನೆ ಕುಮಾರ. ಯಾವ ತಾಯಿ ತಂದೆಯರಾದರೂ ಆಶಿಸುವುದೇನನ್ನು? ಸಾಯುವ ಕಾಲಕ್ಕೆ ಬಾಯಿಗೆ ನೀರು ಬಿಡುವುದಕ್ಕೆ ಗಂಡು ಸಂತಾನ ಬಣಿಯಲ್ಲಿ ಇರಲಿ ಎಂಬುದಾಗಿ ಅಲ್ವೇ ಮಗನೇ? ಇರುವ ನೀರೊಬ್ಬರೇ ಕುಮಾರ. ಹತ್ತಿಲ್ಲ, ಫಲವಿಲ್ಲ, ಹತ್ತು ಮಕ್ಕಳನ್ನು ನಾನು ಹೆತ್ತಿಲ್ಲ ಮಗನೇ. ನನಗೊಬ್ಬನೇ ಒಬ್ಬ ಕುಮಾರ ನೀನಿರುವುದು.
1: ಹತ್ತು ಮಕ್ಕಳಲ್ಲಿ ತೋರಿಸಬೇಕಾದಂತಹ ಪ್ರೀತಿ ಮಮತೆಯನ್ನು ಒಬ್ಬ ಮಗನಿಗೆ ಧಾರೆ ಏರಿದವಳು.
0: ಯಾಕೆ ಹೇಳು? ನೀನಿರಬೇಕು, ನೀನು ಬೆಳೆಯಬೇಕು. ಬಾನೆತ್ತರಕ್ಕೆ ಬೆಳೆದು ನಿನ್ನ ಆ ಕೀರ್ತಿ ಪತಾಕಿಯನ್ನು ನಾನು ಕಾಣಬೇಕು ಅಂತ ಆಶೆಯನ್ನು ಇರಿಸಿಕೊಂಡವಳು ಮಗು.
1: ಓ,
0: ಮೊನ್ನೆ ಮೊನ್ನೆಯ ದಿವಸ ನೀನು ಆಚಾರ್ಯ ಭೀಷ್ಮರಲ್ಲಿ ತುಡುಕಾಡುತ್ತಿರುವಂತಹ ಹೊತ್ತಿಗೆ ಪಾಪು ಬಲ ಭಾರತ ರತ್ನ ಅಂತ ನಿನ್ನನ್ನು ಹಾಡಿ ಕೊಂಡಾಡಿದ್ರು ಮಗನೇ.
1: ಅವರು ನೀಡಿದಂತಹ ಪ್ರಶಸ್ತಿ ಅದು.
0: ಆ ಹೊತ್ತಿಗೆ ಮೊದಲ ಸಂತೋಷವನ್ನು ಅನುಭವಿಸಿದವಳು ಯಾರು ಗೊತ್ತೇ?
1: ಯಾರು?
0: ಈ ನಿನ್ನ ಹೆತ್ತ ತಾಯಿ ಮಗನೇ.
1: ಆ ಪ್ರಶಸ್ತಿಯ ಗೌರವ ಮಾನ ಮರ್ಯಾದೆಯನ್ನು ಉಳಿಸಬೇಕೋ ಬೇಡೋ?
0: ಉಳಿಸಬೇಕು ಹೌದು, ಆದ್ರೆ ಇದು ಉಳಿಯುವ ಸಂದರ್ಭವೇ ಎಂಬುದನ್ನು ಸ್ವಲ್ಪ ಯೋಚನೆಯನ್ನು ಮಾಡಬೇಡವೇ ಮಗನೇ?
1: ಯಾಕೆ ಆಗ್ಲಿಕ್ಕಿಲ್ಲ?
0: ಒಂದೊಮ್ಮೆಗೆ ನೀನು ಯುದ್ಧರಂಗದಲ್ಲಿ ಹೋದೆ ಅಂತಾದ್ರೆ ಆ ಯುದ್ಧದ ಪರಿಣಾಮ ಎಲ್ಲಿಯವರೆಗೆ ಮುಟ್ಟುತ್ತದೆ ಎಂಬುದನ್ನು ನಾನು ತಿಳಿಯಬಲ್ಲೆ ಮಗನೇ.
1: ಶತ್ರುಗಳನ್ನು ಕೊಚ್ಚಿ
0: ಬೇಡ, ಅಂತ ಮಾತನ್ನು ಇನ್ನೊಮ್ಮೆ ಆಡಬೇಡ. ನೀನಲ್ಲಿ ಹೋದಾಗ ಏನಾದೀತು, ಏನಾಗುತ್ತದೆ, ಇದನ್ನು ನಾನು ಊಹಿಸಿಕೊಂಡಿದ್ದೇನೆ ಮಗ. ಒಂದೊಮ್ಮೆ ನಾನು ಎಣಿಸಿದಂತೆ ಎಲ್ಲಾದರೂ ಆಯಿತು ಅಂತಾದ್ರೆ ಆ ಹೊತ್ತಿಗೆ ನಿನ್ನ ತಂದೆಯವರು ಬಂದು ನನ್ನ ಬಳಿ ನಿಂದು ಸುಭದ್ರ ಆ ಮಗನನ್ನು ಎಲ್ಲಿಗೆ ಕಳುಹಿಸಿದ ನೀನು ಅಂತ ಕೇಳಿದೆ. ಅವರಿಗೆ ನಾನು ಏನಂತ ಉತ್ತರ ಕೊಡಲಿ ಮಗನೇ?
1: ಸುಲಭದ ದಾರಿಯನ್ನು ಸೂಚಿಸ್ತೇನೆ ತಾಯೇ. ಒಂದು ವೇಳೆ ತಂದೆಯವರು ಇಲ್ಲಿ ಇರುತ್ತಿದ್ದರೆ ಇಂತಹ ಒಂದು ಸುವರ್ಣ ಅವಕಾಶ ನನ್ನ ಪಾಲಿಗೆ ಲಭ್ಯವಾಗುತ್ತಾ ಇರಲಿಲ್ಲ. ಅವರಿಲ್ಲದೇ ಇರುವಂತಹ ಹೊತ್ತಿನಲ್ಲಿ ಚಕ್ರವ್ಯೂಹವನ್ನು ಮೇಧಿಸುವುದಕ್ಕೆ ನಾನು ಹೊರಟಿದ್ದೇನೆ. ನಾನು ಹೊರಟಂತಹ ವಿಚಾರ ಅವರಿಗೆ ತಿಳಿದ್ರೆ ನಾನು ಮಾಡಬೇಕಾದಂತಹ ಕೆಲಸವನ್ನು ಮಗ ಮಾಡುವುದಕ್ಕೆ ಹೊರಟಿದ್ದಾನೆ. ಪಾಪ ಫಲರ ಎನ್ನುವ ಹಾಗೆ ಸಂತೋಷವಾಗಿತ್ತು
0: ಕುಮಾರ.
1: ಓ,
0: ನಿಮ್ಮ ದೊಡ್ಡಮ್ಮ ದ್ರೌಪದಿ ದೇವಿ, ಆ ದೊಡ್ಡಮ್ಮ ಬಂದು ಕೇಳಿದ್ರೆ ಸುಭದ್ರ ಮಗನನ್ನು ಕಳುಹಿಸಿ ಕೊಟ್ಟಿಯ, ಏನು ಮಾಡಿಬಿಟ್ಟೆ ಹೀಗೆಂಬುದಾಗಿ ನನ್ನನ್ನು ಕೇಳಿದ್ರೆ ಅವಳಿಗೆ ಹೇಳುವುದಕ್ಕೆ ನನ್ನ ನಾಲಿಗೆಯಲ್ಲಿ ಬಲವಿದೆಯೇ ಕುಮಾರ?
1: ತುಂಬಿದಂತಹ ಸಭೆಯಲ್ಲಿ ಮಾನಾಪಹಾರಾಗುವಂತಹ ಸಂದರ್ಭ ಪ್ರತಿಜ್ಞಾಬದ್ಧರಾಗಿದ್ದಾರೆ. ಮುಂದೆ ನಡೆಯುವಂತಹ ಸಂಗ್ರಾಮದಲ್ಲಿ ತಕ್ಕುದಾಗುವಂತಹ ಶಿಕ್ಷೆಯನ್ನು ಅನುಭವಿಸುವುದಕ್ಕೆ ತೀರಿ ಎನ್ನುವ ಹಾಗೆ, ಹಾಗಿದ್ರೆ ಪ್ರತೀಕಾರವನ್ನು ಮಾಡುವುದಕ್ಕೆ ಯಾರು ಮುಂದಾಗ್ತಾರೆ ಎನ್ನುವ ಹಾಗೆ ಸಮಯ ಕಾಯುತ್ತಾ ಇರುವಂತಹ ದೊಡ್ಡಮ್ಮ ದ್ರೌಪದಿ ದೇವಿಯವರು ಇಷ್ಟು ಎಳೆಯ ಪ್ರಾಯದವನಾದಂತಹ ನಾನು ಯುದ್ಧಕ್ಕೆ ಹೊರಟಿದ್ದೇನೆ ಎನ್ನುವಂತಹ ವಿಚಾರ ತಿಳಿದ್ರೆ ಅವರಿಗೂ ಸಂತೋಷವಾದೀತು ತಾಯೇ.
0: ಮಗ, ನೀನು ನನಗೆ ಮಗನಿರಬಹುದು, ಆದರೆ ಹೆಂಡತಿಗೆ ಗಂಡ ಅನ್ನುವುದನ್ನು ಮರೆಯಬೇಡಪ್ಪ. ನಿನ್ನ ಮಡದಿ ಉತ್ತರೇ ನನ್ನ ಕಾಲ್ ಬಳಿಯಲ್ಲಿ ಬಿದ್ದು ಅತ್ತೆಯವರೇ ಮಗನನ್ನು ಏನು ಮಾಡಿಬಿಟ್ರಿ ನೀವು ಅಂತ ಕೇಳಿದ್ರೆ ಅವಳನ್ನು ಸಮಾಧಾನಿಸುವುದಕ್ಕೆ ನನ್ನಿಂದ ಎಲ್ಲಿ ಸಾಧ್ಯವಿದೆ ಹೇಳು ಮಗ, ಹೇಳು ಮಗನೇ.
2: ಏನಮ್ಮ ಹಗ್ಗವಿಲ್ಲದೆ ಬಂಧಿಸುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಉತ್ತರೇ ಅಂತರಂಗ ಏನೇನುವುದನ್ನು ಅರಿಯದೇ ಇದ್ದವ ನಾನಲ್ಲ. ನಿಮ್ಮ ಬಳಿಗೆ ಬರುವ ಮೊದಲಾಗಿ ಅವಳ ಹತ್ತಿರಕ್ಕೆ ಹೋಗಿ ಸಕಲ ವಿಚಾರವನ್ನು ತಿಳಿಸಿ ಮಂಗಳಾರತಿಯನ್ನು ಬೆಳಗಿಸಿಕೊಂಡೇ ತಮ್ಮ ಬಳಿಗೆ ಬಂದಿದ್ದೇನೆ ತಾಯೇ.
0: ಹೋಗಲೇಬೇಕು ಮಗನೇ,
2: ಹೋಗಲೇಬೇಕು.
0: ಹೋಗಿಯೇ ಹೋಗುತ್ತೀಯ?
2: ಹೋಗ್ತೇನೆ.
0: ಹೋಗು, ಹೋಗು, ಯುದ್ಧರಂಗಕ್ಕೆ ಹೋಗು. ಆದರೆ ಹೋಗುವುದಕ್ಕಿಂತ ಮುಂಚಿತವಾಗಿ ಹೆತ್ತಬ್ಬೆಯ ಒಂದು ಮಾತನ್ನು ನಡೆಸಿಕೊಡ್ತೀಯ ಮಗನೇ?
2: ಒಂದು ಯಾಕೆ ತಾಯಿ? ಹತ್ತು ಹಲವು ಆಶೆಗಳನ್ನು ವ್ಯಕ್ತಪಡಿಸಿದ್ರು ಈಡೇರಿಸಿಕೊಡಬೇಕಾದ ನನ್ನ ಧರ್ಮ ನೀನು ಬಾಯಲ್ಲಿ ಹೇಳಬೇಕಾದಿಲ್ಲ. ಕಾಲಲ್ಲಿ ತುಳಿದು ತೋರಿಸು, ತಲೆಯಲ್ಲಿ ಹೊತ್ತು ಮಾಡುವುದಕ್ಕೆ ಸಿದ್ಧನಿದ್ದೇನಮ್ಮ.
0: ವಿರೋಧಿಗಳ ಸದೆ ಬಡಿಯುವುದಕ್ಕಾಗಿ ಹಿಡಿದ ಕಟಾರಿಯಲ್ಲಿ ಮಗನೇ
1: ಶತ್ರುಗಳ ಕತ್ತನ್ನು ಕತ್ತರಿಸಿ ಅವರ ರುಂಡವನ್ನು.
0: ಆ ನಿನ್ನ ಮೊದಲ ವೈರಿ ಯಾರು ತಿಳಿಯುತ್ತೆ ಕುಮಾರ?
1: ರಣಕ್ಷೇತ್ರದಲ್ಲಿದ್ದಾರೆ.
0: ಯುದ್ಧರಂಗಕ್ಕೆ ಹೋಗಬೇಡ, ಹೋಗಬೇಡ ಎಂಬುದಾಗಿ ಹೇಳಿ ನಿಲ್ಲಿಸಿದ ಈ ನಿನ್ನ ಹೆತ್ತಬ್ಬೆ ಮೊದಲ ವೈರಿ ಕುಮಾರ. ಅದರಿಂದ ಹಿಡಿದ ಕಟಾರಿಯಿಂದ ನಿನ್ನ ತಾಯಿಯ ತಲೆಯನ್ನು ಕಡಿದು ಹೋಗ.

0: ಎಂತಹ ನಿರೀಕ್ಷೆಯನ್ನು ಇರಿಸಿಕೊಂಡು ನಾನು ಬಂದವ.
1: ಅಭಿಮನ್ಯು ರಣಕ್ಷೇತ್ರಕ್ಕೆ ಹೊರಟಿದ್ದಾನೆನ್ನುವಂತಹ ವರ್ತಮಾನ ತಾಯಿಗೆ ತಿಳಿದರೆ ಸಾಕು, ಉಭಯ ಹಸ್ತಗಳನ್ನು ನನ್ನ ಮಸ್ತಕದ ಮೇಲೆ ಇರಿಸಿ ಆಶೀರ್ವಾದವನ್ನು ಕೊಟ್ಟು ಕಳುಹಿಸುತ್ತಾಳೆ ಎನ್ನುವಂತಹ ನಿರೀಕ್ಷೆ ನನ್ನಲ್ಲಿತ್ತು. ಉತ್ಸಾಹ ಎನ್ನುವಂತಹ ಅಗ್ನಿಗೆ ತುಪ್ಪವನ್ನು ಸುರಿಯುವ ಬದಲಾಗಿ ತಣ್ಣೀರನ್ನು ರಚಿದ ಹಾಗಾಗಿ ಹೋಯಿತು. ಪಾಯಸವನ್ನು ತಿನ್ನುವುದಕ್ಕಾಗಿ ಮುಂದುವರಿದವರಿಗೆ ಕಾದ ಸಟ್ಟುಗವನ್ನು ಬಾಯಿಗೆ ತುರುಕಿಸಿದ ಅನುಭವವಾಗಿ ಹೋಯಿತು. ಏನು, ನಾನು ರಣಕ್ಷೇತ್ರಕ್ಕೆ ಹೋಗಬೇಕಿದ್ರೆ ನಿನ್ನ ಕತ್ತನ್ನು ಕತ್ತರಿಸಿ ಮುಂದುವರಿಬೇಕು. ನಾನೇನು ಪರಶುರಾಮ ಅಂತ ತಿಳ್ಕೊಂಡೆಯ ತಾಯಿ? ಅವನಾದ್ರೆ ಹೆತ್ತ ತಾಯಿಯ ತಲೆಯನ್ನು ಕಳೆದು ಮತ್ತೆ ಬದುಕಿಸಿಕೊಂಡಿದ್ದಾನೆ. ಅಂತಹ ಒಂದು ಕೆಟ್ಟ ಕೆಲಸವನ್ನು ನಾನು ಮಾಡುವುದಿಲ್ಲ. ಅಂತಹ ಒಂದು ದೌರ್ಭಾಗ್ಯ ನನ್ನ ಜೀವನದಲ್ಲಿ ಬರುವುದು ಬೇಡ ತಾಯಿ. ಯಾವ ವಿಭಾಗದಲ್ಲಿ ಯೋಚಿಸಿದರೂ ನೀನು ತಡೆಯುವುದಕ್ಕಿರುವವಳಲ್ಲ. ಅಖಂಡವಾದಂತಹ ಭೂಮಂಡಲದಲ್ಲಿ ಪವಿತ್ರವಾದಂತಹ ಯದುಕುಲದಲ್ಲಿ ಸಂಜನಿಸಿದವಳು ನೀನು. ಶ್ರೇಷ್ಠವಾದಂತಹ ಚಂದ್ರವಂಶಕ್ಕೆ ಸೊಸೆಯಾಗಿ ಬಂದವಳು, ವೀರ ಪಾರ್ಥನ ಕೈ ಹಿಡಿದವಳು, ವೀರ ಅಭಿಮನ್ಯರ ತಾಯಿ, ವೀರ ಮಾತೆಯಾಗಿಯೇ ನೀನು ಕಾಣಿಸಬೇಕು ತಾಯಿ. ನನ್ನ ಪರಾಕ್ರಮದ ಮೇಲೆ ನಿನಗೆ ಶಂಕೆಯೇ? ನಾನು ಎಳೆಯ ಕಂದನಾಗಿರುವಾಗ ನನ್ನನ್ನು ನಿನ್ನ ಜಂಗೆಯಲ್ಲಿ ಕುಳ್ಳಿರಿಸಿಕೊಂಡು ಹಾಲನ್ನು ಹಣ್ಣನ್ನು ನೀಡುವಂತಹ ಸಂದರ್ಭ, ಜೊತೆಯಲ್ಲಿ ವೀರ ಪುರುಷರ ಕಥೆಗಳನ್ನು ಹೇಳುತ್ತಾ ಇದ್ದವಳು ನೀನು. ಗುರುಕುಲ ಪಿತಾಮರಾದಂತಹ ಆಚಾರ್ಯ ಭೀಷ್ಮರ ಕಥೆ ಒಂದು ದಿನವಾದ್ರೆ ಸ್ವರ್ಗಲೋಕದಿಂದ ಐರಾವತವನ್ನೇ ಧರಗಿಳಿಸಿದಂತಹ ನನ್ನ ಅಪ್ಪನ ಸಾಹಸದ ಗಾಥೆ ಇದೆಲ್ಲ ಹೇಳುತ್ತಿದ್ದುದು ಯಾಕೆ? ನಿನ್ನ ಮಗನು ಒಬ್ಬ ವೀರನಾಗಬೇಕು, ಶೂರನಾಗಬೇಕು, ರಣಧೀರನಾಗಬೇಕು, ಕೀರ್ತಿಶಾಲಿ ಆಗಬೇಕು ಎನ್ನುವಂತಹ ಹೆಪ್ಪಯಕ್ಕೆ ನಿನಗಿರಲಿಲ್ವೇ? ಅದು ಇದ್ದತೆ ಹೋದಾಗಿದ್ರೆ ನೀನು ತಡೆಯುವುದರಲ್ಲಿ ಅರ್ಥವಿಲ್ಲ ತಾಯಿ. ಅಮ್ಮ, ಹಳಿವು ಕಳವಳ ಭೀತಿ ಕಂಪನ ಸ್ಕಲನಗಳೆಂಬ ಆರು ದೋಷಗಳಿಲ್ಲದೆ ಭೀತ ಭಯನಾಗಿ ಹುಟ್ಟಿಕೊಂಡ ಕಾರಣ ನಾನು ಅಭಿಮನ್ಯು ಎನಿಸಿಕೊಂಡಿದ್ದೇನೆ. ನಾನು ಹುಟ್ಟಿದಂತಹ ಸಂದರ್ಭದಲ್ಲೇ ದೇವತೆಗಳೇ ವಿಶೇಷವಾದಂತಹ ಹಬ್ಬವನ್ನು ಏರ್ಪಡಿಸಿದ್ದಾರಂತೆ. ಅವರು ಸಂತೋಷಪಟ್ಟಿದ್ದಾರೆ. ದೊಡ್ಡಪ್ಪ ನನ್ನ ಪರಾಕ್ರಮದ ಶಂಕೆಯನ್ನು ವ್ಯಕ್ತಪಡಿಸಿದವರಲ್ಲ, ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ನೀನು ಆಶೀರ್ವಾದಕ್ಕಾಗಿ ಕಾಯ್ತಾ ಇದ್ದೇನೆ ಅಮ್ಮ. ಆಶೀರ್ವದಿಸಿ ಆಶೀರ್ವದಿಸಿ ಆಶೀರ್ವಾದ.

ಆಶ್ಚರ್ಯ, ನಾನು ಹುಟ್ಟಿದ ಅಂದಿನಿಂದ ಇಂದಿನ ತನಕ ನನ್ನ ತಾಯಿಯ ಕಣ್ಣಲ್ಲಿ ಕಣ್ಣೀರು ಕಂಡವ ನಾನಲ್ಲ, ಇನ್ನು ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದಾಳಲ್ಲ. ಯಾಕಮ್ಮ, ನಾನಿನ್ನು ರಣಕ್ಷೇತ್ರ ಸೇರಿಕೊಳ್ಳಿಲ್ಲ. ಯಾವನೇ ಒಬ್ಬ ವಿರೋಧಿ ನನ್ನ ಶರೀರಕ್ಕೆ ಬಾಣ ಪ್ರಯೋಗಿಸಿದ್ದಿಲ್ಲ, ಒಂದು ಬಿಂದು ರಕ್ತ ಭೂಮಿಗೆ ಬಿದ್ದಿದ್ದಿಲ್ಲ. ಆದರೂ ನೀನು ಕಣ್ಣೀರು ಸುರಿಸ್ತಾ ಇದ್ದಿ ಯಾಕೆ ಅನ್ನೋದು ಅರ್ಥವಾಯಿತು ತಾಯಿ. ಮಗನಿಗೆ ಯಾವುದೋ ಒಂದು ಆಪತ್ತು ಕಾದಿದೆ ಎನ್ನುವಂತಹ ದೂರಾಲೋಚನೆ ನಿಲ್ಲಿಸಿಕೊಂಡಂತಹ ನೀನು ಈ ರೀತಿಯಾಗಿ ಕಣ್ಣೀರು ಸುರಿಸ್ತಾ ಇದ್ದೀಯ, ಯಾಕಮ್ಮ ಸ್ವಾರ್ಥಿಯಾಗಿ ಯೋಚಿಸ್ತಾ ಇದ್ದಿ? ಪ್ರಪಂಚದಲ್ಲಿ ಹುಟ್ಟಿದವರಿಗೆ ಪ್ರತಿಯೊಬ್ಬರಿಗೂ ಸ್ವಾರ್ಥ ಭಾವನೆ ಇರಬಾರದು, ನಿಸ್ವಾರ್ಥ ಮನೋಭಾವನೆ ಇರಬೇಕು. ತಾನು ಬದುಕಬೇಕು, ತನ್ನ ಮಕ್ಕಳು ಸುಖವಾಗಿರಬೇಕು ಎನ್ನುವಂತಹ ಸ್ವಾರ್ಥ ಭಾವನೆಯನ್ನು ಬಿಟ್ಟು ಬಿಡಬೇಕು ತಾಯಿ. ಯಾಕೆ ಗೊತ್ತೇ, ನೀನು ನಿನ್ನ ಬಗ್ಗೆ ಮಾತ್ರ ಯೋಚಿಸ್ತಾ ಇದ್ದಿ. ಪಾಂಡವರ ಪಕ್ಷವನ್ನು ಸರಿಯಾಗಿ ನೋಡಿ, ಗಂಡರನ್ನು ಕಳೆದುಕೊಂಡಂತಹ ಹೆಂಡತಿಯರೆಷ್ಟು, ಮಕ್ಕಳನ್ನು ಕಳೆದುಕೊಂಡಂತಹ ತಂದೆ ತಾಯಂದಿರೆಷ್ಟು, ಅಣ್ಣ ತಮ್ಮಂದಿರನ್ನು ಕಳೆದುಕೊಂಡಂತಹ ಅಕ್ಕ ತಂಗಿಯಂದಿರೆಷ್ಟು, ತಮ್ಮ ಬದುಕಿಗೆ ಆಧಾರವಾಗಿರುವಂತಹ ಪ್ರತಿಯೊಬ್ಬರನ್ನು ತಾವು ಕಳೆದುಕೊಂಡಿದ್ದೇವೆ ಎನ್ನುವಂತಹ ನೋವು ಅವರ ಮನಸ್ಸಿನಲ್ಲಿದೆ. ಅವರೆಲ್ಲರೂ ಯಾಕೆ ಪ್ರಾಣತ್ಯಾಗ ಮಾಡಿದ್ದಾರೆ? ಕೇವಲ ಹಸ್ತಿನಾವತಿಯ ಸಿಂಹಾಸನವನ್ನು ಧರ್ಮಜನಿಗೆ ದೊರಕಿಸಿಕೊಡಬೇಕು ಎನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ಪ್ರಾಣದ ಹಂಗನ್ನು ತೊರೆದು ರಣಕ್ಷೇತ್ರದಲ್ಲಿ ವೀರಾವೇಶದಿಂದ ಹೋರಾಡಿ ಇಹಲೋಕದ ಯಾತ್ರೆಯನ್ನು ಮುಗಿಸಿದ್ದಾರೆ. ಅವರ ಪ್ರಾಣಕ್ಕೆ ಬೆಲೆ ಇಲ್ಲವೆ, ಉಳಿದವರ ಕಣ್ಣೀರಿಗೆ ಬೆಲೆ ಇಲ್ಲವೆ. ಅವರೆಲ್ಲರನ್ನು ಸಮಾಧಾನ ಪಡಿಸುವುದಕ್ಕಾಗಿಯೇ ಅಭಿಮನ್ಯು ಯುದ್ಧಕ್ಕೆ ಹೊರಟಿದ್ದಾನೆ. ಅಮ್ಮ, ಸಾಯುತ್ತೇನೆ ಎನ್ನುವಂತಹ ಆ ಅಳುಕು ಯಾವತ್ತೂ ನನಗೆ ಇದ್ದೇ ಇಲ್ಲ. ಯಾಕಂದ್ರೆ ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ. ಕೀರ್ತಿಗಾಗಿ ಹಂಬಲಿಸ್ತೇನೆ, ನಾಡಿಗಾಗಿ ಪ್ರಾಣಾರ್ಪಣೆ ಮಾಡಿದಂತಹ ವೀರ ಯೋಧರ ಕಥೆಗಳನ್ನು ಯೋಚಿಸುತ್ತಾಯಿ. ನನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ನಾಡಿಗೆ ಬೇಕಾಗಿ ಪ್ರಾಣವನ್ನೇ ತೆಗೆದುಕೊಂಡಂತಹ ಪ್ರತಿಯೊಬ್ಬ ಯೋಧನು ಇಂದು ಅಮರನಾಗಿ ಉಳಿದಿದ್ದಾನೆ ಅಂತಾದ್ರೆ ಅವರು ಕೀರ್ತಿಗಾಗಿ ಹಂಬಲಿಸಿದವರು. ಅದೇ ನಿಟ್ಟಿನಲ್ಲಿ ಯೋಚಿಸಿ ಮುಂದಡಿ ಇಟ್ಟಿದ್ದೇನೆ. ನೀನು ಆಶೀರ್ವಾದ ಮಾಡುವುದಿಲ್ಲ ಎನ್ನುವುದು ನಾನು ಅರ್ಥ ಮಾಡಿಕೊಂಡೆ. ಮಾತೆ ಆಶೀರ್ವಾದ ಮಾಡದಿದ್ರೇನಂತೆ, ಹೆತ್ತ ತಾಯಿಗೆ ನಿಂತಲ್ಲಿಂದಲೇ ಪ್ರದಕ್ಷಿಣೆ ಬಂದರೆ ಈ ಭೂಮಿಯನ್ನೇ ಸುತ್ತಿದ ಫಲ ಬರ್ತದಂತೆ. ಹಾಗೇ ಮಾಡ್ತೇನೆ, ಮಾತೃಭಕ್ತಿಗೆ ಕಲಶವನ್ನು ಇಡ್ತೇನೆ. ಮಾತೆಯ ಪಾದದ ಅಡಿಯಲ್ಲಿರುವಂತಹ ಧೂಳನ್ನೇ ಮಹಾಪ್ರಸಾದ ಎನ್ನುವ ಹಾಗೆ ಸ್ವೀಕರಿಸ್ತೇನೆ. ಅದೇ ನನಗೆ ಶ್ರೀರಕ್ಷೆಯಾಗಲಿ, ಅದೇ ನನಗೆ ಶ್ರೀರಕ್ಷೆಯಾಗಲಿ, ಅದೇ ನನಗೆ ಶ್ರೀರಕ್ಷೆಯಾಗಲಿ.

0: ಕುರುಕ್ಷೇತ್ರದೊಳಗಡೆಗೆ ಯುದ್ಧಕ್ಕೆ ಹೋಗಬೇಕಾಗಿದೆ. ಉತ್ತಮವಾದಂತಹ ಪರ್ವತಕ್ಕೆ ಉತ್ತಮ ಆಶಯಗಳನ್ನು ಬಂಧಿಸಿ ರಥವನ್ನು ಸಿದ್ಧಗೊಳಿಸು. ಸಿದ್ಧವಾಗಿದೆ ಹೌದು, ಆದ್ರೆ ಏರಿಕೊಳ್ಬೇಕಿದ್ರು ನನ್ನದಾದಂತಹ ಕರ್ತವ್ಯವನ್ನು ನಾನು ಮಾಡಿ ಪೂರೈಸಲೇಬೇಕು. ಏನಿದ್ರು ನಾವು ಪರಂಪರೆಯನ್ನು ಬಿಡಬಾರದು, ಹಾಗೆ ಮುಂದುವರಿಯಬೇಕು. ಈಗಾಗಲೇ ದೊಡ್ಡಪ್ಪನ ಆಶೀರ್ವಾದವನ್ನು ಪಡೆದಿದ್ದೇನೆ. ಶತಗಜತ್ರಾಣಿಯಾದಂತಹ ಭೀಮಸೇನನ ತೋಳ್ಬಲ ನನ್ನ ಶರೀರದಲ್ಲಿ ಕೂಡಿ ಬರಲಿ ಎನ್ನುವ ಹಾಗೆ ಇಲ್ಲಿ ನಮಸ್ಕರಿಸಿ ಆಶೀರ್ವಾದವನ್ನು ಬೇಡಿಕೊಂಡೆ. ಚಿಕ್ಕಪಂದಿರಾದಂತಹ ನಕುಲ ಸಹದೇವರಿಗೂ ಪ್ರತ್ಯೇಕವಾಗಿ ವಂದಿಸಿದೆ. ದೊಡ್ಡಮ್ಮ ದ್ರೌಪದಿ ದೇವಿಯವರಿಗೆ ಸಮಾಧಾನದ ಮಾತುಗಳನ್ನು ಹೇಳಿದೆ. ಮಾತ್ರವಲ್ಲ, ತಂದೆಯವರು ಸನಿಹದಲ್ಲಿಲ್ಲ, ಅವರ ಪೂರ್ಣ ಆಶೀರ್ವಾದವು ನನ್ನ ಮೇಲಿರಲಿ. ನಮ್ಮನ್ನ ಮಾವನಾದಂತಹ ಶ್ರೀಕೃಷ್ಣ ಪರಮಾತ್ಮನ ಪೂರ್ಣ ಆಶೀರ್ವಾದ ನನ್ನ ಮೇಲಿರಲಿ. ಎಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸಿದೆ. ಆದ್ರೆ ರಣಕ್ಷೇತ್ರಕ್ಕೆ ಹೋಗುವ ಪೂರ್ವದಲ್ಲಿ ಒಂದು ಹರಿಕೆಯನ್ನು ಹೇಳಿಕೊಳ್ತಾ ಇದ್ದೇನೆ. ಇಂದಿನ ಯುದ್ಧದಲ್ಲಿ ನಾನು ಜಯಿಸಿ ಬಂದ್ರೆ 1000 ಮಂದಿ ಬ್ರಾಹ್ಮಣರಿಗೆ ಹೊಟ್ಟೆ ತುಂಬ ಊಟ ಕೊಡ್ತೇನೆ ಎನ್ನುವ ಹಾಗೆ. ಅವರಿಗೆ ಊಟ ಕೊಟ್ಟರೆ ಸಾಕಾಗುವುದಿಲ್ಲ,
1: ಅಷ್ಟೇ ಸಾಕಾಗುವುದಿಲ್ಲ,
0: ಸಾಕಾಗುವುದಿಲ್ಲ, ಅವರಿಗೆ ದಕ್ಷಿಣೆ ಬೇಕಾಗ್ತದೆ.
1: ಅದು ಮುಖ್ಯ ಬೇಕು.
0: ನನ್ನಲ್ಲಿ ಎಲ್ಲಿ ಉಂಟು ದಕ್ಷಿಣೆ ಕೊಡುವುದಕ್ಕೆ?
1: ಇಲ್ವಾ?
0: ಹಾಗೆ ಅಂತ ನಾನು ಕೊಡ್ತೇನೆ ಎನ್ನುವ ಹಾಗೆ ಹೇಳುವುದಿಲ್ಲ, ನಾನು ಕೊಡಿಸ್ತೇನೆ. ನೋಡು, ಹೇಳಿದ ಕ್ಷಣ ಎಲ್ಲರೂ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಭೂಮಿ ದೇವಿಯರ ಹರಕೆಯನ್ನು ಕೈಗೊಂಡಿದ್ದೇನೆ, ರಥ ವಂದನೆ, ಅಶ್ವಪ್ರದಕ್ಷಿಣೆ ಇದೆಲ್ಲವನ್ನು ಪೂರೈಸಿಕೊಂಡು ರಥಾರೂಢನಾಗ್ತೇನೆ, ರಥವನ್ನು ಏರಿಕೊಡ್ತೇನೆ.

0: ಶಾಖೆಯನ್ನು ಹಿಡಿದು ನಿಲ್ಲಿಸಿದೆಲ್ಲ ಯಾಕೆ?
1: ಅಭಿಮನ್ಯು ಮುಂದೆ ನೋಡಿದೆಯೋ, ಸಮುದ್ರವು ಯಾವ ರೀತಿಯಲ್ಲಿ ಭೋರ್ಗರಿಯುತ್ತಿದೆಯೋ ಅದೇ ರೀತಿಯಲ್ಲಿ ಕೌರವನ ಸೇನೆ ತಾಮುಂದು ಎಂಬುದಾಗಿ ಬರುತ್ತಾ ಇದೆ. ಇದರಲ್ಲಿ ಅತಿರಥ, ಮಹಾರಥ, ದ್ರೋಣ, ಕರ್ಣ ಮೊದಲಾದವರಿದ್ದಾರೆ. ಇದರಲ್ಲಿ ಹೋರಾಡಿ ನೀನು ಜಯಿಸುವುದು ಅಸಾಧ್ಯ. ನೀನೀಗ ಬಂದದ್ದು ಹೇಗಾಯಿತು ಗೊತ್ತೇ?

0: ತನ್ನ ಕೊರಳ ಬಲವನ್ನು ತಿಳಿಯದೆ ದೊಡ್ಡದಾದಂತಹ ಬಂಡೆಯನ್ನು ಹೊರೋದಕ್ಕೆ ಹೋದನಂತೆ, ಕೊನೆಗೆ ಕೊರಳು ತುಂಡಾಗಿ ಸತ್ತು ಹೋದನಂತೆ. ನೀನಲ್ಲ, ಶಿವನ ಕುಮಾರನಾದಂತ ಷಡಾನನೇ ಬಂದರೂ ಕೂಡ ಈ ಕೋಟೆಯನ್ನು ಭೇದಿಸುವ ಅಸಾಧ್ಯ. ಹಿಂದಿರುಗೋಣ. ನಮ್ಮನ್ನು ನಾವು ಹೊಗಳಿಕೊಂಡ್ರೆ ಅದು ಆತ್ಮದ್ರೋಹವಾಗ್ತದೆ. ಪ್ರತಿ ಪಕ್ಷದವರನ್ನು ಕಂಡು ಹೊಗಳುವುದು ಸರಿಯಲ್ಲ. ಸೇನೆಯನ್ನು ಕಂಡಾಕ್ಷಣ ಭೀತಿಗೊಂಡೆಯೋ? ನಿನಗೆ ಧೈರ್ಯ ಬರುವುದಕ್ಕಾಗಿ ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ದೇನೆ.
1: ಕೇಳು.
0: ಭವರವಾದರೆ ಹರಣ ವದನದಿ ಬೆವರ ತಹೇನು, ಅವ ಗೆಡಿಸಿದರೆ ವಾಸವನ ಸದೆವೆನು, ಒಕ್ಕಡ ಹುದೆನಿಸುವೆನು ಭಾರ್ಗವನ, ಜವನ ಜವ ಗೆಡಿಸುವೆನು ಸಾಕು, ಇನ್ನು ಅವರೋ ಇವರೋ ಮಾಧವನೋ ಪಾರ್ಥನೋ ದುಡುಕಿದಡ.

ನಿಜವೇಕ ಮಗುವೇ. ಇನ್ನ ಜೀವಂತಿಕೆ, ಇನ್ನ ಶ್ರೀಮಂತಿಕೆಯನ್ನು ಕಂಡಾಗ ಮನಸ್ಸು ತುಂಬಿ ಬರುತ್ತಾ ಇದೆ. ಹಾಗೆಂದು ವರ್ತಮಾನ ಸಂದರ್ಭ ಕಾಳಗದ ಮಧ್ಯದಲ್ಲಿ ನಿನ್ನ ನಿರೀಕ್ಷೆಯನ್ನು ಮಾಡಿದವ ನಾನಲ್ಲ ಹುಡುಗ, ನಮ್ಮ ಕಣ್ಣೆದುರು ಹುಟ್ಟಿ ಬೆಳೆದವ ನೀನಲ್ಲ. ನನ್ನ ನಿರೀಕ್ಷೆ

0: ಗುರುಕುಲ ಚೂಡಾಮಣಿಯನ್ನು ಬಂಧಿಸಿದಂತಹ ವೀರನ್ ಯಾರು ಅಂತ ಓಡಿಕೊಂಡು ಬಂದು ನೋಡಿದ್ರೆ ನೀನು.
1: ಬಂಧಿಸಿಕೊಂಡಿದ್ದೇನೆ
0: ನಮ್ಮ ಅರ್ಜುನನ ಮಗ ಶಹಬಾಸ್. ಹುಲಿಯ ಹೊಟ್ಟೆಯಲ್ಲಿ ಹುಲ್ಲೆ ಹುಟ್ಟುವುದಕ್ಕೆ ಸಾಧ್ಯವೇ ಹೇಳು? ನಿನ್ನ ಜನ್ಮ ಸಾರ್ಥಕವಾಯಿತು, ನಿನ್ನನ್ನು ಪಡೆದಂತಹ ಅಪ್ಪನು ಧನ್ಯತೆಯನ್ನು ಹೊಂದಿದ. ಆದ್ರೆ ಮಗನೇ, ಇದು ನೀನು ಕೇವಲ ಸಣ್ಣವನಾದ್ರಿಂದ ನಿನಗೆ ಹೇಳುವ ಮಾತು. ಭವಿಷ್ಯ ಚೆನ್ನಾಗಿ ಉಂಟು ಅಂತಾದ್ರೆ ಮುಂದೆ ಕಾಲಾವಕಾಶ ಕೂಡಿ ಬಂದಾಗ ನಿನ್ನ ಕೈಗುಣವನ್ನು ಬೇರೆಯಲ್ಲಿ ಆದರೂ ತೋರಿಸಬಹುದು. ಅದು ಹೊರತು ಇದು ಕುರುಕ್ಷೇತ್ರದಲ್ಲಿ ಚಕ್ರವ್ಯೂಹವನ್ನು ರಚಿಸಿದವ ನಾನೇ ದ್ರೋಣಾಚಾರ್ಯ. ನನ್ನ ಕೈಗುಣ ಎದುರಿನಲ್ಲಿ ಎಲ್ಲಿಯಾದರೂ ತಪ್ಪಿಸುವುದಕ್ಕೆ ಬಂದೆ ಅಂತ ಆದ್ರೆ ಮಗನೇ

ಇದುವರೆಗೆ ಚತುರ್ಜನ್ಮ ಮೋಕ್ಷ ಇದರ 6ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಪ್ರಸ್ತುತ ಈ ಮಣ್ಣದ ಪರಪೋಕುನು ಪರತಿರೇನು ಓಲು ಮಾತ ಡೆಂಗುದು ಉಂಡ ಆ ಡೆಂಗುದಿಪ್ಪುನಂಚಿತ್ತಿನ ಸಂಸ್ಕೃತಿನ ಕುಡುರ ಈ ಲೋಕಕ್ಕೆ ಪರಿಚಯ ಮಲ್ಪುನಂಚಿತ್ತಿನ ನೆಲೆಟ್ಟು ಪ್ರಸಕ್ತ ಇಪ್ಪುನಂಚಿತ್ತಿನ ತುಳು ಅಕಾಡೆಮಿದ ಅಧ್ಯಕ್ಷರು ಶ್ರೀಯುತ ತರಣತ್ ಗಟ್ಟಿಯರು ಈ ನಮ್ಮ ಪೊರ್ತುಡು ಉಳ್ಳೇರು ಅರೆಯನ್ನು ಮನಸಾರೆ ಈ ಪೊರ್ತುಡು ಅರೆಗೆ ಅಭಿನಂದನೆ ಸಲ್ಲಿಸೋರು ದಯಪಡ್ದನಗ ತುಳು ಅಕಾಡೆಮಿದ ಈ ಒಂಜಿ ಮಣ್ಣಡು ತುಳು ಅಕಾಡೆಮಿದ ಈ ಒಂಜಿ ಇತಿಹಾಸೋಡು ಸುರೂಕಾದು ಕಾಣದ ಕಟ್ಟದಿರ್ನ ಇತಿಹಾಸ ನೀನು ದಾಖಲೆ ಮಾಡ್ತಂದ್ರೆ ಅರೆಗೆ ಮಾತು ಕೈ ಚಪ್ಪಳೆ ಕೊಡೋ ಮುಖಾಂತರ ನಮ್ಮ ಅರೆಗೆ ಅಭಿನಂದನೆ ಸಲ್ಲಿಸೋರು. ಒಂದು ನಿಜವಾದ ಈ ಮಣ್ಣಡು ಅವುಡೈ ನನ್ನ ಚಿತ್ತನ ಬೇಲೆ ಇನಿ ತುಳುನಾಡದ ಈ ಮಣ್ಣಡು ಕರಣಿಕ ಪುರುಷರು ನಮ್ಮ ಇನಿ ತೂವೊಂದಿಲ್ಲ ಕೋಟಿ ಚಿನ್ನೆಯರ ಆದಿಪ್ಪು ಕಾಂತಬಾರೆ ಬುಧಬಾರೆ ಆದಿಪ್ಪು.

ಆಡಳಿತನ ಜಿತ್ತಿನ ಮಾನವ ಧರ್ಮದ ವಿರುದ್ಧವಾಯಿನ ಜಿತ್ತಿನ ವ್ಯವಸ್ಥೆಗೆ ವ್ಯವಸ್ಥೆದ ವಿರುದ್ಧವಾದ ಪುರಂಬಾಟ ಮಲ್ತದೆ ಬಲಾಢ್ಯರೇನೆ ಎದುರು ಪಾಡೊಂದು ಬಲಾಢ್ಯರನ್ನ ವಿರುದ್ಧವಾದ ಅಕಲ್ನ ಜೀವಮಾನನ ಕರಗಿಸದು ಎಂಚಿನ ಇತ್ತಿನ ನಮ್ಮ ಸಮುದಾಯಕ್ಕೆ ಈ ದಬ್ಬಾಳಿಕೆಗೊಳಗಾಯಿನಂಚಿತ್ತಿನ ಸಮುದಾಯಕ್ಕೆ ನ್ಯಾಯ ದಿತ್ತುಕೊರಡು ಸತ್ಯದ ಪರವಾದ ಬೆನಡೂ ಬ್ರಹ್ಮಣಂಚಿತ್ತಿನ ಕಾಳಜಿಡು ನಮ್ಮ ಈ ಮಣ್ಣಡು ಬೆದಬೇತೆ ಅಮರು ವೀರ್ಯರು ಅಮರು ವೀರ್ಯರು ಕಾರ್ಣಿಕ ಪುರುಷರು ನಮ್ಮ ಪನ್ಪ ಅಂಚಿತ್ತಿನ ಕಾರ್ಣಿಕ ಪುರುಷರು ಅಂಚಿತ್ತಿನ ಅಮರ ವೀರ್ಯರನ್ನ ಸಾಲಡು ಕಣದ ಕಟ್ಟದಿರಲ್ಲ ರಡ್ಡು ಜನ ಕಣದ ಕಟ್ಟದಿರು ಇನಿಕಾನಾಗ ಸಾರಮಾನಿ ಪಂಡದಾನಾಗ ವಾರಿ ವ್ಯತ್ಯಾಸ ಹಾಕೊಂಡು ಸತ್ಯ ಸಾರಮಾನಿ ಪಂಡ ಏರು ಸತ್ಯ ಪದ್ಮಾಜಿ ಪಂಡ ಏರು ಸಾರ ಮುಪ್ಪಣ್ಣೀರು ಪಂಡ ಏರೆಂದು ಪಂಪಣಂಚಿತ್ತಿನ ಪ್ರಶ್ನೆ ಇನ್ನು ಸಮಾಜಕ್ಕೇನೊಂದುಂಡು ಆ ಸಮಾಜಕ್ಕೇನೊಂದು ಪಂಚಿತ್ತಿನ ಈ ಪೊರ್ತುಡು ಸಾರಮಾಣಿ ಪಂಡ ಸಾರ ಮುಪ್ಪಣ್ಣೀರು ಪಂಡ ಸತ್ಯ ಪದ್ಮಾಜಿ ಪಂಡ ಅವು ಬೇತೆ ಇರ್ಲತ್ತು ಅವು ಕಾಣದ ಕಟದರಿಗೆ ಪಂಪಣಂಚಿತ್ತಿನ ಹೊಲಬು ಅಕ್ಲೇನು ಈ ಭಕ್ತ ಸಮುದಾಯ ಇನಿ ಘಟ್ಟ ಬರಿ ಹಿಡಿದು ಬತ್ತದು ಇನಿ ಕಡಲ ಬರಿ ಮುಟ್ಟ ಓಲು ಮಾತ ಸಾರಮಾಣಿ ದೈವೋಲೇನಿ ಇನಿ ಗುಡಿಗುಂಡಾರ ಮಲ್ತದ ನಮ್ಮೊಂದುಲ್ಲೇರ ಇನಿ ನಮಕ ಗುಡಿಗುಂಡಾರ ಆದಿಪ್ಪು ಅಂಡ ಆನಿ ಕಾಲೋಡ ಕಲೊಟ್ಟು ಕಂಬೆರ್ಲು ಆದಿತ್ತನಕಲು ಕಲೊಟ್ಟು ಕಂಬೆರ್ಲು ಆದಿತ್ತನಕಲು ಎಂಚ ಪಂಡನಾಗ ಓಲು ದಡಿದೆತ್ತು ದರ್ಶನ ಬರ್ಪಣ ಚಿತ್ತಿನ ಪೊರ್ತುಡು ಕಾಣದ ಕಟ್ಟದಿರ ನಿನೆತ್ತಂದಾಂಡ ಉವೇ ಬೇಲೆಲ್ಲ ಆವೊಂದಿತ್ತಿನ ಚಿತ್ತಿನ ನಂಬಿಕೆ ನಮ್ಮ ಹಿರಿಯಕ್ಕಳು ಪಾಡೊಂದು ಬತ್ತ ನಾವು ಅಪಗಾಂಡ ಕಾಣದ ಕಟ್ಟದೇರಿನ ಆ ಪಿರೋಡಿ ಪ್ರಂಚಿತ್ತಿನ ಇತಿಹಾಸ ಎಂಚಿನ ಕಾಣದ ಕಟ್ಟದೇರಿನ ಪಿರೋಡಿ ಪ್ರಂಚಿತ್ತಿನ ಆ ಸತ್ಯ ಎಂಚಿನ ಅಂತ ಪಂಡದ್ರೆ ನಮ್ಮ ಯಕ್ಷಗಾನದ ಮುಖಾಂತರ ಇನ್ನು ತಿಳಿಯರವಲ್ಲ ಅವೇನು ಯಾನ ಮೂಲು ಸಂದರ್ಭ ಪೂರ್ವಕವಾದ ಪಂಡದಂದ ಇನ್ನು ಸಮಯ ತಿಕ್ಕಂದು ಅಂಡ ಮಾನ್ಯ ಅಧ್ಯಕ್ಷರು ಪಂಡ್ಯರು ಸಂಕ್ಷಿಪ್ತವಾದ ಪನ್ಲೇ ಪಂಡದ್ದು ಇನಿ ಬಂಗಾಡಿ ಆದಿಪ್ಪು ಕಾಣದ ಕಟ್ಟದೇರಿಗೆ ತುಳುನಾಡದ ಮಣ್ಣಡು ಇನಿ ಸಂಶೋಧನೆ ಮಲ್ಪಂಚಿತ್ತಿನ ಇತಿಹಾಸ ಕಾರ್ಯರಿಗೆ ಇನಿ ಬೇತೆ ಸಾಹಿತ್ಯಗಳು ಪಂಡದಂಡ ವಸ್ತು ಅಧ್ಯಯನದ ಪ್ರಾಕಾರಗಳು ನಲ್ಲಾ ಉಂಡು ಬರ್ಮಣಿ ತೆರಿಪಾವು ನಂಚಿತ್ತಿನ ನೆಲೆಟ್ಟು ಈ ಶಬ್ದೋಣಿಯನ್ನು ಪನೋಡಾಪುಂಡು ಊರಿಗೂ ಸಂಬಂಧಪಟ್ಟದ್ದು ಬಂಗಾಡಿಂದಾಂಡ ಈ ಮೈಟ್ ಬೆದರಗ ಪೋಣಂದಾಂಡ ಇಟ್ಟೆ ಕೊಪ್ಪಂದಾಂಡ ಅಂಚಿತ್ ಒಂಜಿ ಈತ್ ಮರಿಗಿಲ್ಗೆ ಬತ್ತದ ಕಾರ್ಕಳದ ಆಮೇಕೆ ಪೋಣಂದ ಪಾಜಗುಡ್ಡೆ ಎಂದು ಪಂಡಂದಾಂಡ ಅಲ್ಪದ ಚೂರು ದೂರ ಬತ್ತದ ಮೂಡಬೆತ್ತರದ ಆ ಭಾಗಗಳು ಅಲೇರಿ ಬಂದ್ಬಿಡಂಚಿತ್ತನ ಈ ಒಂಜಿ ನಾಲ್ಕು ಐತಿಹಾಸಿಕವೇನಂಚಿತ್ತಿನ ಜಾಗಲು ಇನಿ ಇತಿಹಾಸ ಕಾರ್ಯರ ಮನಸ್ಸು ಮಲ್ತಿಂದಾಂಡ ಅಕಲ ಆಸಕ್ತಿ ಆ ಮೈಕ್ ಮಾಲಂದಾಂಡ ಕಾಣದ ಕಟ್ಟದಿರನಿ ನಲಾತ್ ಸಮಾಜದ ಎದುರು ತೆರಿಪಾರ ಸಾಧ್ಯ ಉಂಡು ಉಂದೇನು ಸಾಹಿತ್ಯಿಕವಾದ ಶಾಸ್ತ್ರೀಯವಾದ ನಿನ್ನ ಮಲ್ಪಡ ಬಂದ್ಬಿಡಂಚಿತ್ತಿನ ನೆಲೆಟ್ಟಿ ಇನಿ ತುಳು ಅಕಾಡೆಮಿ ಭಾರಿ ಮಲ್ಲ ಬೇಲೆ ಮಲ್ತದಂಡ ವ್ಯಂಜನ ಪಂಡಾಗ ಇನಿ ಯಕ್ಷಗಾನದ ಮುಖಾಂತರ ಇನಿ ಈ ಕಾಣದ ಕಟ್ಟದಿರನ ಐತಿಹಾಸಿಕ ದಾಖಲೆಯನ್ನು ಮೂಲ ದಾಖಲೀಕರಣ ಒಂದು ಉಂಡು ಇನಿ ಆಟ ಗೋಪುರ ಚಿತ್ತನ ಪೊರ್ತುಡು ಆರಂಭದ ಗುಡಿಕಾರೆ ಬರಪೇರು ಅವೇರ್ದು ಬುಕ್ಕ ಕಾಣದ ಕಟ್ಟದಿನ ಪ್ರವೇಶ ಹಾಕೊಂಡು ಅಂಡ ಅವೇರ್ದು ದುಂಬು ಎಂಚೈತೇರು ಪಂಡದಾನಾಗ ಕಾಣದ ಕಟ್ಟದಿರಿಗೆ ಬಂಗಾಡಿದ ಅಂದ್ರೆ ಬುಕ್ಕ ಇಟ್ಟೆ ಕೊಪ್ಪದ ಮೂಲಡಿತ್ತಿನ ಚಿತ್ತಿನ ಬೊಲ್ಲೆಗೆ ಕಾಣದ ಕಟ್ಟದಿರಿ ಏನಂಗ ಮಾತ್ರ ಅಪ್ಪಮ್ಮೆಯೇರು ಪಂಡದಾನಾಗ ಬಂಗಾಡಿದ ಅಂದ್ರೆ ಅಜನೇ ಬೊಲ್ಲೆ ಇನಿ ಈ ರಡ್ಡು ಸತ್ಯಾಧಿಗೆರೆಗೆ ಪುಟ್ಟಿನ ಚಿತ್ತಿನ ಜೋಕುಲೆ ಕಾಣದ ಕಟ್ಟದೇರು ಕಾಣದ ಕಟ್ಟದೇರಿನ ಆ ಜೀವಮಾನಡು ಓಡೆ ಮೂಟ ಮಾನವ ಬಂಧುತ್ವ ಇತ್ತಿನ ಪಂಪಣಕ್ಕೆ ಅದನ್ನ ಕಾಣದ ಕಟ್ಟದೇರಿನ ಹಿರಿಯರು ಈ ಸಮಾಜದ ನಡುಟು ವಾರಿದ ಬಾಂಧವ್ಯಡಿತ್ತೇರು ಪಂಡದಾನಾಗ ಇನ್ನೇನು ಭಾರಿ ಪೊರ್ಲ ಅದು ನಮಗೆ ಪನೋಲಿ ಕಾಣದ ಕಟ್ಟದೇರಿನ ಸಾಂಕ್ಯಪ್ಪೇರು ಎಂದು ಕೇಳುವ ಚಿತ್ರ ಸಂದರ್ಭಡು ಕಾಣದ ಕಟ್ಟದೇರಿನ ಸಾಂಕಣ ಏರು ಪಂಡದಾನಾಗ ದೇಹಿ ವೈದೇತಿ ಪಂಪಣ ಚಿತ್ರ ಒಂಜಿ ಪುರಪ್ಪು ಬರ್ಪುಂಡು ಕಾಣದ ಕಟ್ಟದೇರಿಗೆ ಅಪಗಂಡ ಅಕಲ್ನ ಜಾತಿ ತಕ್ಕುಲಿಜ್ಜಾಂಡ ಕಣದ ಕಟ್ಟದೇರಿಗೆ ಅಪಗಂಡ ಅಕಲ್ನ ಹಿರಿಯಾಕುಲಿಜಿನ ಅಪ್ಪಮ್ಮೆ ಸಾಂಕಿಜಿರ ಪಂಡಂಚಿತ್ತಿನ ಪ್ರಶ್ನೆ ಬರ್ರಯ್ಯಾವು ಕಾಣದ ಕಟ್ಟದೇರಿ ಪುಟ್ಟಿನಂಚಿತ್ತಿನ ಜಾತಿ ಅವು ಈ ಮಣ್ಣಡು ಮನಾದಿಗೆ ಪಡೆಯನಂಚಿತ್ತಿನ ಮನಸ ಜಾತಿ ಕಣದ ಕಟ್ಟದೇರು ಪುಟ್ಟುವೇರು ಇನಿಕ್ಕಾನಾಗ ಆ ಕಾಣದ ಕಟ್ಟದೇರೇನು ಸಮಾಜಡು ವಾರೀತಿಡು ತೋನುಲ್ಲೇರು ಪಂಡದಾನಾಗ ಕಾಣದ ಕಟ್ಟದೇರು ಪಂಡದಾನಾಗ ಅವು ಕೀಳು ಪಂಡಂಚಿತ್ತಿನ ಭಾವನೆಡು ಒಂಜಿ ಸಮಾಜ ತೋಂದಿ ಪ್ರಂಚಿತ್ತಿನ ಈ ಪೊರ್ತುಡು ಕಣದ ಕಟ್ಟದೇರಿ ಮಲ್ತನ ಚಿತ್ತಿನ ಸಾಧಾನೆಡು ಕಣದ ಕಟ್ಟದೇರಿ ಮಲ್ತನ ಚಿತ್ತಿನ ಕಾರ್ಣಿಕೋಡು ಕಣದ ಕಟ್ಟದೇರಿ ಮಲ್ತನ ಚಿತ್ತಿನ ಪವಾಡ ಸದೃಶವೇನ ಚಿತ್ತಿನ ಸನ್ನಿವೇಶಗಳು ಇನ್ನು ಇದು ಕಣದ ಕಟ್ಟದೇರೇನು ಒಂಜಿ ದೈವದ ಜಾಗೃತಿ ತೋಂದುಲ್ಲೇರಿ ಇನಿ ಅಧಿಕಾರ ಬಿದೆ ಬ್ರಹ್ಮಣಂಚಿತ್ತಿನ ಇನ್ಕೆ ಏನು ಹಿರಿಯಕ್ಕಳ ಮೂಲ ಮಸ್ತಿನ ಅಧಿಕಾರ ಬಿದೆ ತುಳುನಾಡಕ್ಕೆ ಸುರುಕಾದ ಗುಣತಾಗಲು ಕಣದ ಕಟ್ಟದೇರಿ ಇಂಚಿತ್ತಿನ ಪವಾಡ ಸದೃಶನ ಮಲ್ತನಕ್ಕಲು ಕಣದ ಕಟ್ಟದೇರಿ ಮೂಢನಂಬಿಕೆ ಇತ್ತನಪ್ಪಗ

0: ಅಧಿಕಾರ ಬುದೇನ ಏರ್ಲ ಕೊಣಪ್ಪೇರ್ ನಿಂತಾಂಡ ಅವು ಸಾಧ್ಯ ಇಜ್ಜಿ ಅವು ಕಾರಣಿಕದ ಬಿದೆ ಅಂತಿತ್ತಿನ ಕಾರಣಿಕದ ಬಿದೇನು ತುಳುನಾಡಿಗ ಸುರುಕಾದ ಕೊಣತನ ಅಂತಿತ್ತಿನ ಅಮರ್ ವೀರ್ಯರೇರನ್ಲಿತ್ತಿನಾಂಡ ಅವು ಕಾಣದ ಕಟ್ಟದೇರಿ. ಐದು ಬುಕ್ಕ ಇಡೀ ಕುಲ್ಕುಂದ ಜಾತ್ರೆ ಉಂಡು, ಸುಬ್ರಹ್ಮಣ್ಯದ ಕುಲ್ಕುಂದ ಜಾತ್ರೆ. ಸುಬ್ರಹ್ಮಣ್ಯದ ಕುಲ್ಕುಂದ ಜಾತ್ರೆ ಇಡ್ಲ ಕಾಣದ ಕಟ್ಟದೇರಿ ಒಂದು ವಿಶೇಷವಾಗಿ ಅಂಚಿತ್ತಿನ ಪ್ರತಿಜ್ಞೆ ಮಲ್ಪೇರಿ. ಅಲ್ಪ ತಿಂಗೋಲು ಕಟ್ಟದಿ ನಡತೋತ್ತಿನ ಜಿತ್ತಿನ ಆ ಜಾಗೇಡು ಕಾಣದ ಕಟ್ಟದೇರಿನ ಕಾರಿ ಕಬೀಲೆ ಬ್ರಹ್ಮಣಿತ್ತಿನ ಒಂದು ಜೋಡಿ ಬೆನ್ನಿ ಮಲ್ಪಣಿತ್ತಿನ ಸಾಧನೆಗೆ ಅಗಲ ತುಂಬಾ ಪೇರು. ಆ ಬೆನ್ನಿ ಮಲ್ಪಣಿತ್ತಿನ ಪೊರ್ತುಡು ಅಗಲೇ ಕಾರಿ ಕಬೀಲೆ ಬ್ರಹ್ಮಣಿತ್ತಿನ ಜೋಡಿ ಮಲ್ಪ ಎರು ಜೋಡಿ ಮಲ್ಪೇರು. ಆ ಎರು ಜೋಡಿ ಮಲ್ಪಣ ಇಕ್ಕಲ ಒಂಜಿ ಸಂಪ್ರದಾಯ ಇತ್ತಿನ ಅವಿನ ಏರ್ಲ ಮಲ್ಪರ ಬಲ್ಲಿ ಅವು ಸತ್ಯದ ಜೋಡಿ ಅವಿನ ಮಲ್ಪರ ಬಲ್ಲಿ ಅಣ್ಣ ಕಣದ ಕಟ್ಟಿದೇರು ಅವಿನ ಮೀರಿದು ಉಂತೀರು ಸಂಪ್ರದಾಯ ಮೂಢನಂಬಿಕೆ ಎಂಜಿನ ಇತ್ತಿನ ವಿರುದ್ಧವಾದ ಉಂತನ ಇಡ್ದ ಅವರ ಇನಿ ಅಲ್ಪ ದುಂಬು ತುಂಬ ಜಾನುವಾರು ಜಾತ್ರೆ ಘಟ್ಟದ ಮೇ ಹಿಡಿದು ಗೌಡ್ರು ಬರ್ಪೇದೇರು ಅಂಚಿತ್ತಿನ ಆ ಒಂಜಿ ಎರು ಮೇಪಣ ಅಂಚಿತ್ತಿನ ಆ ಜಾನುವಾರು ಜಾತ್ರೆದ ಆ ಯಜಮಾನ್ರು ಕಾಣದ ಕಟ್ಟದೇರಿಗೆ ಅವು ಜೋಡಿನ ಕೊರ್ರೆ ಕೇಣುಜೇರು ಆ ಜೋಡಿನ ದೊಂದರಿಗಲೇ ಪಣ ಉಂಡ ಅಂದು ಬಂದ್ಪೇರು. ಅಪ್ಪಗ ಕಾಣದ ಕಟ್ಟದೇರಿ ಸತ್ಯದ ಜೋಕ್ಲಾದಿತ್ತೇರು ಅಕಲೇ ಏತ್ ಪಣವು ಬಂದಿತ್ತನ ಪ್ರಶ್ನೆ ಮಾಡುವೇರು ಎಂಗ್ಲೇಗ್ ಬೋಡ ಅಂಚಿತ್ತಿನ ಪಣವು ಈತ ಬಣ್ಣ ಅಂಚಿತ್ತಿನ ಒಂಜಿ ನಿರ್ಧಾರ ಮಲ್ಪೇರು. ಅಪ್ಪಗ ಕಾಣದ ಕಟ್ಟದೇರು ಆ ಪಣವನ್ನು ಕೊಡ್ದು ಕಾರಿಕಬಿಲೆ ಜೋಡಿ ಮಲ್ಪೇರು ಒಂದು ಒಂಜಿ ಕಾಣದ ಕಟ್ಟದೇರಿನ ಬದುಕಿಡು ನಡತ್ತಿನ ಅಂಚಿತ್ತಿನ ಬಹಳ ಮುಖ್ಯವಾದಂಚಿನ ಸನ್ನಿವೇಶ. ನಲೊಂಜಿ ಪಾಜಗುಡ್ಡೆದ ಇನಿ ತೀರ್ಥಕ್ಷೇತ್ರವಾದ ಇನ್ನು ಬೊಳೆ ಒಂದುಂಡು. ಪಾಜಗುಡ್ಡೆದ ಆ ಒಂಜಿ ಜಾಗಡೆ ತೀರ್ಥಕ್ಷೇತ್ರದ ಆ ಒಂಜಿ ಪುಣ್ಯ ವಿಚಾರ ನಡೆದುಂಡು. ಇನಿ ಆ ಪಾಜಗುಡ್ಡೆದ ಮುಖಾಂತರ ನಮ್ಮ ಈ ಕಾರ್ಯಕ್ರಮ ತಿರುಡಿಯೋಡು ದಾಣ ಬಂದನಗ ಕಾಣದ ಕಟ್ಟದೇರಿ ಪಂಡಂದಾಂಡ ಈ ಮಣ್ಣಡು ಮಾನವ ಧರ್ಮನ ಸಾರ ನಕಲಿ ಕಾಣದ ಕಟ್ಟದೇರಿ ಪಂಡಂದನಗ ಇನ್ನು ನಾರಾಯಣ ಗುರುವಾದಿಪ್ಪು ಈ ಮನ್ನಡಿ ಪ್ರಾಂಚಿತ್ತಿನ ಪೆರಿಯಾರಾದಿಪ್ಪು ಈ ಮನ್ನಡಿ ಪ್ರಾಂಚಿತ್ತಿನ ವಿವೇಕಾನಂದರ ಸಹಿತವಾದ ಅಮೇರಿಕಡ ಹೋದು ವಿವೇಕಾನಂದರು ವಾರೀತಿ ಸಹೋದರ ಸಹೋದರಿ ಬ್ರಹ್ಮಣಿತ್ತಿನ ಆ ಒಂದು ಪರಿಕಲ್ಪನೆ ಕೊಣಪೇರ ಅಂಚಿತ್ತಿನ ಪರಿಕಲ್ಪನೆಯನ್ನು ಆನಿಕಾಲೊಡೆ ಕಾಣದ ಕಟ್ಟದಿರಿ ಸಾರ್ದ ನಕಲಿ ಅವು ಎಂಚಂದ ಪಣದನಗ ಪಾಜಗುಡ್ಡೆದ ಘಟನೆಯನ್ನು ಅವಕ್ಕೆ ಸಾಕ್ಷಿ. ಇನ್ನು ಕೆಟ್ಟಸದ ಬೋಟೆ ಏರು ಮುರುಗೋಲು ಪುರ ಪೆರ್ಚಿಡಿಪ್ಪಣಿತ್ತಿನ ಆ ಒಂದು ಕಾಲೋಡು ಈ ಸಮುದಾಯಡ್ ಭಾರಿ ತೀರ್ಥ ಮಟ್ಟಡು ದಬ್ಬಾಳಿಕೆ ಒಳಗಿತ್ತಿನ ಆ ಒಂಜಿ ಮೂಜಿ ಸಮುದಾಯ ಒಟ್ಟಾದ ಈ ತುಳುನಾಡದ ಮಣ್ಣಡು ಬೋಟೆ ತೆರೆದಿತ್ತಿರ್ನಾಂಡ ಅವು ಕಾಣದ ಕಟದೇರಿನ ಸಮಕಾಲೀನದ ಆಪೂರ್ತುಡು ಅವಕ್ಕೆ ನೀ ಪ್ರತ್ಯಕ್ಷ ಸಾಕ್ಷಿ ಹೋಗು ಬಣ್ಣಗ ಪಾಜಗುಡ್ಡೆ. ಅಲ್ಪ ಬಿರುವ ಬೀರ ಅಂಚಿತ್ತಿನ ಕೋಟಿ ಚೆನ್ನೈರು ಮೇರ ಸಮುದಾಯದ ಕೇಳದ ಬೆನ್ನೆ ಎನ್ಮೂರ ದೈವಲಾದಿಪ್ಪು ಕಾಣದ ಕಟ್ಟದಿರ ಆದಿಪ್ಪು ಈ ಮೂಜಿ ಸಮುದಾಯದ ಕಲ್ಲ ಒಟ್ಟಾದ ಅಲ್ಪ ಬೋಟೆ ತೇರುವೇರು. ಆ ಬೋಟೆ ತೇರ್ಪಿನ ಸಂದರ್ಭ ಅಕಲಿಗೆ ಬಚ್ಚೇಲಾಪುಂಡು ಆ ಬಚ್ಚೇಲಾಪುಣ ಅಂಚಿತ್ತಿನ ಪೊರ್ತುಡು ಅಲ್ಪ ನೀರದ ಆಸರೆಗಳೇ ಬೋಡ್ ಹಾಪುಂಡು ಆ ನೀರದ ಆಸರೆ ಬೋಡ್ ಅಂಚಿತ್ತಿನ ಪೊರ್ತುಡು ಆ ನೀರಿನ ದೆಪ್ಪಣಿತ್ತಿನ ಒಂದು ಪ್ರಸಂಗ ಬರ್ಪುಂಡು ಕಡೇ ಕಾದು ಕಣದ ಕಡದೆ ನೀರ್ದೆತ್ತು ತೋಯ್ಪವನಂಚಿತ್ತಿನ ಒಂದು ಪ್ರಸಂಗವೇ ನೀನು ಯಕ್ಷಗಾನ ತೋರವುಲ್ಲ ಕಡೇ ಕಾದು ಯಾನು ಉಪಸಂಹಾರ ಮಲ್ಪುಂದಿತ್ತಾಂಡ ಕಾಣದ ಕಡದೇರು ಈ ಮಣ್ಣಡು ಅಪ್ಪೆ ಬಂಜಿಡ್ದು ಬತ್ತದು ಈ ಮಣ್ಣಡಿತ್ತಿನಂಚಿತ್ತಿನ ಅನ್ಯಾಯ ಎಂಚಿನ ಉಂಡ ಈ ಮಣ್ಣಡಿಂಚಿತ್ತಿನ ಅನೀತಿ ಎಂಚಿನ ಉಂಡ ಈ ಮಣ್ಣಡಿತ್ತಿನಂಚಿತ್ತಿನ ಮೇಲು ಕೀಲು ಬಂಪಣಿತ್ತಿನ ಭಾವನೆ ಎಂಚಿನ ಉಂಡ ಕಿಚ್ಚೆ ಮಚ್ಚರ ಬಂಪಣಿತ್ತಿನ ಭೇದ ಎಂಚಿನ ಉಂಡ ಅವಕ್ಕೆ ವಿರುದ್ಧವಾದ ಉಂತದು ಈ ಮಣ್ಣಡು ಅಪ್ಪೆ ಬಂದಿದ್ದು ಬತ್ತನ ಚಿತ್ತನ ಕಾಣದ ಕಟ್ಟದೇರು ಇನಿ ಕಡಲ ಬರಿ ಹಿಡಿದು ಘಟ್ಟ ಬರಿ ಮುಟ್ಟ ದೈವಸ್ಥಾನಡು ದೈವದ ಜಾಗನ ಪಡೆಯುತ್ತೇನೆ ಪಂಡಂದಾನಗ ಅವಕ್ಕೆ ಮೂಲ ಕಾರಣ ಅವಕ್ಕೆ ಅಕಲು ಬೆಂದಿನ ಚಿತ್ತಿನ ಆ ಸತ್ಯದ ಸಾಧ್ಯೆ ಅವಕ್ಕೆ ಮೂಲ ಸಾಕ್ಷಿ. ಇನಿ ಬೆದೆಬೇತೆ ಪಂಜುರ್ಲಿನ ಅವತಾರ ನಮ್ಮ ತೂಪ ಅಂಚಿತ್ತಿನ ಪಂಜುರ್ಲಿನ ಅವತಾರದ ಸಾಲಡು ಅಲೆರ ಪಂಜುರ್ಲಿ ಪಂಡಂಚಿತ್ತಿನ ಆ ಒಂಜಿ ಪ್ರಕಾರ ಬತ್ತಿತ್ತಿನಾಂಡ ಅವಕ್ಕೆ ಮೂಲ ಕಾರಣ ಕಾಣದ ಕಟ್ಟದೇರಿ ಬ್ರಹ್ಮಣಿತ್ತಿನ ವಿಚಾರಣೆ ಯಾನು ಪನಂದು ಇನಿ ದೈವದ ಕೊಡಿಯಡಿಟ್ಟು ಕಾಣದ ಕಟ್ಟದೇರಿನ ಸುಗಿತೊನ್ನಂಚಿತ್ತನ ಈ ಪೊರ್ತುಡು ಕಾಣದ ಕಟ್ಟದೇರಿನ ಇತಿಹಾಸ ಕುಡೊರ ಈ ಮಣ್ಣಿಗೆ ತೆರಿಪೋಣಂಚಿತ್ತಿನ ಸಮುದಾಯಕ್ಕೆ ತೆರಿಪೋಣಂಚಿತ್ತಿನ ಬೇರೆಯನ್ನು ಮರೆತೊಂದಿರಿ ಬೆದೆಬೇತೆ ಸಮುದಾಯದ ಹಿರಿಯ ನಾಯಕರನ್ನಕ್ಕೊಳ್ಳಿರಿ ಹಿರಿಯ ಬಂಧುಲುಳ್ಳಿರಿ ವಿದ್ವಾಂಸರನ್ನಕ್ಕೊಳ್ಳಿರಿ ಅಕಲಿಗೆ ಮಾತ್ರೆಗಳ ಯಾನು ಶರಣೊಂದು ಪಣಂದು ಈ ತುಳು ಭವನದ ಕಾರ್ಯಕ್ರಮ ಕಾಣದ ಕಟ್ಟದೇರಿನ ಒಂಜಿ ಇತಿಹಾಸನ ಜನಮಾನ್ಯರಿಗೆ ತೆರಿಪೋಣಂಚಿತ್ತ ನೆಲೆಟ್ಟು ತರಣತ ಗಟ್ಟಿಯರ್ನ ಗುರುಕಾರ್ಮೇಡು ಇನಿ ಆ ಒಂದುಂಡು ವಿಶೇಷವಾದ ಮಾತೆಲ್ಲ ಕುಡರ ಜ್ವರದ ಕೈ ಚಪ್ಪಾಳೆ ಕೊಟ್ಟಬೇಕು ಅಂತಾರ ತುಳು ಅಕಾಡೆಮಿಗೆ ನಮ್ಮ ಶರಣನ್ನು ಪಣಂದು ಕುಡರ ಅಧ್ಯಕ್ಷರಿಗೆ ಸೋಮ ಸಂದಾಯಿತ ಮಲ್ತೊಂದು ಪಾತ್ರ ಉಂಟಾವೊಂದಿಲ್ಲೇ
1: ಈತನೇಟ ಕಾನದ ಕಟ್ಟದೇರ್ನ ಮಹಿಮೆ ಅಂಚನೆ ಜನಪದ ಹಿನ್ನೆಲೆ ಕೇನೊಂದು ಬರ್ತಾರೆ ಈಚಾರಡೀತನೇಟ ಪಾತ್ರನಾರು ರಾಜೀವ್ ಕಕ್ಕೆ ಪದವು ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕು

0: ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ನಿಕ್ಲು ತುಳು ಪ್ರಸಾರಕ್ಕೆ ಏನಂದಲ್ಲರೆ, ನನ್ನ ತುಂಬಗ್ ಕೆಲವೊಂಜಿ ತುಳು ಸಿನಿಮಾದ ಪದಕುಲೇನು ಕೇನಂದು ಬರ್ಕ.
2: ಚಟ್ನಿ ನಲನೆದ ಚಟ್ನಿ, ಚಕ್ ಬುಕ್ ಚಟ್ನಿ ನಲನೆದ ಚಟ್ನಿ.

ಈತನೇಟ ಕೆಲವೊಂಜಿ ತುಳು ಸಿನಿಮಾದ ಪದಕುಲನ್ನು ಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ.
1: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಒಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ

ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ಕಥೆಗಳೇ ಹಾಡಾದ ಅಲ್ಲೊಂದೊಂದು ಜಾನಲ್ಲದ ನಾನಾಭರಣ ಕೇಳ್ಕೆ ಹಾಡು ಕೇಳುವುದು ಹಾಡಾಡು ಕಿವಿಗೆಳೆದು ಊರೂರು ಸುತ್ತದು ಮತ್ತೆಲ್ಲೆಲ್ಲೆದು ಹಾಡಲೇನೋ ಜನಮತಗಂಗವನ್ಮರುದು ಸಾರಗಂಗಲ್ಲಿ ಜನಮತಗಂಗವನ್ಮರುದು

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಜನಪದ ಗಮ್ಮತ್ತು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಭೋಪಾಲ್ನಲ್ಲಿ ಇಂದಿನಿಂದ 3ನೇ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಸಮಿತಿ ಸಭೆ ಆರಂಭ. ಭಾರತೀಯ ರಿಸರ್ವ್ ಬ್ಯಾಂಕ್ನ ದ್ವೈಮಾಸಿಕ ಹಣಕಾಸು ನೀತಿ ಪರಾಮರ್ಶೆ ಇಂದು ಪ್ರಕಟ. ಯಮನ್ ಕರಾವಳಿಯಲ್ಲಿ ಭಾರತೀಯ ಧ್ವಜ ಹೊಂದಿದ್ದ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ. ನೀಟ್ ಯುಜಿ 2026ರ ಮೊದಲ ಸುತ್ತಿನ ಕೌನ್ಸಿಲಿಂಗ್ ನೋಂದಣಿ ಪ್ರಕ್ರಿಯೆ ಇಂದಿನಿಂದ ಪ್ರಾರಂಭ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತೀಯ ಪಟುಗಳು ಕಣದಲ್ಲಿ. ವಾರ್ತೆಗಳ ವಿವರ: 2026ರ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿರುವ ಭಾರತ 3ನೇ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಸಮಿತಿ ಸಭೆಯನ್ನು ಇಂದಿನಿಂದ ನಾಳೆಯವರೆಗೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಆಯೋಜಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದು, ಬ್ರಿಕ್ಸ್ ಸಂಸ್ಕೃತಿ ಸಚಿವರ ಸಭೆಗೆ ಮುನ್ನ ಸಾಂಸ್ಕೃತಿಕ ಸಹಕಾರ ಹಾಗೂ ಪ್ರಮುಖ ವಿಚಾರಗಳ ಕುರಿತು ಒಮ್ಮತ ಮೂಡಿಸುವ ಕುರಿತು ಚರ್ಚಿಸಲಿದ್ದಾರೆ. ಇದರ ಜೊತೆಗೆ 13ನೇ ಬ್ರಿಕ್ಸ್ ಶಿಕ್ಷಣ ಸಚಿವರ ಸಭೆ ಹಾಗೂ 3ನೇ ಬ್ರಿಕ್ಸ್ ಹಿರಿಯ ಅಧಿಕಾರಿಗಳ ಸಭೆ ಕೂಡ ಇಂದಿನಿಂದ ಇದೇ 7ರವರೆಗೆ ಒಡಿಶಾದ ಭುವನೇಶ್ವರದಲ್ಲಿ ನಡೆಯಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಶಿಕ್ಷಣ ಸಚಿವರು, ಹಿರಿಯ ಅಧಿಕಾರಿಗಳು ಹಾಗೂ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಆರಂಭಿಕ ಬಾಲ್ಯ ಆರೈಕೆ ಮತ್ತು ಶಿಕ್ಷಣ ಬಲ

0: ಪಡಿಸುವುದು, ಕೌಶಲ್ಯಾಭಿವೃದ್ಧಿ ಹಾಗೂ ಸಹಕಾರ ಹೆಚ್ಚಿಸುವುದು ಮತ್ತು ಸಂಯುಕ್ತ ಸಂಶೋಧನೆ, ನಾವೀನ್ಯತೆ ಹಾಗೂ ನವೋದ್ಯಮಗಳನ್ನು ಉತ್ತೇಜಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು 13ನೇ ಬ್ರಿಕ್ಸ್ ಶಿಕ್ಷಣ ಸಚಿವರ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ದ್ವೈಮಾಸಿಕ ಹಣಕಾಸು ನೀತಿ ಪರಾಮರ್ಶೆ ಇಂದು ಪ್ರಕಟವಾಗಲಿದೆ. ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ಬೆಳಗ್ಗೆ 10 ಗಂಟೆಗೆ ಮುಂಬೈನಲ್ಲಿ ರೆಪೋ ದರದ ಕುರಿತು ನಿರ್ಧಾರ ಪ್ರಕಟಿಸಲಿದ್ದಾರೆ. ಕೇಂದ್ರ ಬ್ಯಾಂಕ್ನ 3 ದಿನಗಳ ಹಣಕಾಸು ನೀತಿ ಸಮಿತಿ ಸಭೆ ಸೋಮವಾರ ಆರಂಭಗೊಂಡಿತು. ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಹಾಗೂ ಅಮೆರಿಕದ ಫೆಡರಲ್ ರಿಸರ್ವ್ನ ಕಠಿಣ ಹಣಕಾಸು ನೀತಿಯ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಮಹತ್ವ ಪಡೆದಿದೆ. ಪ್ರಸ್ತುತ ಶೇಕಡಾ 5.25%ರಷ್ಟಿರುವ ರೆಪೋ ದರವನ್ನು ಯಥಾಸ್ಥಿತಿಯಲ್ಲಿ ಮುಂದುವರೆಸುವ ನಿರೀಕ್ಷೆ ಇದೆ. 6 ಸದಸ್ಯರ ಹಣಕಾಸು ನೀತಿ ಸಮಿತಿ ತಟಸ್ಥ ನಿಲುವನ್ನು ಕಾಯ್ದುಕೊಳ್ಳುವ ಸಾಧ್ಯತೆ ಇದೆ. ಯಮನ್ ಕರಾವಳಿಯ ಸಮೀಪ ಕೆಂಪು ಸಮುದ್ರದಲ್ಲಿ ನಿನ್ನೆ ಮುಳುಗಿದ ಭಾರತೀಯ ಧ್ವಜ ಹೊಂದಿದ್ದ ವಾಣಿಜ್ಯ ಹಡಗು ಎಂಎಸ್ವಿ ಫೈಜ್ನೂರ್ ಒಲಿಯ ಮೇಲಿನ ದಾಳಿಯನ್ನು ಭಾರತ ಖಂಡಿಸಿದೆ. ಹಡಗಿನಲ್ಲಿದ್ದ ಎಲ್ಲಾ 13 ಮಂದಿ ಭಾರತೀಯರನ್ನು ರಕ್ಷಿಸಲಾಗಿದೆ. ಸಿಬ್ಬಂದಿಯ ಸುರಕ್ಷತೆ ಮತ್ತು ಭದ್ರತೆಗಾಗಿ ರಿಯಾದ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪರಿಸ್ಥಿತಿಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುತ್ತಿದ್ದು ಯಮನ್ ಅಧಿಕಾರಿಗಳೊಂದಿಗೆ ಸಕ್ರಿಯವಾಗಿ ಸಮನ್ವಯ ಸಾಧಿಸುತ್ತಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈ ವಿಷಯವನ್ನು ತಿಳಿಸಿದೆ. ಈ ಪ್ರದೇಶದಲ್ಲಿ ವಾಣಿಜ್ಯ ಹಡಗುಗಳ ಮೇಲಿನ ನಿರಂತರ ದಾಳಿಗಳು ಅತ್ಯಂತ ಆತಂಕಕಾರಿ ಎಂದು ಸಚಿವಾಲಯ ತಿಳಿಸಿದೆ. ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ತಕ್ಷಣವೇ ಕೊನೆಗೊಳ್ಳಬೇಕು ಹಾಗೂ ಅಂತಾರಾಷ್ಟೀಯ ಜಲಮಾರ್ಗಗಳಲ್ಲಿ ಮುಕ್ತ ಮತ್ತು ನಿರ್ಬಂಧರಹಿತ ನೌಕಾಯಾನ ಹಾಗೂ ವಾಣಿಜ್ಯ ಚಟುವಟಿಕೆಯನ್ನು ಶೀಘ್ರವೇ ಪುನಃಸ್ಥಾಪಿಸಬೇಕು ಎಂದು ಭಾರತ ಒತ್ತಾಯಿಸಿದೆ. ನೀಟ್ ಯುಜಿ 2026ರ ಮೊದಲ ಸುತ್ತಿನ ಕೌನ್ಸೆಲಿಂಗ್ ನೋಂದಣಿ ಪ್ರಕ್ರಿಯೆಯನ್ನು ವೈದ್ಯಕೀಯ ಕೌನ್ಸೆಲಿಂಗ್ ಸಮಿತಿಯು ಎಂಸಿಸಿ ಇಂದು ಪ್ರಾರಂಭಿಸಲಿದೆ. ಮೊದಲ ಸುತ್ತಿನ ನೋಂದಣಿ ಇಂದಿನಿಂದ ಇದೇ 12ರ ಮಧ್ಯಾಹ್ನ 3 ಗಂಟೆಯವರೆಗೆ ನಡೆಯಲಿದ್ದು ಶುಲ್ಕ ಪಾವತಿಗೆ ಸಂಜೆ 6 ಗಂಟೆಗೆ ಅವಕಾಶವಿರುತ್ತದೆ. ಅಭ್ಯರ್ಥಿಗಳು ನಾಳೆಯಿಂದ 13ರ ಬೆಳಗ್ಗೆ 11 ಗಂಟೆವರೆಗೆ ಆದ್ಯತೆಯ ಸೀಟುಗಳ ಆಯ್ಕೆ ಮಾಡಬಹುದು. ಇದೇ 17ರಂದು ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟವಾಗಲಿದ್ದು ಸೀಟು ಪಡೆದ ವಿದ್ಯಾರ್ಥಿಗಳು ಇದೇ 18ರಿಂದ 22ರೊಳಗೆ ಸಂಬಂಧಪಟ್ಟ ಕಾಲೇಜುಗಳಿಗೆ ವರದಿ ಮಾಡಿಕೊಳ್ಳಬೇಕಾಗುತ್ತದೆ. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕೇಂದ್ರ ಆರೋಗ್ಯ ಸಚಿವಾಲಯ ನೋಂದಣಿ ಶುಲ್ಕ ಪಾವತಿ ಹಾಗೂ ಸೀಟು ಆಯ್ಕೆ ಪ್ರಕ್ರಿಯೆಯ ಕುರಿತು ವಿವರವಾದ ಮಾರ್ಗದರ್ಶಿ ವಿಡಿಯೋಗಳನ್ನು ಎಂಸಿಸಿ ಪೋರ್ಟಲ್ನಲ್ಲಿ ಬಿಡುಗಡೆ ಮಾಡಿದೆ. ಕೌನ್ಸೆಲಿಂಗ್ ಪ್ರಕ್ರಿಯೆಯಲ್ಲಿ ಯಾವುದೇ ನೆರವು ಬೇಕಿದ್ದಲ್ಲಿ ವಿದ್ಯಾರ್ಥಿಗಳು ಉಚಿತ ಸಹಾಯವಾಣಿ ಸಂಖ್ಯೆ 1800 102 7637 ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 1800 102 7637 ಅಥವಾ ಇಮೇಲ್ ವಿಳಾಸ mcc2026@gov.in ಮೂಲಕ ವೈದ್ಯಕೀಯ ಕೌನ್ಸಿಲಿಂಗ್ ಸಮಿತಿಯನ್ನು ಸಂಪರ್ಕಿಸಬಹುದಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಿರುವ ಸ್ಥಳೀಯ ಚುನಾವಣೆಗಳನ್ನು ಭಾರತ ಸಂಪೂರ್ಣ ಪ್ರಹಸನ ಎಂದು ಬಣ್ಣಿಸಿದೆ. ಇಂತಹ ಕೃತಕ ಚುನಾವಣಾ ಪ್ರಕ್ರಿಯೆಯಿಂದ ವಾಸ್ತವಾಂಶವನ್ನು ಮರೆಮಾಚಲು ಸಾಧ್ಯವಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಾಕಿಸ್ತಾನಿ ಪಡೆಗಳ ದಬ್ಬಾಳಿಕೆಯ ಕಾರ್ಯಾಚರಣೆ ಹಾಗೂ ನಾಗರಿಕರ ಹತ್ಯೆಯೇ ಅಲ್ಲಿನ ನೈಜ ಪರಿಸ್ಥಿತಿಯಾಗಿದೆ ಎಂದರು. ಜೂನ್ನಿಂದೀಚೆಗೆ ಕನಿಷ್ಠ 90 ನಾಗರಿಕರು ಜೀವ ಕಳೆದುಕೊಂಡಿದ್ದಾರೆ ಎಂದು ತಿಳಿಸಿದರು. ಜನರ ಅಸಮಾಧಾನಕ್ಕೆ ಪಾಕಿಸ್ತಾನ ಗುಂಡಿನ ದಾಳಿ, ವಿದ್ಯುತ್ ವ್ಯತ್ಯಯ, ಬೆದರಿಕೆ ಹಾಗೂ ಬಲಪ್ರಯೋಗದ ಮೂಲಕ ಪ್ರತಿಕ್ರಿಯಿಸಿದೆ ಎಂದು ಅವರು ಆರೋಪಿಸಿದರು. ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದ ಅವರು, ಮಾನವ ಹಕ್ಕುಗಳ ಕುರಿತು ಪಾಕಿಸ್ತಾನದ ದ್ವಂದ್ವ ನಿಲುವನ್ನು ಜಗತ್ತು ಅರ್ಥ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಅಧ್ಯಯನ ಪ್ರವಾಸಕ್ಕಾಗಿ ಭಾರತಕ್ಕೆ ಆಗಮಿಸಿರುವ ವಿವಿಧ 17 ದೇಶಗಳ ವಿಶ್ವಸಂಸ್ಥೆಯ ಕಾಯಂ ಪ್ರತಿನಿಧಿಗಳನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ನಿನ್ನೆ ಭೇಟಿಯಾಗಿ ಸುದೀರ್ಘ ಸಂವಾದ ನಡೆಸಿದರು. ಜಾಗತಿಕ ಬದಲಾವಣೆಗಳ ಈ ಸಂದರ್ಭದಲ್ಲಿ ಜಾಗತಿಕ ದಕ್ಷಿಣ ರಾಷ್ಟಗಳ ಆಶೋತ್ತರಗಳನ್ನು ಪ್ರತಿಬಿಂಬಿಸುವ ಸುಧಾರಿತ ಬಹುಪಕ್ಷೀಯತೆಯ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದರು. ಭೇಟಿಯ ವೇಳೆ ತಂತ್ರಜ್ಞಾನ, ಸಾಮುದ್ರಿಕ ಭದ್ರತೆ, ಶಾಂತಿ ಪಾಲನೆ, ಅಭಿವೃದ್ದಿ ಪಾಲುದಾರಿಕೆ ಹಾಗೂ ವಿಪತ್ತು ನಿರ್ವಹಣೆ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು. ಈ ಮುನ್ನ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ವಿಶ್ವಸಂಸ್ಥೆಯ ಈ ನಿಯೋಗಕ್ಕೆ ಆತಿಥ್ಯ ವಹಿಸಿ ಭಾರತದ ದೃಷ್ಟಿಕೋನವನ್ನು ಹಂಚಿಕೊಂಡಿದ್ದರು. ರಾಷ್ಟಪತಿ ಭವನದ ಅಮೃತ ಉದ್ಯಾನದ ಬೇಸಿಗೆ ಹೂವಿನ ಪ್ರದರ್ಶನ ಇದೇ 16ರಿಂದ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಲಿದೆ. ಸೆಪ್ಟೆಂಬರ್ 15ರವರೆಗೆ ಸಾರ್ವಜನಿಕರು ಉದ್ಯಾನಕ್ಕೆ ಭೇಟಿ ನೀಡಬಹುದು. ಈ ಅವಧಿಯಲ್ಲಿ ಬೆಳಗ್ಗೆ 10ರಿಂದ ಸಂಜೆ 6ರವರೆಗೆ ಉದ್ಯಾನ ತೆರೆದಿರಲಿದ್ದು ಸಂಜೆ 5 ಗಂಟೆಯವರೆಗೆ ಕೊನೆಯ ಪ್ರವೇಶಕ್ಕೆ ಅವಕಾಶವಿದೆ. ಪ್ರವೇಶ ಉಚಿತವಾಗಿದೆ. ನಿರ್ವಹಣಾ ಕಾರ್ಯಕ್ಕಾಗಿ ಪ್ರತಿ ಸೋಮವಾರ ಉದ್ಯಾನ ಮುಚ್ಚಿರುತ್ತದೆ. ರಾಷ್ಟೀಯ ಕ್ರೀಡಾ ದಿನವಾದ ಆಗಸ್ಟ್ 29ರಂದು ಕ್ರೀಡಾಪಟುಗಳಿಗೆ ಹಾಗೂ ಶಿಕ್ಷಕರ ದಿನವಾದ ಸೆಪ್ಟೆಂಬರ್ 5ರಂದು ಶಿಕ್ಷಕರಿಗೆ ವಿಶೇಷ ಪ್ರವೇಶ ಕಲ್ಪಿಸಲಾಗುವುದು. ಪ್ರವಾಸಿಗರು ಮುಂಗಡವಾಗಿ ಆನ್ಲೈನ್ನಲ್ಲಿ ಸಮಯದ ಸ್ಲಾಟ್ ಕಾಯ್ದಿರಿಸಬಹುದು. ಸ್ಥಳದಲ್ಲೇ ಟಿಕೆಟ್ ಕಾಯ್ದಿರಿಸುವ ವ್ಯವಸ್ಥೆ ಇರುವುದಿಲ್ಲ. ಹರ್ಮಸ್ ಜಲಸಂಧಿ ಮೂಲಕ ಹಡಗುಗಳ ಸುರಕ್ಷಿತ ಸಂಚಾರಕ್ಕಾಗಿ ನೂತನ ಕಾರಿಡಾರ್ ನಿರ್ಮಿಸುವ ಕುರಿತು ಇರಾನ್ ಮತ್ತು ಒಮಾನ್ ನಡುವಿನ ಮಾತುಕತೆಗಳು ಹೊಸ ಹಂತ ತಲುಪಿವೆ. ಅಮೆರಿಕ ತನ್ನ ಅನಗತ್ಯ ಹಸ್ತಕ್ಷೇಪ ನಿಲ್ಲಿಸಿದರೆ ಈ ತಿಳುವಳಿಕೆ ಒಪ್ಪಂದ ಶೀಘ್ರದಲ್ಲೇ ಕಾರ್ಯರೂಪಕ್ಕೆ ಬರಲಿದೆ ಎಂದು ಇರಾನ್ ಸರ್ಕಾರಿ ಮಾಧ್ಯಮ ತಿಳಿಸಿದೆ. ಕತಾರ್ ಸೇರಿದಂತೆ ಮಧ್ಯಪ್ರಾಚ್ಯ ದೇಶಗಳ ರಾಜತಾಂತ್ರಿಕ ಮಧ್ಯಸ್ಥಿಕೆಯಿಂದಾಗಿ ಇರಾನ್ ಮತ್ತು ಅಮೆರಿಕ ನಡುವಿನ ಬಿಕ್ಕಟ್ಟು ಶಮನಕ್ಕೆ ಸಂಭಾವ್ಯ ಒಪ್ಪಂದದ ಕರಡು ಪ್ರತಿಗಳನ್ನು ವಿನಿಮಯ ಮಾಡಿಕೊಳ್ಳಲಾಗುತ್ತಿದೆ. ಈ ನಡುವೆ ಇಂದು ಅಥವಾ ನಾಳೆಯೊಳಗೆ ಒಪ್ಪಂದ ಏರ್ಪಟ್ಟು ಜಲಸಂಧಿ ಮರು ಆರಂಭವಾಗುವ ಸಾಧ್ಯತೆ ಇದೆ ಎಂದು ಅಮೆರಿಕದ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಸುಳಿವು ನೀಡಿದ್ದಾರೆ. ತಮ್ಮ ದೇಶದ ಸಾರ್ವಭೌಮತ್ವ ರಕ್ಷಣೆಗೆ ಬದ್ದ ಎಂದಿರುವ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯನ್ ಪ್ರಾದೇಶಿಕ ಸಂಘರ್ಷ ಹೆಚ್ಚಿಸಲು ಆಸಕ್ತಿ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅತ್ತ ಸೌದಿ ಅರೇಬಿಯಾ, ಯುಎಇ, ಕತಾರ್ ದೇಶಗಳ ಮನವಿ ಮೇರೆಗೆ ಸದ್ಯ ಮಿಲಿಟರಿ ದಾಳಿಯನ್ನು ತಡೆಹಿಡಿಯಲಾಗಿದ್ದು ರಾಜತಾಂತ್ರಿಕ ಪರಿಹಾರ ಕಂಡುಕೊಳ್ಳಲು ಇರಾನ್ಗೆ ಅಂತಿಮ ಅವಕಾಶ ನೀಡಲಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ದೇಶಾದ್ಯಂತ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ 50ಕ್ಕೂ ಅಧಿಕ ಕುಟುಂಬಗಳು ಮೇಲ್ಚಾವಣಿ ಸೌರ ವಿದ್ಯುತ್ ವ್ಯವಸ್ಥೆಯಿಂದ ಪ್ರಯೋಜನ ಪಡೆದಿವೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ದಕ್ಷಿಣ ಕೊರಿಯಾದ ಆಸಾನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಸೂಪರ್ 300 ಟೂರ್ನಿಯಲ್ಲಿ ಇಂದು ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ಸ್ ಪಂದ್ಯಗಳಲ್ಲಿ ಹಲವು ಭಾರತದ ಆಟಗಾರರು ಅಂತಿಮ 4ರ ಘಟ್ಟ ಪ್ರವೇಶಿಸುವ ಭರವಸೆಯೊಂದಿಗೆ ಕಣಕ್ಕಿಳಿಯುತ್ತಿದ್ದಾರೆ. ಕ್ವಾರ್ಟರ್ ಫೈನಲ್ಸ್ ಪಂದ್ಯಗಳಲ್ಲಿಂದು ಭಾರತದ ಇಶಾರಾಣಿ ಬರುವ ಅನ್ಮೋಲ್ ಖರ್ಬ್, ಮಾಳವಿಕಾ ಬನ್ಸೋಡ್, ಆಕರ್ಷಿ ಕಶ್ಯಪ್, ತನ್ಯಾ ಹೇಮಂತ್ ಮತ್ತು ತೈಪೆ ಓಪನ್ ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ತಾನ್ವಿ ಶರ್ಮಾ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ. ಭಾರತದ ಅಗ್ರ ಬ್ಯಾಡ್ಮಿಂಟನ್ ಆಟಗಾರರಾದ ಹಾಗೂ ಮಾಜಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಕಿಡಂಬಿ ಶ್ರೀಕಾಂತ್ ತಮ್ಮ ಅಭಿಯಾನ ಆರಂಭಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭೋಪಾಲ್ನಲ್ಲಿ ಇಂದಿನಿಂದ 3ನೇ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಸಮಿತಿ ಸಭೆ ಆರಂಭ. ಭಾರತೀಯ ರಿಸರ್ವ್ ಬ್ಯಾಂಕ್ನ ದ್ವೈಮಾಸಿಕ ಹಣಕಾಸು ನೀತಿ ಪರಾಮರ್ಶೆ ಇಂದು ಪ್ರಕಟ. ಯಮನ್ ಕರಾವಳಿಯಲ್ಲಿ ಭಾರತೀಯ ಧ್ವಜ ಹೊಂದಿದ್ದ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ. ನೀಟ್ ಯುಜಿ 2026ರ ಮೊದಲ ಸುತ್ತಿನ ಕೌನ್ಸೆಲಿಂಗ್ ನೋಂದಣಿ ಪ್ರಕ್ರಿಯೆ ಇಂದಿನಿಂದ ಪ್ರಾರಂಭ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತೀಯ ಪಟುಗಳು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ.
4: ನಿಜ ಹೇಳಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು
5: ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ.
4: ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನೂ ಕೊಡುತ್ತೆ.
5: ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ.
4: ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಆಯುರ್ವೇದ ತಜ್ಞ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರ ಮಾತು.
1: ನಮಸ್ಕಾರ. ಮಂಡಿ ನೋವು, ಸೊಂಟ ನೋವು, ಜಾಯಿಂಟ್ಸಲ್ಲಿ ಪೇನು, ನೋವಿನ ಜೊತೆಗೆ ಬಾವು ಅಂದರೆ ಸ್ವೆಲ್ಲಿಂಗ್ ಇರೋದು, ಅಥವಾ ನಿಮಗೆ ಡಾಕ್ಟರ್ ಸಂಧಿವಾತ ಇದೆ, ಆಮವಾತ ಇದೆ, ಸಯಾಟಿಕ ಇದೆ ಅಂತ ಹೇಳ್ತಾರೆ, ಈ ಥರ ಯಾವುದೇ ರೀತಿಯ ನ್ಯೂರೋಮಸ್ಕ್ಯುಲರ್ ಸಮಸ್ಯೆಗಳು ಅಥವಾ ಈ ಜಾಯಿಂಟ್ಸ್ಗೆ ರಿಲೇಟೆಡ್ ಸಮಸ್ಯೆಗಳಲ್ಲಿ ಅಂಥ ನೋವುಗಳಲ್ಲಿ ಅದ್ಭುತವಾಗಿ ಕೆಲಸ ಮಾಡುವಂಥ ಒಂದು ವಿಶೇಷವಾದ ಆಯುರ್ವೇದ ಔಷಧಿ ಗಿಡದ ಬಗ್ಗೆ ನಾನು ಇವತ್ತು ಹೇಳ್ತೇನೆ. ಅದು ಲಕ್ಕಿ ಸೊಪ್ಪು. ನಿಮ್ಮ ಮನೆ ಸುತ್ತಮುತ್ತಲೇ ಇರುವಂಥದ್ದು, ಆದರೆ ಇದರ ವಾತನಾಶಕ ಗುಣದ ಕಾರಣದಿಂದಾಗಿ ಇದು ಈ ಥರದ ನೋವಿನ ಸಮಸ್ಯೆಯಲ್ಲಿ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದನ್ನು ಹೇಗೆ ಬಳಕೆ ಮಾಡಬೇಕು, ಇಂಟರ್ನಲಿ ಹೇಗೆ ಬಳಕೆ ಮಾಡಬೇಕು, ಎಕ್ಸ್ಟರ್ನಲಿ ಅದನ್ನು ಅಪ್ಲಿಕೇಶನ್ ಹೇಗೆ ಮಾಡ್ಕೊಳ್ಬೇಕು, ಇದರಿಂದ ತೈಲವನ್ನು ಹೇಗೆ ಮಾಡ್ಕೊಳ್ಬಹುದು, ಇದು ಹೇಗೆ ಕೆಲಸ ಮಾಡುತ್ತೆ, ಇದರ ಬಗ್ಗೆ ಪೂರ್ತಿಯಾಗಿ ನಾವೇ ತಿಳ್ಕೊಳ್ಳುವ. ಮೊದಲನೇದಾಗಿ, ಇದಕ್ಕೆ ಉಷ್ಣ ಗುಣ ಇರುವ ಕಾರಣದಿಂದಾಗಿ ಇದು ವಾತ ಮತ್ತು ಕಫದೋಷಗಳನ್ನು ನಿಯಂತ್ರಣ ಮಾಡುತ್ತೆ. ಇವತ್ತು ನಾವು ಕೇವಲ ನೋವನ್ನು ಹೇಗೆ ಗುಣ ಮಾಡುತ್ತೆ ಅನ್ನೋದ್ರ ಮಾತು ತಿಳ್ಕೊಳ್ಳುವ. ಯಾಕೆಂದರೆ ಈ ನಿರ್ಗುಂಡಿಗೆ ಹಲವಾರು ರೀತಿಯ ಸಮಸ್ಯೆಗಳನ್ನು ನಿಯಂತ್ರಣ ಮಾಡುವ ಗುಣ ಇದೆ. ಅದಕ್ಕೆ ನಿರ್ಗುಂಡಿ ಅಂತ ಕರೆದ್ರೆ ನೂರಾರು ಕಾಯಿಲೆಗಳನ್ನು ಗುಣಪಡಿಸುತ್ತೆ ಅಂತ. ಹಾಗಾಗಿ ಇವತ್ತು ನಾವು ಈ ನೋವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಇದನ್ನು ಹೇಗೆ ಬಳಕೆ ಮಾಡಬೇಕು, ನಿಮಗೆ ಆಮವಾತವೋ ಸಂಧಿವಾತವೋ ಜಾಯಿಂಟಲ್ಲಿ ಸ್ವೆಲ್ಲಿಂಗ್ ಈ ಥರ ಸಮಸ್ಯೆಗಳಿರುವಾಗ ಇದನ್ನು ನಾವು ಕಷಾಯದ ರೂಪದಲ್ಲಿ ಬಳಕೆ ಮಾಡಬಹುದು. ಒಂದು ಒಣಗಿಸಿರುವಂಥದ್ದಾದರೆ, ಯಾರೋ ನಿಮ್ಮ ಮನೆ ಹತ್ರ ಇಲ್ಲ, ನೀವು ಎಲ್ಲಿಂದ ತಂದು ಅದನ್ನು ಒಣಸಿಟ್ಕೊಂಡಿದ್ದೀರಿ ಅಂತಾದರೆ, ಆ ಒಣಗಿದ ಈ ನಿರ್ಗುಂಡಿ ಅಥವಾ ಈ ಲಕ್ಕಿ ಸೊಪ್ಪನ್ನು ಸುಮಾರು ಒಂದು 3 ಗ್ರಾಮ್ ಅಂದರೆ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟನ್ನು ನೀವು ಹಾಕಿ ಅದಕ್ಕೆ 2 ಲೋಟ ನೀರು ಹಾಕಿ ಅರ್ಧ ಲೋಟಕ್ಕೆ ಬದಸಬೇಕು. ಈ ಥರ ಕುದಿಸುವಾಗ ಸ್ವಲ್ಪ ಶುಂಠಿ ಹಾಕಿದರೆ ಒಳ್ಳೆಯದು. ಎಸ್ಪೆಷಲಿ ಯಾರಿಗೆ ಆಮವಾತ ಸಮಸ್ಯೆ ಇದೆ, ಜಾಯಿಂಟ್ಸಲ್ಲಿ ಸ್ವೆಲ್ಲಿಂಗ್ ಇದೆ, ಆಮವಾತ ಅಂತಂದರೆ ರುಮಟಾಯ್ಡ್ ಆರ್ಥರೈಟಿಸ್ ಆ ಥರ ಸಮಸ್ಯೆ ಇದೆ ಮತ್ತು ಜಾಯಿಂಟಲ್ ಸ್ವೆಲ್ಲಿಂಗ್ ಇದೆ ಅಂಥವರು ಇದನ್ನು ಇದು ಮಾಡುವಾಗ ಶುಂಠಿಯನ್ನು ಹಾಕಲೇಬೇಕು. ಜೊತೆಗೆ ಸ್ವಲ್ಪ ಅಮೃತ ಬಳ್ಳಿಯ ಚೂರನ್ನು ಹಾಕಿದರೆ ಹೆಚ್ಚು ಹೆಲ್ಪ್ಫುಲ್. ಈ ಥರ 2 ಲೋಟ ನೀರು ಹಾಕಿ ಅರ್ಧ ಲೋಟಕ್ಕೆ ಬಚ್ಚಿ ಸೋಸಿಕೊಂಡು ದಿವಸಕ್ಕೆ ಒಂದು ಸಾರಿ ಖಾಲಿ ಹೊಟ್ಟೆಲ್ ಕುಡಿಬೇಕು. ಈ ಥರ ಕುಡಿಯೋದ್ರಿಂದ ಏನು ಈ ನೋವು ಕಡಿಮೆ ಆಗುತ್ತೆ, ಬಾವು ಇಳಿಯುತ್ತದೆ, ತುಂಬ ಹೆಲ್ಪ್ ಆಗುತ್ತೆ. ಒಂದು ವೇಳೆ ಇಲ್ಲ, ನಮ್ಮ ಮನೆ ಹತ್ರ ಫ್ರೆಶ್ ಆಗಿ ನಮಗೆ ಗಿಡ ಇದೆ, ಚೆನ್ನಾಗಿ ಬೆಳ್ಕೊಂಡಿದೆ ಅಂತಾದರೆ, ಆಗ ಒಂದು 4-5 ಎಲೆಗಳಾಗುವಷ್ಟು ಎಲೆಗಳನ್ನು ತಂದು ಆ ಎಲೆಗಳನ್ನು ಸಣ್ಣಕ್ಕೆ ಪೀಸ್ ಮಾಡಿ ಹಾಕಿ ಇಲ್ಲಿಯೂ ಕೂಡ 2 ಲೋಟ ನೀರು ಹಾಕಿ ಅರ್ಧ ಲೋಟಕ್ಕೆ ಬದಸಬೇಕು. ಇದು ಈ ರೀತಿ ಕಷಾಯ ಮಾಡುವಾಗಲೂ ಕೂಡ ಶುಂಠಿಯನ್ನು ಹಾಕಿದರೆ ಹೆಚ್ಚು ಹೆಲ್ಪ್ಫುಲ್. ಓಕೆ, ಈ ಥರ ಕಷಾಯ ಮಾಡಿಕೊಂಡು ನಾವು 1-1.5 ತಿಂಗಳು ಒಂದು 45 ದಿವಸ ಕುಡಿದ್ರೆ ತುಂಬ ಅದ್ಭುತ ಪ್ರಯೋಜನವನ್ನು ಕಾಣ್ತೀರಿ. ಆದರೆ ಎಷ್ಟೋ ಜನ ಹೇಳ್ಬೋದು, ನನಗೆ ಮೊದಲೇ ಉಷ್ಣ ಆಗುತ್ತೆ, ಅದರ ಜೊತೆಗೆ ಈ ಲಕ್ಕಿ ಸೊಪ್ಪು ಉಷ್ಣ ಅಂತ ಮೊದಲೇ ಹೇಳಿದ್ದೀರಿ, ಜೊತೆಗೆ ಶುಂಠಿ ಕೂಡ ಹಾಕಬೇಕು ಅಂತ ಹೇಳ್ತಿದ್ದೀರಿ, ನಮಗೆ ಸಿಕ್ಕಾಪಟ್ಟೆ ಉಷ್ಣ ಆದರೆ ಏನು ಮಾಡಬೇಕು ಅಂತ. ಮೊದಲನೇದಾಗಿ, ಹಾಲು ತುಪ್ಪದಂತಹ ತಂಪು ಮಾಡುವಂತಹ ದ್ರವ್ಯಗಳನ್ನು ಹೆಚ್ಚು ಬಳಕೆ ಮಾಡಬೇಕು ಒಂದನೇದು. ಎರಡನೇದು, ಇದನ್ನು ಕಷಾಯ ಮಾಡುವಾಗ ತುಂಬ ಉಷ್ಣ ಆಗುತ್ತೆ ಅಂತಾದರೆ, ಮತ್ತು ನೋವು ತುಂಬ ಇದೆ, ದೇಹದಲ್ಲಿ ವೀಕ್ನೆಸ್ ತುಂಬ ಇದೆ ಅಂತಾದರೆ, ಇದರ ಕಷಾಯವನ್ನು ಮಾಡುವಾಗ ಇದನ್ನು ಎಷ್ಟು ಹಾಕ್ತಿರೋ ಅಷ್ಟೇ ಪ್ರಮಾಣದಲ್ಲಿ ನಾವು ಕಾಡ್ಕಡಲೆ, ಕಳ್ಳಂಗಡಲೆ ಅಂತ ಹೇಳ್ತೇವೆ, ಅಥವಾ ಬಲಮೂಲ ಅಂತ ನೀವು ಕೇಳಿದರೆ ಆಯುರ್ವೇದಿಕ್ ಔಷಧಿ ಅಂಗಡಿಗಳಲ್ಲಿ ಅಥವಾ ಗ್ರಂಥಿ ಅಂಗಡಿಗಳಲ್ಲಿ ಕೊಡ್ತಾರೆ, ಎಲ್ಲ ಕಡೆ ಕೊಡ್ತಾರೆ. ಸೊ ಈ ಬಲಮೂಲವನ್ನು ತಂದು ಇಷ್ಟೇ ಸಮ ಪ್ರಮಾಣದಲ್ಲಿ ಇದನ್ನು ಹಾಕಿ ಇದೇ ರೀತಿ ಕಷಾಯ ಮಾಡಿಕೊಂಡು ಕುಡಿದರೆ, ಆವಾಗ ಆ ಬಲದ ಕಾರಣದಿಂದಾಗಿ ಆ ಬಲ ಮೂಲದ ಕಾರಣದಿಂದಾಗಿ ಉಷ್ಣ ಆಗೋದಿಲ್ಲ ಮೊದಲನೇದು. ಎರಡನೇದು, ಬಲ ಮೂಲ ಇದೆಯಲ್ಲ ಅದು ತುಂಬ ಅದ್ಭುತವಾದ ನೋವು ನಿವಾರಕ ಗುಣವನ್ನು ಹೊಂದಿರುವಂಥದ್ದು, ಶಕ್ತಿಯನ್ನು ಕೊಡುವಂಥದ್ದು, ತಂಪು ಮಾಡುವಂಥದ್ದು. ಹಾಗಾಗಿ ನೀವು ಇದೆರಡರ ಕಾಂಬಿನೇಷನಲ್ಲಿ ಕಷಾಯ ಮಾಡಿಕೊಂಡು ಕುಡಿದ್ರೆ ಡಬಲ್ ಬೆನಿಫಿಟ್ ಕೂಡ ಆಗುತ್ತೆ. ಸೊ ಈ ಕಷಾಯವನ್ನು ಮಾಡ್ಕೊಂಡು ಕುಡಿಬಹುದು. ಇನ್ನು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಯಾವ ಥರ ಮಾಡ್ಬೋದು, ವಿಶೇಷವಾಗಿ ಬಾವಿದೆ ಅಂತ ಇಟ್ಕೊಳ್ಳಿ, ಆಮವಾತ ಅಂದರೆ ರುಮಟಾಯ್ಡ್ ಆರ್ಥರೈಟಿಸ್ ಆಗಿದೆ, ಜಾಯಿಂಟಲ್ಲಿ ಸ್ವೆಲ್ಲಿಂಗ್ ಇದೆ, ಆಗ ಆ್ಯಕ್ಚುಲಿ ಕೊಬ್ಬರಿ ಎಣ್ಣೆಯನ್ನು ಎಳ್ಳೆಣ್ಣೆಯಿಂದನೂ ಮಸಾಜ್ ಮಾಡಬಾರ್ದು. ಹಾಗಾಗಿ ಆಯುರ್ವೇದದಲ್ಲಿ ಕೆಲವು ತೈಲಗಳನ್ನು ಮಾತ್ರ ನಾವು ಹೇಳ್ತೇವೆ, ಕೆಲವೊಮ್ಮೆ ಯಾವ ತೈಲವನ್ನು ಅಪ್ಲೈ ಮಾಡೋದು ಬೇಡ ಅಂತ ಹೇಳ್ತೇವೆ. ನಿಮಗೆ ತುಂಬ ವರ್ಷಗಳಿಂದಿದೆ, ಡಿಜನರೇಷನ್ ಇದೆ ಅಂತಾದರೆ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಬಿಸಿ ಮಾಡಿ ಅದರನ್ನು ಅಪ್ಲೈ ಮಾಡ್ಕೊಳ್ಬೋದು. ಇಲ್ಲ ಅಂತಾದರೆ ಹಾಗೇನೆ ಡೈರೆಕ್ಟಾಗಿ ಈ ಲಕ್ಕಿ ಸೊಪ್ಪನ್ನು ತಂದು ಚೆನ್ನಾಗಿ ಪೀಸ್ ಮಾಡಿ, ಸಾಧ್ಯ ಆದರೆ ಗ್ರೈಂಡರಲ್ಲಿ ಅದನ್ನು ಅಥವಾ ಮಿಕ್ಸಿಯಲ್ಲಿ ಅದನ್ನು ರುಬ್ಬಿ ಅದನ್ನು ಬಿಸಿ ಮಾಡಿ ಅಪ್ಲೈ ಮಾಡಬೇಕು. ಈ ರೀತಿ ಅಪ್ಲೈ ಮಾಡೋದ್ರಿಂದ ನೋವು ಕಡಿಮೆ ಆಗುತ್ತೆ, ಬಾವು ಕೂಡ ಕಡಿಮೆ ಆಗುತ್ತೆ. ಸ್ವಲ್ಪ ನಿಧಾನವಾಗಿ ನೋವು ಬಾವು ಕಡಿಮೆ ಆಗುತ್ತೆ, ಕ್ವಿಕ್ ಆಗಿ ಆಗಲಿಕ್ಕಿಲ್ಲ. ಯಾರಿಗೆ ಮೂಳೆ ಸವಕಳಿಯ ಕಾರಣದಿಂದಾಗಿ, ರೂಮಟಾಯ್ಡ್ ಆರ್ಥ್ರೈಟಿಸ್ ಅಲ್ಲ ಆಸ್ಟಿಯೋ ಆರ್ಥ್ರೈಟಿಸ್ ಇದೆ, ಮೂಳೆ ಸವಕಳಿ ಆಗಿದೆ, ಮಂಡಿ ನೋವಿದೆ, ಸೊಂಟ ನೋವಿದೆ, ಅಥವಾ ಮಂಡಿಯಲ್ಲಿ ಕೀಲೆಣ್ಣೆ ಕಡೆ ಇದಾಗ್ಬಿಟ್ಟು ಏನು ಕೊರತೆಯಾಗಿ ಅಲ್ಲಿ ಸವಕಳಿ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತಾದರೆ, ಆವಾಗ ನೀವು ಕೊಬ್ಬರಿ ಎಣ್ಣೆ ಅಥವಾ ಶುದ್ಧವಾದಂಥ ಎಳ್ಳೆಣ್ಣೆಯನ್ನು ತಗೊಂಡು ಬಂದು ಅದನ್ನು ಬಿಸಿ ಮಾಡಿ ಅದರಿಂದ ಚೆನ್ನಾಗಿ ಮಸಾಜ್ ಮಾಡಿ ನಂತರ ಇದರ ಪೇಸ್ಟನ್ನು ಅಪ್ಲೈ ಮಾಡಿದ್ರೆ ಹೆಚ್ಚು ಹೆಲ್ಪ್ ಆಗುತ್ತೆ. ಇದನ್ನು ಎಕ್ಸ್ಟರ್ನಲಿ ಕೂಡ ತುಂಬ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು, ತುಂಬ ಹೆಲ್ಪ್ ಆಗುತ್ತೆ ಇದನ್ನು ಬಳಕೆ ಮಾಡೋದ್ರಿಂದ. ಆದರೆ ಈ ಒಂದು ತೈಲವನ್ನು ಮಾಡ್ಕೊಳ್ಳೋದು ಹೇಳ್ತೇನೆ, ಇದಕ್ಕೆ ನಾವು ನಿರ್ಗುಂಡಿ ತೈಲ ಅಂತ ಹೆಸರಿಡೋದು ಕಷ್ಟ, ಯಾಕೆಂದರೆ ಕ್ಲಾಸಿಕಲಿ ನಿರ್ಗುಂಡಿ ತೈಲ ಬೇರೆ ಥರ ಕೆಲಸ ಪ್ರಿಪೇರ್ ಮಾಡೋದು. ಆದರೆ ಈ ಥರ ತೈಲವನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಅದನ್ನು ಮಾಡಿಕೊಂಡು ಆ ಎಣ್ಣೆಯನ್ನು ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಂಬ ಅದ್ಭುತವಾದ ಪ್ರಯೋಜನ ಸಿಗುತ್ತೆ. ಆ ನಿರ್ಗುಂಡಿ ತೈಲ ಮಾಡೋದು ಹೇಗೆ ಅಂತಂದರೆ, ಒಂದು 50 ಗ್ರಾಮ್ನಷ್ಟು ನಿರ್ಗುಂಡಿಯ ಎಲೆ ಅಥವಾ ಕಾಂಡ ಅಥವಾ ಬೇರುಗಳನ್ನು ಚೆನ್ನಾಗಿ ಪೀಸ್ ಪೀಸ್ ಮಾಡಿ ಹಾಕ್ಕೊಳ್ಳಿ ಒಂದು ಪಾತ್ರೆಯ ಮೇಲೆ. ಅದಕ್ಕೆ ಒಂದು 200 ml ಆಗುವಷ್ಟು ಎಣ್ಣೆ ಹಾಕಿ, ಅದು ಶುದ್ಧವಾದಂಥ ಎಳ್ಳೆಣ್ಣೆ ಆದರೆ ಒಳ್ಳೆಯದು, ಗಾಣದಲ್ಲಿ ಮಾಡ್ಕೊಂಡಂಥ ಎಳ್ಳೆಣ್ಣೆಯನ್ನು ಹಾಕಿ, ಜೊತೆಗೆ ಒಂದು ಅದರ 4 ಪಟ್ಟು ಒಂದು 800 ml ಆಗುವಷ್ಟು ಈ ನಿರ್ಗುಂಡಿಯ ಜ್ಯೂಸ್ ಅಥವಾ ಇದರ ಪ್ರಿಪೇರ್ ಮಾಡಿದ ಕಷಾಯ, ಈ ಎಲೆಗಳಿಂದಲೇ ಕಷಾಯ ಪ್ರಿಪೇರ್ ಮಾಡಿದ್ದು, ಅಥವಾ ಅದು ಆಗೋದಿಲ್ಲ ಅಂತಾದರೆ ಸುಮ್ಮನೆ ನೀರು ಹಾಕಿದರೂ ಆಗುತ್ತೆ, ಬಟ್ ಈ ಥರ ಕಷಾಯ ಮಾಡ್ಕೊಂಡು ಹಾಕಿದರೆ ಹೆಚ್ಚು ಒಳ್ಳೆಯದು. ಸೊ 50 ಗ್ರಾಮ್ಸ್ ನಿರ್ಗುಂಡಿಯ ಪೀಸ್ಗಳು, ಅದು ಬೇರು ಕಾಂಡ ಅಥವಾ ಎಲೆಯ ಪೀಸ್ಗಳು, ಒಂದು 200 ml ಆಗುವಷ್ಟು ಎಳ್ಳೆಣ್ಣೆ, ಮತ್ತು ಒಂದು 800 ml ಆಗುವಷ್ಟು ನೀರು, ಅಥವಾ ಅದಕ್ಕಿಂತ ಒಳ್ಳೆಯದು ಅಂದರೆ ಇದರದೇ ಕಷಾಯ, ಸಪರೇಟಾಗಿ ಕಷಾಯ ಪ್ರಿಪೇರ್ ಮಾಡಿಕೊಂಡು ಇದಕ್ಕೆ ಸೋಸಿ ಹಾಕೋದು. ಸೊ ಈ ರೀತಿ ಮಾಡಿ ನೀರಿನ ಅಂಶ ಪೂರ್ತಿಯಾಗಿ ಆವಿ ಆಗೋವರೆಗೆ ಕುದಿಸಿ ಆ ಎಣ್ಣೆಯನ್ನು ಸೋಸಿ ಇಟ್ಕೊಂಡ್ರೆ, ನೀರಿನಂಶ ಆವಿ ಆದಮೇಲೆ ಎಣ್ಣೆ ಕುದಿಬಾರದು, ನೀರಿನಂಶ ಇದ್ದರೆ ಎಣ್ಣೆ ಹಾಳಾಗುತ್ತೆ. ಸೊ ಈ ರೀತಿ ಎಣ್ಣೆಯನ್ನು ಪ್ರಿಪೇರ್ ಮಾಡಿ ಅದನ್ನು ಸೋಸಿ ಇಟ್ಕೊಂಡ್ರೆ ಈ ತೈಲವನ್ನು ನಾವು ಎಲ್ಲೆಲ್ಲಿ ನೋವಿದೆಯೋ ಎಲ್ಲೆಲ್ಲಿ ಬಾವಿದೆಯೋ ಅಲ್ಲಿ ಅಪ್ಲೈ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ, ಆ ನೋವು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಒಟ್ಟಿನಲ್ಲಿ ಈ ನಿರ್ಗುಂಡಿಯನ್ನು ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ, ಈ ಲಕ್ಕಿ ಸೊಪ್ಪನ್ನು ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ ಹೆಸರಿಗೆ ತಕ್ಕ ಹಾಗೆ 100 ಕಾಯಿಲೆಗಳನ್ನು ಗುಣಪಡಿಸುವಂಥ ತಾಕತ್ತಿರುವಂಥದ್ದು, ತುಂಬ ಅದ್ಭುತ ಪ್ರಯೋಜನವನ್ನು ಮಾಡಿಕೊಡುವಂಥದ್ದು. ನಮ್ಮ ಸುತ್ತಮುತ್ತಲು ಇರುವ ಈ ಕಳೆಯ ರೂಪದಲ್ಲಿ ನಾವು ನೋಡುವಂಥ ಈ ಸಸ್ಯವನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳೋಣ. ಧನ್ಯವಾದ.
2: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು, ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತಮೂರ್ತಿ ಎಂದು ಕರೀತಾರೆ, ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ, pmsuryaghar.gov.in ನಲ್ಲಿ.

ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.

0: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ ನಾಟ್ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ಬಿಂದ್ಯಾಕುಲಾಲ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು ಒಲವಿನ ಹಾಡು ಅಂದಾಗ ನಿಮ್ಮ ಒಲವಿನ ಹಾಡನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಳಬಹುದು. ಕರೆ ಮಾಡುವಂಥ ಸಂಖ್ಯೆ 6364240499. ಈ ಒಂದು ಸಂಖ್ಯೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಮೊದಲ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡೋದು ಮೇಡಮ್.
0: ಪುತ್ತೂರಿನಿಂದ ಸರಸ್ವತಿ ಅವರು. ಓಕೆ ಸರಸ್ವತಿ ಅವರಿಗೆ ಇವತ್ತು ಯಾವ ಹಾಡು ಕೇಳಬೇಕು?
1: ನನಗೆ ಕನಸುಗಾರ ಚಿತ್ರದಿಂದ ಮೇಡಮ್, ಸೂರ್ಯನ ಗೆಳೆತನಕ್ಕೆ, ಕಿರಣಗಳೆ ಸಾಕ್ಷಿ, ಚಂದ್ರನ ಗೆಳೆತನಕ್ಕೆ, ಪವನಗಳೆ ಸಾಕ್ಷಿ ಅಂತ ಒಂದು ಹಾಡುಂಟಲ್ಲ ಮ್ಯಾಮ್.
0: ಹೌದು ಹೌದು, ಓಕೆ ಓಕೆ ನೋಡೋಣ. ಸ್ವಲ್ಪ ಮಳೆ ಇವತ್ತು ಸ್ವಲ್ಪ ಕಡಿಮೆ ಇದೆ ಮಳೆ.
1: ನಮ್ಮೂರಲ್ಲಿ ತುಂಬಾ ದಿವಸ ಆಯ್ತು ಮೇಡಮ್ ಜೋರು ಮಳೆ. ಕಡೆಯಲ್ಲಿ ನಮ್ಮ ಊರು ಪುತ್ತೂರು ತಾಲೂಕಿನಲ್ಲಿ ಎಲ್ಲಾ ಕಡೆಯಲ್ಲಿ ಮಳೆ.
0: ಆದ್ರೆ ಇಲ್ಲಿ ಇವತ್ತು
1: ಮೇಡಮ್ ಇಲ್ಲದಿದ್ರೆ ನೀರಿಗೆ ಪರದಾಡುವುದು.
0: ಹೌದು ಹೌದು ಹೌದು ಹೌದು,
1: ನೀರು ಕುಡಿಲಿಕ್ಕೆ ನೀರಿಲ್ಲದೆ ಕೆಲವರು ಎಷ್ಟೋ ಜನರು ಪರದಾಡಿ.
0: ಹೌದು, ನಿಜವಾಗ್ಲು ಮಳೆ ಬೇಕು, ಬರ್ಬೇಕು ಅಲ್ವಾ?
1: ಆದ್ರೆ ಮಳೆ ಬೇಕು ಮೇಡಮ್, ಗಾಳಿ ಗುಡುಗು ಎಲ್ಲ ಬಂದ್ರೆ ತುಂಬಾ ಕಷ್ಟ. ಗಾಳಿ ಬರುವುದು ಮೇಡಮ್,
0: ಹೌದು ಹೌದು,
1: ಕರೆಂಟ್ ಇರ್ಲಿಲ್ಲ ಮೇಡಮ್ ನಮಗೆ.
0: ಗಾಳಿ ವಿಪರೀತ ಇದೆ.
1: ಹೌದು
0: ಹೌದು, ಓಕೆ ಸರಸ್ವತಿ ಅವರು, ನೀವು ಕೇಳಿರುವಂತಹ ಹಾಡನ್ನ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ, ಇದು ಸರಸ್ವತಿಯವರು ಪುತ್ತೂರಿನಿಂದ ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ಕನಸುಗಾರ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಇಂದ ಕೇಳ್ತಾ ಇದ್ದಾರೆ. ಸೂರ್ಯನ ಗೆಳೆತನಕ್ಕೆ, ಕಿರಣಗಳೇ ಸಾಕ್ಷಿ ಅನ್ನುವಂತಹ ಹಾಡನ್ನ. ಅದೇ ರೀತಿ ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ಶಿಶಿ ಗುರು ಗೌರಂಗ ಗದಾ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೇ ರಾಧೇ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಿದ್ದೇನೆ.
0: ನಮಸ್ತೆ ನಮಸ್ತೆ,
2: ಪರಶುರಾಮ ಕ್ಷೇತ್ರ ಕಲ್ಯಾಣಿ ಮಂಗಳಾಂಬಿಕೆ ಮಂಗಳೂರಿಂದ.
0: ಓಕೆ ಹೇಳಿ ಸರ್, ಹೇಳಿ.
2: ಹರೇ ಕೃಷ್ಣ, ನಮಸ್ಕಾರ. ಎಲ್ಲ ಕಡೆ ಮಳೆ ಆರ್ಭಟ ಎಲ್ಲ ಕಡೆ ಕೇಳ್ತಾ ಇದೆ ಅಲ್ವಾ?
0: ಹೌದು ಹೌದು.
2: ಏನೊಂದು ಒಂದು ಚಮತ್ಕಾರವೇ, ಜಗನ್ನಾಥ್ಪುರಿ ರಥಯಾತ್ರೆ ಆಗುವ ಮೊದಲು ಎಲ್ಲರೂ ಮಳೆ ಇಲ್ಲ ಅಂತ ಅಳ್ತಾ ಇದ್ರು. ಆನಂತರ ಜಗನ್ನಾಥ್ಪುರಿ ರಥಯಾತ್ರೆಯ ದಿವಸವೇ ಆರಂಭ ಆದ ಮಳೆ ಇಡೀ ಭಾರತದಾದ್ಯಂತ ಪ್ರವಹಿಸಿದೆ. ಹಿರಾಕುಡ್ ಡ್ಯಾಮು ಮತ್ತೆ ಅಲ್ಲಿ ಯಮುನಾ ಬ್ಯಾರೇಜ್, ಇಲ್ಲಿ ತುಂಗಭದ್ರ ಎಲ್ಲ ತುಂಬಿ ತುಳುಕ್ತಾ ಇದೆ. ಒಂದು ಧನ್ಯವಾದ ಹೇಳುವಂತ ಒಂದು ಒಂದು ಇದು ಮಲೆಯ ಮಾರುತ ಅಂತ ಒಂದು ಸಿನಿಮಾದ್ದು, ಅದರ ಮಧುರ ಅಂತ ಇದೆ ಅದೊಂದು. ಅಥವಾ ಇದು ದೇವರ ದುಡ್ಡು ಅಂತ ಇದೆಯಲ್ಲ, ಕೃಷ್ಣ ಎಂಬುದೇ ಸತ್ಯ, ನಾನೆಂಬುದೇ ಸುಳ್ಳು ಅಂತ ಒಂದಿದೆ ದೇವರ ದುಡ್ಡು. ದೇವರ ಒಂದು ಒಂದು ಕೃಪೆ ನೋಡಿ, ಮಳೆಯ ರೂಪದಲ್ಲಿ ಸುರಿಸ್ತಾ ಇದ್ದಾರೆ, ಅದಕ್ಕೊಂದು ಅವರಿಗೆ ಒಂದು ಕೃತಜ್ಞತೆ ಹೇಳ್ಬೇಕಲ್ಲ.
0: ಓಕೆ, ಹಾಗಿದ್ರೆ ನಿಮ್ಗೆ ಯಾವ ಚಿತ್ರದಿಂದ ಪ್ರಸಾರ ಮಾಡ್ಲಿ? ದೇವರ ದುಡ್ಡು ಚಿತ್ರದಿಂದ?
2: ದೇವರ ದುಡ್ಡು ಅಂತ ಒಂದು ಸಿನಿಮಾದಲ್ಲಿ ಇದೆ, ಅದರಲ್ಲಿ ಕೃಷ್ಣ ಎಂಬುದೇ ಸತ್ಯ, ನಾನು ಎಂಬುದೇ ಸುಳ್ಳು, ಆ ತರ ಒಂದು ಇದಿದೆ ಅಲ್ಲ. ರಾಧಾ ಮದನ್ ಮೋಹನ್ ರಾಧ ಗೋವಿಂದ ರಾಧ ಗೋಪಿನಾಥ ರಾಧ ಶಿವಕುಂಜ ಬಿಹಾರಿ ಅವರಿಗೆ ಗಿಫ್ಟ್ ಮಾಡುವ ಜಗನ್ನಾಥರಿಗೆ ಅಂತ, ಮತ್ತೆ ಅವರೆಲ್ಲ ಭಕ್ತರಿಗೆ.
0: ಓಕೆ ನೋಡೋಣ,
2: ನೆನೆಸ್ಕೊಂಡು
0: ಖಂಡಿತ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ.
2: ರಾಧೇ ರಾಧೇ.
0: ಓಕೆ, ಇದು ಯಾವ ಚಿತ್ರದ ಹೆಸರು ಏನಂದ್ರೆ, ದೇವರ ದುಡ್ಡು ಚಿತ್ರದಲ್ಲಿ ಕೃಷ್ಣನಿಗೆ ಸಂಬಂಧಪಟ್ಟ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಎರಡು ಹಾಡುಗಳಿದ್ರಲ್ಲಿ ಇದೆ, ನೋಡೋಣ, ಹಾಡನ್ನು ಪ್ರಸಾರ ಮಾಡ್ತೇನೆ. ಅದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳಬಹುದು. 6364240499 ಈ ಒಂದು ಸಂಖ್ಯೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 7.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಾನು ಡಾಕ್ಟರ್ ಗುರುರಾಜ್ ಕರ್ಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
1: ಕೈ ಹಿಡಿದು ನಡೆಸೆನ್ನನು.
2: ಇದೆಂಥ ಆತ್ಮೋಪಕಾರಿ ಕೃಷ್ಣ, ಕೃಷ್ಣ ನೀನೇ ಗೆದ್ದೆ, ನೀನೇ ಗೆದ್ದೆ ಕೃಷ್ಣ, ನೀನೇ ಗೆದ್ದೆ ಕೃಷ್ಣ, ನೀನೇ ಗೆದ್ದು ಬಿಟ್ಟೆ.

0: ಏನಿದ್ರು ಕಣ್ಣಿ.
1: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬಂದ್ರಿ. ಇದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬಹುದು. 6364240949 ಸಂಖ್ಯೆಗೆ ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಸಂಕಪಣ್ಣ ಕಾರ್ಯಕ್ರಮಕ್ಕೆ ಎದ್ಕೊಂಡಿಲ್ಲ ಪಲ್ಲೆ ಸಂಕಪಣ್ಣ, ಏನ್ ಚೊಲ್ಲಾರ
2: ತರಕಾರಿ ಅಂತರ್ಜಲ ಕಮ್ಮಿ ಆತ ಬರ್ಸ ಆವಡು ನನ್ನ ತಿಂಗಳು ಬರ್ಸ ಕಂಟಿನ್ಯೂ ಆಗಿ ಬರ್ತದ ಅಂತ ನೀರ್ ಅರೇಂಜ್ ಚೇಸಾಕೊಂಡು ಬರ್ಸ ಬರಡ ನಮ್ಮ ದೇವರ
1: ದೀನಿ
2: ಕೋಟಿ ಚೆನ್ನೈ ಪಿಕ್ಚರ್ ರೋಡು ನಂದ ದೀಪ ಬೆಳಗಿಲ್ಲ ತುಳುವ ನಾಡದ ಗುಂದೋಡು
1: ಇದು ಸಂಕಪ್ಪ ಅವರು ಕರೆಯನ್ನ ಮಾಡಿ ಕೇಳ್ತಾ ಇರುವಂತ ಹಾಡು. ಕೋಟಿ ಚೆನ್ನೈ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ರೆ ಜೋಡು ನಂದಾ ದೀಪ ಅನ್ನುವಂತಹ ಗೀತೆಯನ್ನ. ಇದೇ ರೀತಿ ನೀವು ಕೂಡ ಕರೆ ಮಾಡಬಹುದು. ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
3: ಹಲೋ, ನಮಸ್ತೆ.
1: ನಮಸ್ತೆ, ನಮಸ್ತೆ. ಯಾರು ಮಾತಾಡ್ತಿರೋದು? ಶಾಲಿನಿ ಅವರು, ಮಾರ್ನಮಿಕಟ್ಟೆಯಿಂದ. ಓಕೆ ಶಾಲಿನಿ ಅವರಿಗೆ ಇವತ್ತು ಯಾವ ಹಾಡು ಕೇಳಬೇಕು?
3: ಹಿಂದಿ ಸಾಂಗ್.
1: ಯಾಕೆ ಈ ಹಾಡು ಇಷ್ಟ?
3: ಓಲ್ಡ್ ಸಾಂಗ್ ಎಲ್ಲ.
1: ಹಾಗೆ ನಿಮ್ಗೆ ಓಲ್ಡ್ ಸಾಂಗ್ ಎಲ್ಲ ಇಷ್ಟ ಆಗುತ್ತಾ?
3: ಹೌದು
1: ಮ್ಯಾಮ್. ಓಕೆ, ನೋಡೋಣ. ಸ್ವಲ್ಪ ಹೊತ್ತಲ್ಲಿ ನೀವು ಕೇಳಿರುವಂತ ಹಾಡನ್ನ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ. ಇದು ಯಾವ ಹಾಡನ್ನ ಕೇಳ್ತಿದ್ದಾರಂದ್ರೆ ಆರಾಧನಾ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ರೂಪ್ ತೇರಾ ಮಸ್ತಾನ ಅನ್ನುವಂತ ಹಾಡನ್ನ ಸ್ವಲ್ಪ ಹೊತ್ತಲ್ಲಿ ಹಾಡನ್ನ ಪ್ರಸಾರ ಮಾಡ್ತೀನಿ. ಕಿಶೋರ್ ಕುಮಾರ್ ಅವರು ಹಾಡಿರುವಂತಹ ಆರಾಧನಾ ಚಿತ್ರ 1969 ತೆರೆ ಕಂಡಂತಹ ಚಿತ್ರ ಇದು. ಎಸ್ ಜಿ ಬರ್ಮನ್ ಅವರ ಸಂಗೀತ ನಿರ್ದೇಶನದಲ್ಲಿ, ಆನಂದ್ ಬಕ್ಷಿ ಅವರ ಸಾಹಿತ್ಯದಲ್ಲಿ, ರಾಜೇಶ್ ಖನ್ನಾ ಅದೇ ರೀತಿ ಶರ್ಮಿಳಾ ಟಾಗೋರ್ ಅವರೆಲ್ಲ ನಟಿಸಿದಂತಹ ಚಿತ್ರ ಇದು. ಸ್ವಲ್ಪ ಹೊತ್ತಲ್ಲಿ ಈ ಹಾಡನ್ನು ಪ್ರಸಾರ ಮಾಡ್ತೇನೆ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಿದ್ರೆ ಕರೆ ಮಾಡಿ ಮಾತಾಡಿ 6364240949 ಈ ಒಂದು ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
4: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ

0: ಕೇಳ್ತಿರೋದು ರೇಡಿಯೋ ಸಾರಂಗ್ ನಾಟ್ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಒಲವಿನ ಹಾಡನ್ನು ಕೂಡ ಕೇಳ್ತಾ ಇದ್ದೀರಾ. ಮುಂದಿನ ಒಲವಿನ ಹಾಡನ್ನು ಕೇಳೋದಕ್ಕೆ ಯಾರಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ.
0: ನಮಸ್ತೆ, ನಮಸ್ತೆ.
1: ಕುಸುಮಾಕರಣ್ಣ,
0: ಕುಸುಮಾಕರಣ್ಣನಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಕುಸುಮಾಕರಣ್ಣ.
1: ಧನ್ಯವಾದಗಳು. ನನಗೆ ಇಂದ್ರಜಿತ್ ಚಿತ್ರದ್ದು,
0: ಓಕೆ,
1: ಅದರಲ್ಲಿ ಅಮಿತ್ ಕುಮಾರ್ ಅವರು ಹಾಡಿದ್ದು, ಮೈನಾ ಜೂಟು ಬೋಲು ಮೈನಾ ಕುಕ್ಕುರು ತೋಲು ಅಂತ ಒಂದು ಹಾಡು.
0: ಓಕೆ, ಆ ಒಂದು ಹಾಡನ್ನ ಕೇಳ್ಬೇಕಲ್ವಾ?
1: ಹೌದೌದು. ಓಕೆ, ಕುಮಾರ್ ಅವ್ರದ್ದು ಮಗ ಹಾಡಿದ್ದು.
0: ಓಕೆ, ಖಂಡಿತ ನೋಡೋಣ. ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ, ಇದು ಕುಸುಮಾಕರ್ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂಥ ಹಾಡು ಇಂದ್ರಜಿತ್ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದಾರೆ. ಅಮಿತಾಭ್ ಬಚ್ಚನ್, ಜಯಪ್ರದಾ ಅವರು ಅಭಿನಯಿಸಿದಂತಹ ಗೀತೆ ಇದು. ಈ ಒಂದು ಹಾಡನ್ನು ಹಾಡಿದವರು ಅಮಿತ್ ಕುಮಾರ್ ಅವರು ಹಾಡಿರುವಂಥ ಹಾಡು. ಅದೇ ರೀತಿ ಆಶಾ ಭೋಸ್ಲೆ ಅವರು ಕೂಡ ಹಾಡಿದ್ದಾರೆ. ಆರ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನದಲ್ಲಿ ಗುಲ್ಶನ್ ಬೌರಾ ಅವರ ಒಂದು ಸಾಹಿತ್ಯ ಇರುವಂಥ ಈ ಒಂದು ಗೀತೆಯನ್ನು ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆ ಮಾಡ್ಬೋದು. 6364240499 ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಕರೆ ಮಾಡಿ ಮಾತಾಡಿ 6364240499 ಈ ಒಂದು ಸಂಖ್ಯೆಗೆ. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ, ನಮಸ್ತೆ. ಯಾರು ಮಾತಾಡ್ತಿರೋದು? ಅಮ್ಮನಿಯವರು ಕಾರ್ಕಳದಿಂದ. ಓಕೆ, ಹೇಗಿದ್ದೀರಾ? ಹಾ, ನಾವು ಕೂಡ ಆರಾಮ. ಓಕೆ, ಓಕೆ. ಚಿತ್ರದ ಹೆಸರು ಗುರು ಅಲ್ವಾ? ಓಕೆ ಓಕೆ, ಹೌದು ಹೌದು ಹೌದು. ಓಕೆ, ಎಲ್ರಿಗೋಸ್ಕರ ಪ್ರಸಾರ ಮಾಡುವ. ಓಕೆ, ಖಂಡಿತ ಖಂಡಿತ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ನಾರೇ ನಾರೇ ನನ್ನಾರೇ ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಶ್ರೇಯಾ ಘೋಷಾಲ್ ಅವರು ಹಾಡಿರುವಂಥ ಹಾಡು. ಶ್ರೇಯಾ ಘೋಷಾಲ್ ಅವರ ಧ್ವನಿಯನ್ನು ಕೇಳೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸುಮಧುರವಾದಂತಹ ಕಂಠ, ಆ ಒಂದು ಯಾವುದೇ ಭಾಷೆ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಅಥವಾ ಬೇರೆ ಇತರೆ ಭಾಷೆಗಳಲ್ಲೂ ಕೂಡ ಹಾಡನ್ನು ಹಾಡಿದ್ದಾರೆ. ಆದರೆ ಹೆಚ್ಚಾಗಿ ನಮ್ಮ ಕನ್ನಡದಲ್ಲಿ ಆಗಿರ್ಬೋದು, ಹಿಂದಿಯಲ್ಲಿ ಕೂಡ ಹಾಡಿರುವಂಥ ಹಾಡುಗಳನ್ನು ಕೇಳೋದಕ್ಕೆ ಖುಷಿ ಕೊಡುತ್ತೆ. ಖಂಡಿತ ಈ ಹೊತ್ತಲ್ಲಿ ಅವರು ಹಾಡಿರುವಂಥ ಹಾಡನ್ನು ಪ್ರಸಾರ ಮಾಡ್ತೀನಿ. ಇದೇ ರೀತಿ

ನೀವು ನಿಮ್ಮ ಒಲವಿನ ಹಾಡುಗಳನ್ನು ಕೇಳಬಹುದು 6364204994 ಈ ಒಂದು ಸಂಖ್ಯೆಗೆ. ಮುಂದಕ್ಕೆ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ
2: ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇಳ್ತಾ ರೇಡಿಯೊ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನ ಮಾಡುವಂತ ಸಂಖ್ಯೆ 6364240499. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ನಿಮ್ಮ ಒಲವಿನ ಹಾಡನ್ನು ಕೇಳಬಹುದು. ಕರೆ ಮಾಡುವಂತ ಸಂಖ್ಯೆ 6364240499. ಈ ಒಂದು ಸಂಖ್ಯೆಗೆ ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ, ಕೇಳಿಸ್ತಾ ಇದೆ, ಮಾತಾಡಿ. ಓಕೆ ಓಕೆ, ಹೇಳಿ ಸರ್, ಯಾವ ಹಾಡು ಕೇಳ್ತೀರಾ? ರಂಗನಾಯಕಿಯ
1: ನಿರ್ದೇಶನ ಚಿತ್ರ ಚಿತ್ರಬ್ರಹ್ಮ ಅವ್ರ ಬಗ್ಗೆ ಏನ್ ಮಾತಾಡಕ್ಕೆ ಕನ್ನಡ ಪದಗಳ
0: ಹೌದು ಹೌದು,
1: ಹಾಗಾಗಿ ಅದು ಉತ್ತಮವಾದ ಕೇಳೋಣ ಅಂತ ಎಲ್ಲರೂ ಕೇಳ್ತಾನ.
0: ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಓಕೆ. ರಂಗನಾಯಕಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ರೆ ಮಂದಾರ ಪುಷ್ಪವು ನೀನು ಅನ್ನುವಂತ ಹಾಡನ್ನ ಸ್ವಲ್ಪ ಹೊತ್ತಲ್ಲಿ ಹಾಡನ್ನ ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನ ಕೇಳಬಹುದು. 6364240499 ಈ ಒಂದು ಸಂಖ್ಯೆಗೆ. ಅದೇ ರೀತಿ ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
2: ಸುರೇಶ್ ಭಟ್
0: ಅವರು, ಗೌರಿಬಿದನೂರು. ಓಕೆ ಓಕೆ, ಹೇಗಿದ್ದೀರಾ? ಆರಾಮ, ನಾವು ಕೂಡ ಆರಾಮ. ಹೇಳಿ ಸರ್, ಯಾವ ಹಾಡು ಕೇಳುವ?
2: ಜನಪದ ಗೀತೆ.
0: ಜನಪದ ಗೀತೆಯಾ? ಓಕೆ ಹೇಳಿ. ಯಾರು?
2: ಗುರುರಾಜ್ ಕೆಂದೊಳ್ಳಿ.
0: ಗುರುರಾಜ್ ಕೆಂದೊಳ್ಳಿಯಾ?
2: ಒಳ್ಳೆನಪ್ಪ ನಾನು ಹೆಂಡತಿ.
0: ಒಳ್ಳೆನಪ್ಪ
2: ನಾನು ಹೆಂಡತಿ.
0: ಒಳ್ಳೆನಪ್ಪ ನಾನು ಹೆಂಡತಿಯ
2: ಕೇಳಯ್ಯ ದೈವ ಅಂತ ಒಂದಾಡಿದ್ರು.
0: ಓಕೆ ನೋಡೋಣ, ಸ್ವಲ್ಪ ಹೊತ್ತಲ್ಲಿ ಹಾಡನ್ನ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ನಮಸ್ಕಾರ ಮೇಡಮ್. ಒಳ್ಳೆಯದು.
0: ಓಕೆ ಓಕೆ ಓಕೆ. ಒಳ್ಳೆನಪ್ಪ ನಾನು ಹೆಂಡತಿ ಅನ್ನುವಂತ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನೋಡೋಣ, ಆ ಹಾಡನ್ನು ಪ್ರಸಾರ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಿರೋದು ರೇಡಿಯೋ ಸಾರಂಗ್ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಜನಪದ ಗೀತೆಯನ್ನು ಕೇಳಿದರು. ಗೌರಿ ಬಿದನೂರಿನಿಂದ ಸುರೇಶ್ ಅವರು ಕರೆಯನ್ನು ಮಾಡಿ ಆ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಿಂದ ಹೊರಡುವಂಥ ಹೊತ್ತು ಕೂಡ ಆಗ್ತಾ ಬರ್ತಾ ಇದೆ. ಕೊನೆಯ ಕಾಲರ್ಗೊಂದು ಅವಕಾಶ ಇದೆ ನಿಮ್ಮ ಇಷ್ಟದ ಹಾಡನ್ನು ಕೇಳೋದಕ್ಕೆ. ಮುಂದಿನ ಕಾಲರ್ ಒಬ್ಬರಿದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ಕಾರ. ಇಲ್ಲ, ಕರೆ ಮಾಡಿದವ್ರು ಯಾಕೋ ಮಾತಾಡ್ತಿಲ್ಲ. ಕರೆ ಮಾಡಿ ಮಾತಾಡಿ. ಅದೇ ರೀತಿ ಇವತ್ತಿನ ಈ ಒಂದು ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಜನಪದ ಗೀತೆಯನ್ನು ಪ್ರಸಾರ ಮಾಡ್ತಾ ಇನ್ನು ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 7.8 FM. ಇದು ಬಣ್ಣ ಬಣ್ಣದ ಬದುಕು.

ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in

0: ಇದು ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿಮುದ್ರಿತ ಪ್ರಸಾರ.
1: ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನದ ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ಜಿ ಎಡ್ವರ್ಡ್. ಹೃದಯದಿಂದ ಹೃದಯಕ್ಕೆ ಸೇತುವೆ ಕಟ್ಟುವಂತ ಮನದ ಕದ ತಟ್ಟುವಂತ ಏಕೈಕ ಕಾರ್ಯಕ್ರಮ ಹೃದಯರಾಗ. ಈ ಕಾರ್ಯಕ್ರಮದಲ್ಲಿ ನಮ್ಮ ನಿತ್ಯ ಕೇಳುಗರಾದಂತ ಶ್ರೀಪತಿ ಕಲಂಬಾಡಿ ಅವರು ಸ್ಟುಡಿಯೋಗೆ ಹಾಜರಾಗಿದ್ದಾರೆ. ಇವರು ಟೈಲರ್ಸ್ ಹಾಗೆ ಛಾಯಾಗ್ರಾಹಕ ಕೂಡ ಹೌದು. ಟೈಲರ್ಸ್ ಅಸೋಸಿಯೇಷನ್ ಇದರ ಕ್ಷೇತ್ರ ಸಮಿತಿಯಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ಹಾಗೆ ಪೂರ್ವ ವಲಯದಲ್ಲಿ ಉಪಾಧ್ಯಕ್ಷರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ನಾಟಕಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ, ಹಾಗೆ ನಮ್ಮ ಸಾರಂಗನ ರೇಡಿಯೋ ನಾಟಕದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಬಲೆ ಪಾತ್ರರಿಗೆ ಎನ್ನುವ ಕಾರ್ಯಕ್ರಮದಲ್ಲಿ ಕೂಡ ಇವರು ಭಾಗವಹಿಸಿದ್ದಾರೆ. ಇವತ್ತು ನಮ್ಮ ಕೇಳುಗರ ಜೊತೆ ನಡೆಯುವಂತಹ ಈ ಹೃದಯರಾಗ ಕಾರ್ಯಕ್ರಮ ಕೇಳುಗರಿಂದ ಕೇಳುಗರಿಗೆ, ಕೇಳುಗರೇ ನೀವು ಕೂಡ ಕರೆ ಮಾಡಿ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ನೀವೇ ಇದನ್ನು ನಡೆಸುವಂತ ಕಾರ್ಯಕ್ರಮ, ಜೊತೆಗೆ ನಾನು ಇರ್ತೇನೆ, ನಿಮ್ ಜೊತೆ ಸೇರ್ಕೊಂಡು ಇರ್ತೇನೆ. ಹಾಗೆ ಜಾಸ್ತಿ ಪ್ರಶ್ನೆಗಳು ನಿಮ್ಮಿಂದ ಬರಲಿ. ಶ್ರೀಪತಿ ಕಲಂಬಾಡಿ ಇವರ ಜೊತೆ ಮಾತಾಡಿಕೊಂಡು ಇವರ ವಿಷಯಗಳನ್ನು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ, ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಶ್ರೀಪತಿ ಕಲಂಬಾಡಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ. ರೇಡಿಯೋ ಸಾರಂಗನ ನನ್ನ ಎಲ್ಲ ಆತ್ಮೀಯ ಬಂಧುಗಳಿಗೆ, ಕೇಳುಗರಿಗೆ ನನ್ನ ಹೃದಯ ತುಂಬಿದ ವಂದನೆಗಳು. ಹೇಳಿ.
1: ಹಿಂದೆ ಕಾರ್ಯಕ್ರಮ ನೀಡಲು ಬರ್ತಾ ಇದ್ರಿ, ಅತಿಥಿಯಾಗಿ ಬಂದಿದ್ದೀರಿ.
2: ಹೌದು.
1: ಈ ಬದಲಾವಣೆ ಹೇಗೆ?
2: ಇದು ತುಂಬಾ ಬದಲಾವಣೆ ಅಂದ್ರೆ ಇದೊಂದು ಯೋಗ ಅಂತ ಹೇಳ್ಬೇಕು. ಯಾಕೆಂತ ಹೇಳಿದ್ರೆ ಈ ಒಂದು ಸೀಟ್ ಇದು ಎಲ್ರಿಗೂ ಸಿಗುವಂತದ್ದಲ್ಲ. ಏನು ನಮ್ಮ ಅದೃಷ್ಟದಿಂದ ಇದು ನಮಗೆ ಲಭಿಸಿದೆ ಅಂತೇಳಿ ಹೇಳುವುದಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ.
1: ಈಗ ಕರೆ ಬರ್ತಾ ಇದೆ, ಕರೆಗೆ ಹೋಗೋಣ. ಹಲೋ, ನಮಸ್ತೆ.
3: ಹಲೋ, ನಮಸ್ತೆ.
1: ನಮಸ್ತೆ, ಯಾರು ಮಾತಾಡೋದು?
3: ಇಲ್ಲಿ ಕರ್ನಾಟಕ ಸ್ಟೇಟ್ ಎಲೆಕ್ಷನ್ ಅದರ ಅಧ್ಯಕ್ಷ ಮಧು ಅಂತ.
1: ಮಧು?
2: ಹಾ ಮಧು, ನಮಸ್ತೆ.
3: ನಮಸ್ತೆ.
2: ಸುರಸುರಕ್ಕೆ ಇರ್ನೇ ಫೋನ್ ಬರ್ತೇನೆ, ಭಾರಿ ಖುಷಿ.
1: ಏನಾದ್ರು ಪ್ರಶ್ನೆ ಇದೆಯಾ?
3: ಪ್ರಶ್ನೆ ಏನಿಲ್ಲ, ಅವರು ಒಳ್ಳೆ ಬಹುಮುಖ ಪ್ರತಿಭಾ ಕರಕ್ಕೆ ನಿಜವಾಗಿದೆ.
2: ನಮ್ಮ ಉರುವಾಲಯದ ಅಧ್ಯಕ್ಷರು ಇವರು, ಭಾರಿ ಒಳ್ಳೆ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಈಗ ಪ್ರಸ್ತುತ ಇನ್ನು ಇರಬೇಕು ಅಂತ ಹೇಳಿ ನಾವು ಆಶಯ.
3: ಅವರಿಗೆ ಉಪಾಧ್ಯಕ್ಷರಾಗಿದ್ದಾರೆ ಸೀಟ್ ನಮ್ಮ. ಮತ್ತೆ 2 ವರ್ಷ ಅಧ್ಯಕ್ಷರಾಗಿ, ಮತ್ತೆ 2 ವರ್ಷ ಕೋಶಾಧಿಕಾರಿಯಾಗಿ, ಮತ್ತೆ 8 ವರ್ಷ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ವಲಯದಲ್ಲಿ.
2: ಹೌದು.
3: ಮತ್ತೆ ಒಳ್ಳೆ ಹಾಡುಗಾರಿಕೆ ಸ್ವರ ರಾಗೆಲ್ಲ ಒಳ್ಳೇದುಂಟು ಅವ್ರದ್ದು. ಹಾಗೆ ಅವರಿಗೆ ಭವಿಷ್ಯ ಒಳ್ಳೇದಿಲ್ಲ ಅಂತ ಹಾರೈಸಿದೆ.
1: ಪ್ರಥಮ ಕರೆ ನಿಮ್ಮಿಂದ ಪೂರ್ವದಿಂದಲೇ
2: ಬಂದಿದೆ.
1: ಅದಕ್ಕೆ ನಮಗೆ ಗರ್ವ ಕೂಡ,
2: ನಮ್ಮ ವಲಯ ಅಂತ ಹೇಳುವ ಒಂದು ಗರ್ವ.
1: ಹೌದು, ಪೂರ್ವ ವಲಯದಿಂದಲೇ ಬಂದದ್ದು ಖುಷಿ ತಂದಿದೆ.
2: ಹೌದು, ಖುಷಿ ತಂದಿದೆ. ಧನ್ಯವಾದ.
1: ನೋಡಿ, ಪ್ರಥಮ ಕರೆ ನಿಮ್ಮ ಊರಿಂದಲೇ ಬಂದಿದೆ.
2: ಹೌದು, ನಮ್ಮ ವಲಯದ ಅಧ್ಯಕ್ಷನಿಂದಲೇ ಬಂದಿದೆ.
1: ಏನೆಲ್ಲ ಪೂರ್ವ ವಲಯದಲ್ಲಿ ಕಮಾಲ್ ಮಾಡಿದ್ದೀರಿ?
2: ಕಮಾಲ್ ಅಂತ ಹೇಳಿ ಅಲ್ಲ, ನಮ್ಮ ಉರುವಾಲಯ ಅಂದ್ರೆ ಅದು ಒಂದು ನಮ್ಮ ಕುಟುಂಬ.
1: ಚಮತ್ಕಾರ.
2: ಹಾ, ಚಮತ್ಕಾರ ಅಂದ್ರೆ ನಾವು ಎಲ್ಲರೂ ಒಂದೇ ಮನಸ್ಕರ ಆಗಿದ್ದುಕೊಂಡು ಎಲ್ಲ ಕೆಲಸಗಳನ್ನು ಮಾಡ್ತಾ ಇರೋದರಿಂದ ನಮ್ಗೆ ಎಲ್ಲ ಅಟ್ಯಾಚ್ಮೆಂಟ್ ಎಲ್ಲರದ್ದು ಸಹ ಒಂದು ಚೆನ್ನಾಗಿರುವ ಕಾರಣ ನಮ್ಗೆ ಅಲ್ಲಿ ಹೋಗಿ ಅಲ್ಲಿ ಒಂದು ವರ್ಕ್ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತದೆ. ಯಾಕೆಂತ ಹೇಳಿದ್ರೆ ನಾನು ಸಾಧಾರಣ ಒಂದು 9 ವರ್ಷ ಕಾರ್ಯದರ್ಶಿಯಾಗಿಯೇ ಇದ್ದೆ. ನಾನು ಅಧ್ಯಕ್ಷರ ಮುಖವನ್ನು ನೋಡಿದವನಲ್ಲ. ಯಾರು ಯಾರೇ ಅಧ್ಯಕ್ಷ ಯಾರೇ ಆಗಲಿ, ನಮ್ಮ ಡ್ಯೂಟಿ ಏನು ಅಂತ ಹೇಳಿದ್ರೆ ನಾವು ಕೆಲಸ ಮಾಡಬೇಕು ಅಲ್ಲಿಂದ. ಹಾಗಾಗಿ ಈಗ 26ನೇ 27ನೇ ವರ್ಷ ಇದು ನಡೀತಾ ಇದೆ. ನಾನು ನನಗೆ ಅದೇ ಪ್ರಥಮದಿಂದಲೇ ಅಧ್ಯಕ್ಷರಾಗುವುದಕ್ಕೆ ತುಂಬಾ ಇದಾಗ್ತದೆ. ಆದ್ರೆ ನಾವು ಅದಕ್ಕೆಲ್ಲ ನಮ್ಗೆ ಏನು ಡ್ಯೂಟಿ ಉಂಟು ಅದನ್ನು ನಾವು ಮಾಡ್ತಾ ಇರುವ ಹಾಗೆ ಮಾಡ್ತಾ ಇದ್ದೆ.
1: ಏನು ಅಧ್ಯಕ್ಷಕ್ಕೆ ಏನಾದರೂ ಮನವಿ ಬಂತ?
2: ಆಗಿದ್ದೇನೆ, ಅದು ಒಂದು ಟರ್ಮಿಗೆ ಆಗಿದ್ದೇನೆ. ಮತ್ತೆ ಆಗಿ ಅದನ್ನು ನಿಭಾಯಿಸಿ ಆ ನಂತರ ಮುಂದಿನ ಟರ್ಮಿಗೆ ಬೇರೆಯವರಿಗೆ ಚಾನ್ಸ್ಗಳು ಆಗ್ತಾ ಇರ್ತದೆ. ಅದು ಒಬ್ಬೊಬ್ಬರಿಗೆ 2 ವರ್ಷದ ಅವಧಿ ಇರ್ತದೆ. ಅಲ್ಲ, ಆ ಅವಧಿಯಲ್ಲಿ ಮಾಡಿಕೊಂಡು ಹೋಗ್ತಾರೆ. ಮತ್ತೆ ಕೆಲವು ಸಲ 4 ವರ್ಷನೂ ಕೊಡ್ತಾರೆ. ಹೀಗೆಲ್ಲ ಇರ್ತದೆ.
1: ಓಕೆ. ಹಾಗೆ ನೀವು ಏನು ಹಾಡುಗಾರರು ಅಂತ ಹೇಳಿದ್ರಿ, ಹೇಳಿದ್ರು
2: ಹಾಗೆ ಇಲ್ಲ, ಅಷ್ಟು ದೊಡ್ಡ ಮಟ್ಟಿಗೆ ಏನಿಲ್ಲ.
1: ಹೌದು.
2: ಆದ್ರೂ
1: ಯಾವ್ದು ಭಕ್ತಿಗೀತೆ?
2: ಭಕ್ತಿಗೀತೆ, ಭಾವಗೀತೆಗಳು ಹೆಚ್ಚಾಗಿ. ಮತ್ತೆ ಫಿಲ್ಮ್ ಸಾಂಗ್ಸ್ ಎಲ್ಲ ಕಡಿಮೆ. ಯಾಕೆಂತ ಹೇಳಿದ್ರೆ ಫಿಲ್ಮ್ ಸಾಂಗ್ಸ್ ಹಾಡಬೇಕು ಅಂತ ಹೇಳಿ ಆದ್ರೆ ಈಗ ಒಂದು ರಾಜ್ಕುಮಾರ್ ಇದ್ದು ಪದ್ಯ ಹಾಡಬೇಕು ಅಂದ್ರೆ ರಾಜ್ಕುಮಾರ್ನ ವಾಯಿಸಬೇಕು, ಎಸ್ ಪಿ ಇದ್ದು ಪದ್ಯ ಹಾಡಬೇಕು ಅಂದ್ರೆ ಎಸ್ ಪಿ ವಾಯಿಸಬೇಕು, ಅದೊಂಥರ ಕಾಪಿ ಆಗಿ ಆಗ್ತದೆ. ನಮ್ಗೆ ಹಾಗೇನಿಲ್ಲ, ನಾವು ಭಕ್ತಿಗೀತೆಗಳು ಭಾವಗೀತೆಗಳು ಇದು ಯಾರ ವಾಯಸ್ಸಲ್ಲಿಯೂ ನಡೆಯುತ್ತೆ. ಕೇಳುಗರಿಗೆ ಹಾಡುವವರು ಚೆನ್ನಾಗಿ ಹಾಡಿದ್ರೆ ಕೇಳುವವರಿಗೆ ಚೆನ್ನಾಗಿರುತ್ತೆ ಅಂತ. ಹಾಗೆ ನನಗೆ ಒಂದು ಅದೇ ನಾನೇ ರಚನೆ ಮಾಡಿದಂತಹ ಒಂದು
4: ರಚಿಸಿದ
2: ಹೌದು ಅದಂದ್ರೆ ಇತ್ತೀಚೆಗೆ ಮೊನ್ನೆ ನಮ್ಮ ವಾರ್ಷಿಕ ಮಹಾಸಭೆ ಅವತ್ತು ಪ್ರಾರ್ಥನೆಗೆ ಅಂತ. ಅದೇ ಯಾವತ್ತು ಪ್ರಾರ್ಥನೆ ನಮ್ಗೆ ಏನೇ ಬರುದು, ನಾನು ಹೇಳುದಂದ್ರೆ ನಮ್ಮ ವಲಯದಲ್ಲಿ ತುಂಬಾ ಚೆನ್ನಾಗಿ ಹಾಡುವ ಮಹಿಳೆಯರು ತುಂಬಾ ಜನ ಇದ್ದಾರೆ. ಅದಕ್ಕೋಸ್ಕರ ಅವರಿಗೆ ಅವರು ಇರಲಿ ಮತ್ತೆ ನಾವು ನಮ್ಗೆ ಹೇಗೂ ಇರ್ತದಲ್ಲ ಗೊತ್ತುಂಟಲ್ಲ, ಇಲ್ಲ ಈ ಸಲ ನೀವೇ ಮಾಡ್ಬೇಕು ಅಂತ ಹೇಳಿದಕ್ಕೆ ನಾನು ಸಡನ್ ಮತ್ತೆ ಯಾವ್ದು ಹಾಡುದು ಅಂತ ಹೇಳಿ ಇದು ಮಾಡುವಾಗ ಯಾವತ್ತು ಹಾಡ್ತಾ ಇರುವಾಗ ಹಾಡ್ತಾ ಇರುವಂತದ್ದು ಬೇಡ ಅಂತೇಳಿ ಒಂದು ಸಡನ್ ಒಂದು ಅಲ್ಲಿಯೇ ಕೂತ್ಕೊಂಡು ಒಂದು ಅರ್ಧ ಗಂಟೆಯಲ್ಲಿ ಒಂದು ಸಣ್ಣ ಒಂದು ಎರಡು ಚರಣದ ಒಂದು
4: ಹಾಡು
2: ಹೌದು ನಾನೀಗ
4: ಸ್ವರಚಿತ
2: ಸ್ವರಚಿತ ಸ್ವರಚಿತ ಹೌದು ಹಾಗೆ
4: ಯಾವುದರ ಬಗ್ಗೆ
2: ಅದು ನಮ್ಮ ಗಣಪತಿ ಹೌದು ಅಲ್ಲ ದೇವರ ಒಂದು ಪ್ರಾರ್ಥನೆ ಪ್ರಾರ್ಥನೆಗೆ
4: ಸರವುದ ಗುಡಿಟುಲ್

0: சுவாமி. தேங்க் யூ.
1: பாரி பொருளாத்துனா பதல. ஒரு காலர் இருக்காரு. ஹலோ நமஸ்தே. ಹಲೋ
2: ನಮಸ್ಕಾರ. ಗೀತೆಯನ್ನು ಹಾಡಿ ನಮ್ಮನ್ನೆಲ್ಲ ಅಮ್ಮನಗನಿಸಿದಂತ ಸೀತತೆ ಕಳಂಬಾಡಿಯವರಿಗೆ ಹೃದಯ ತುಂಬಿದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಸತೀಶ್ ಕಯ್ಯ.
0: ನಮಸ್ತೆ ನಮಸ್ತೆ ನಮಸ್ತೆ
1: ಸತೀಶ್ ಅವರೇ.
2: ಹೇಗಿದ್ದೀರಾ ಸರ್?
0: ಫೈನ್, ಸೌಖ್ಯ. ನೀವು ಹೇಗಿದ್ದೀರಾ?
2: ನಾನು ಚೆನ್ನಾಗಿದ್ದೀನಿ ಸರ್.
0: ನಿಮ್ಮ ಕಾರ್ಯಕ್ರಮ ಮೊನ್ನೆ ನಾನು ಕೇಳಿದ್ದೆ, ಆದ್ರೆ ಕಾಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನನ್ಗೆ. ಹೌದೌದು, ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ. ನೀವು ಕಾರ್ಯಕ್ರಮ ಕೊಟ್ಟಾಗ ನಾನು ಇವರ ಹತ್ರ ಹೇಳಿದೆ, ಎಡ್ವರ್ಡ್ ಸರ್ ಹತ್ರ, ನಾನು ಬರುದಿಲ್ಲ ಮಾರೆ, ನಮ್ಮಲ್ಲಿ ಏನಿಲ್ಲ, ಸುಮ್ಮನೆ ಯಾಕೆ ನಮ್ಮನ್ನೆಲ್ಲ ಕರಿತೀರಾ?
1: ಕಂಟೆಂಟ್ ಇಲ್ಲ.
0: ಯಾವ್ದು ಕಂಟೆಂಟ್ ಇಲ್ಲ ನಮ್ಮಲ್ಲಿ,
1: ಕಂಟ ಮಾತ್ರ
2: ಏನು ಗೊತ್ತಾ, ಏನಿಲ್ಲ ಅಂತ ಹೇಳಿದ್ರಿ, ಅದು ಇವತ್ತು ಹೊರಗೆ ಬಿತ್ತು ನೋಡಿ.
1: ನೋಡಿಲ್ಲ ಹಾಡಿನಿಂದಲೇ ಗೊತ್ತಾಯ್ತು. ಅದು ಕೂಡ
2: ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ, ಒಳ್ಳೆ ರೀತಿಯಲ್ಲಿ ಅದು ರಚನೆ ಕೂಡ ಆಗಿದೆ. ನಿಮ್ಮ ನಾಟಕದ ಇದೆಲ್ಲ ನಾವು ಕೇಳಿದ್ದೆ, ನಾವು ಸಾರಂಗಲ್ಲಿ.
0: ಹೌದು, ಯಾವುದು ತುಂಬಾ ನಾಟಕಗಳನ್ನು ನಾವು ಕುಸುಮಾಕರ್ ಅವರನ್ನು, ನಾನು ಈ ಕ್ಷಣದಲ್ಲಿ ನಾನು ಅವರನ್ನು ಖಂಡಿತ ಸ್ಮರಿಸಬೇಕು. ಯಾಕೆಂತ ಹೇಳಿದ್ರೆ, ಅವರು ಈ ರೇಡಿಯೋ ಸಾರಂಗಿಗೆ ನಾನು ಇಲ್ಲಿ ಪ್ರವೇಶ ಮಾಡೋದಕ್ಕೆ ಕಾರಣ ಕುಸುಮಾಕರ್ ಕೊಟ್ಟಾರ. ಅವರು ನಮ್ಮ ನಾಟಕದ ಗುರುಗಳವರು, ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೂ ಅವರು ನಮ್ಮನ್ನು ಬೆಂಬಲಿಸಿಕೊಂಡು ನಮ್ಗೆ ಒಂದು ಉತ್ತಮವಾದ ವೇದಿಕೆಯನ್ನು ಕಲ್ಪಿಸಿಕೊಟ್ಟ ಕುಸುಮಾಕರಣ್ಣ.
2: ಹೌದೌದು, ಒಳ್ಳೆ ರೀತಿಯಲ್ಲಿ ಅವರೊಂದು ಕತೆ ಕೂಡ ರಚನೆ ಮಾಡ್ತಾರೆ, ಅದರಲ್ಲಿ ನಿಮ್ದು ಕೂಡ ಒಂದು ಒಳ್ಳೆ ರೀತಿಯ ಅವಕಾಶ ಕೂಡ ಕೊಡ್ತಾರೆ.
0: ಖಂಡಿತ ಖಂಡಿತ ಖಂಡಿತ.
1: ಪ್ರಶ್ನೆ ಇದೆಯಾ ಏನಾದ್ರೂ? ಪ್ರಶ್ನೆ ಕೇಳುಗರಿಂದ ಕೇಳುಗರಿಗೆ, ಕೇಳುಗರ ಅತಿಥಿಗಳು
0: ಹೇಳಿ.
1: ಕೇಳುಗರಿಂದ
2: ಪ್ರಶ್ನೆಗಳಂತ ಏನಿಲ್ಲ, ಅಂದ್ರೆ ನೀವು ನಿಮ್ಗೆ ಈ ಒಂದು ಕಲೆ ಯಾವ ರೀತಿ ನಿಮ್ಗೆ ಅಭ್ಯಾಸವಾಯ್ತು ಅಂತ ಕೇಳ್ತೀನಿ.
0: ಹಾಗೇನಿಲ್ಲ ಸರ್, ನಾವು ಅಂದ್ರೆ ಸಣ್ಣದಿರುವಾಗದಿಂದಲೇ ಭಜನೆ ಎಲ್ಲ ಹಾಡಿದ, ನಮ್ಮ ಮನೆಯಲ್ಲಿ ನಿತ್ಯ ಭಜನೆ ಡೈಲಿ, ಹಾಗಾಗಿ ನಾವು ಭಜನೆಯಿಂದಲೇ ನಾವು ಬಂದವರು. ಆನಂತರ ಇಲ್ಲಿ ಮಂಗಳೂರಲ್ಲಿ ಸಹ ನಾವು ನಮ್ಮ ಕಾಳಿಕಾಂಬ ದೇವಸ್ಥಾನದಲ್ಲೆಲ್ಲ ಭಜನಾ ಸಂಘಗಳಲ್ಲಿ ನಾವು ಭಜನಾ ಕಾರ್ಯಕ್ರಮಗಳನ್ನೆಲ್ಲ ಕಡೆಯಲ್ಲಿ ಸಹ ಹೋಗಿ ಕೊಡ್ತಿದ್ದವರು. ಹಾಗಾಗಿ ನಮ್ಗೆ ಅದೊಂದು ದೇವರ ಏನು ಇದರಿಂದಾಗಿ ಶ್ರುತಿ ಎಲ್ಲಿ ಅದೊಂದು ಏನು ಸಾಗಿಕೊಂಡು ಹೋಗ್ತಾ ಉಂಟು, ಹಾಗೆ ಅಂತ ಹೇಳ್ಬಹುದು ಅಷ್ಟೇ. ಮತ್ತೆ ನಮ್ಮ ಸಾಧನೆ ಅಂತೇಳಿ ಏನು ಅದರಲ್ಲೇನು ಹೆಚ್ಚಿನದ್ದು ಇಲ್ಲ.
2: ನಿಜವಾಗಿ ಏನಂದ್ರೆ, ಸಂಗೀತ ಅನ್ನೋದು ನಮ್ಮ ಒಂದು ಮನಸ್ಸಿಗೆ ಒಂದು ಔಷಧ.
0: ಹೌದೌದು, ಖಂಡಿತ ಖಂಡಿತ. ನಮ್ಮ ಯಾವ ಟೆನ್ಷನ್ ಆಗ್ಲಿ, ನಮ್ಮ ಏನೇ ಇದ್ರು, ಅದು ನಾವು ಅಂದ್ರೆ ಹೆಚ್ಚಾಗಿ ಏಕಾಂಗಿಯಾಗಿ ಇರುವವರು. ಯಾಕೆಂದ್ರೆ ನಮ್ಮ ಶಾಪಲ್ಲಿ ಸಾಗಿ ನಾವು ಶಾಪಲ್ಲಿ ಅಂದ್ರೆ ಜನ ಎಲ್ಲ ಇಲ್ಲ ಯಾರು ಸಹ, ನಾವು ಇದ್ದೆ ಕೆಲಸಗಳನ್ನು ಕಟ್ಟಿಂಗ್ ಮಾಡಿ ಎಲ್ಲ ಕೊಡುವಂತಾರೆ ನಮ್ಮ ಟೈಲರಿಂಗ್ ಶಾಪಲ್ಲಿ. ಹಾಗಾಗಿ ನಾವು ಕೂತ್ಕೊಂಡು ನಮ್ಮಷ್ಟಕ್ಕೆ ಹಾಡ್ತಾ ಇರ್ತೇವೆ, ಏನಾದ್ರೂ ಮಾಡ್ತಾ ಇರ್ತೇವೆ ಹಾಗೆ. ಮತ್ತೆ
2: ಸಂಗೀತವನ್ನು ಯಾರು ಪ್ರೀತಿಸುತ್ತಾರೋ ಅವರಿಗೆ ಯಾವುದೇ ರೋಗ ಇರುವುದಿಲ್ಲ ಅಂತ ನನ್ನ ಭಾವಿಸಿ.
0: ಖಂಡಿತ ಖಂಡಿತ ಖಂಡಿತ.
1: ಓಕೆ, ಧನ್ಯವಾದ.
0: ದೊಡ್ಡ ಮಾತು, ಸರಿ, ಖಂಡಿತ ಸರ್. ಥ್ಯಾಂಕ್ ಯು,
2: ಸರಿ ಸರಿ ಸರಿ.
1: ಓಕೆ, ನಮ್ಮ ಸತೀಶ್ ಕಯ್ಯಾರ್ ಅವರು ಹೇಳಿದ ಒಂದು ಪ್ರಶ್ನೆ ಕೇಳಿದ್ರು, ಹೇಗೆ ನಿಮಗೆ ಸಂಗೀತದ ಆಸಕ್ತಿ ಬಂತು ಅಂತ. ಹಾಗೆ ಮತ್ತೊಬ್ರು ಕಾಲರ್ ಇದ್ದಾರೆ, ಅವರೇ ನಮ್ಮ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾರು? ಹಲೋ, ನಮಸ್ತೆ.
3: ಹಲೋ, ಹಾಯ್ ಸರ್, ನಮಸ್ತೆ.
1: ನಮಸ್ತೆ ನಮಸ್ತೆ.
3: ಇವತ್ತು ಅತ್ಯುತ್ತಮವಾದ ಪ್ರತಿಭಾವಂತ ಶ್ರೀಪತಿ ಕಲ್ಲಂಬಾಡಿ ಸರ್ ಅವರಿಗೆ ನಮಸ್ತೆ ಸರ್.
0: ನಮಸ್ತೆ ನಮಸ್ತೆ ಮೇಡಮ್. ನಿಮ್ಮ ವಾಯ್ಸ್ ಪ್ರತಿದಿನ ನಾವು ಕೇಳ್ತಾ ಇರ್ತೇವೆ ರೇಡಿಯೋ ಸಾರಂಗಲ್ಲಿ, ಆದ್ರೆ ಇವತ್ತು ನಿಮ್ಮ ಹತ್ರ ಒಂದು ಲೈವ್ ಅಲ್ಲಿ ಮಾತಾಡುವಂತ ಒಂದು ಅವಕಾಶ ಯೋಗ ಸಿಕ್ಕಿತು ಅಂತ ಹೇಳ್ತೇನೆ ನಾನು.
3: ನನ್ಗೆ ಕೂಡ ಹಾಗೆ ಅನಿಸುತ್ತೆ ಸರ್, ಇವತ್ತು ಅತಿಥಿಯಾಗಿ ಬಂದಿದ್ರಿಂದ ನಿಮ್ಮ ಹತ್ರ ಮಾತನಾಡಲಿಕ್ಕೆ ಅವಕಾಶ
0: ಸಿಕ್ಕಿತು.
3: ನಾನು ನಿಮ್ಮ ದೊಡ್ಡ ಫ್ಯಾನ್ ಸರ್ ನಾನು ಕೂಡ. ಯಾಕೆ ಗೊತ್ತಾ? ಯಾಕೆ ಅಂದ್ರೆ ನಾನು ಬಲೆ ಪಾತ್ರರ್ಗ ನಾಟಕದಲ್ಲಿ ನಿಮ್ಮ ಆ ನಾಟಕದಲ್ಲಿ ತುಂಬಾ ನಂಗೆ ಇಷ್ಟ ಆಗಿದೆ. ಮತ್ತೆ ಈಗಾಗ್ಲೇ ಅವರು ಸರ್ ಭಕ್ತಿಗೀತೆಯನ್ನು, ಅಂದ್ರೆ ಭಕ್ತಿಗೀತೆ ಅಲ್ಲ ಪ್ರಾರ್ಥನೆ ಗೀತೆಯನ್ನು ಸುರಕ್ಷಿತವಾಗಿ ಬರೆದು ನಮ್ಗೆ ಹಾಡಿದರೆ ಇವರ ಧ್ವನಿ ಹೇಗೆ ಗೊತ್ತುಂಟ ಸರ್? ನೀವೀಗ ಮಾತನಾಡುವ ಧ್ವನಿಯೇ ಬೇರೆ, ಹಾಡುವ ರೀತಿಯ
1: ಒಂದು ಧ್ವನಿ.
3: ಹೌದು, ತುಂಬಾ ಮಧುರವಾದ ರಾಗ ಸರ್.
1: ನಮ್ಮ ಕೇಳುಗರು ನಾವು ಏನಿಲ್ಲ
0: ಇದರಲ್ಲಿ, ನಾವು ಭಕ್ತಿ ಗೀತೆ ಭಕ್ತಿಯಲ್ಲಿ ಕೂತ್ಕೊಳ್ಳುವಾಗ ಅದು ತನ್ನಷ್ಟಕ್ಕೆ ಬರ್ತದೆ, ಬರ್ಲೇಬೇಕು ಅದು.
3: ಹೌದು ಸರ್, ತುಂಬಾ ರಾಗ ಅಂದ್ರೆ ರಾಗ ಸರ್, ನಿಮ್ಗೆ ತುಂಬಾ ಮಧುರವಾಗಿದೆ ಸರ್. ಹಾಗೆ ಕೇಳಲಿಕ್ಕೆ ಎರಡು ಚರಣ ಹಾಡಿದ್ದೀರಿ, ಎರಡು ಚರಣವನ್ನ ನೀವು ಬರ್ದಿದ್ದೀರಿ,
0: ಹೌದು
3: ಅದು ಹಾಡಿದ ಶೈಲಿ
0: ಸಡನ್ ಸಡನ್ ಆಗ ಅಂದ್ರೆ
1: ಅರ್ಧ ಗಂಟೆ ಒಳಗೆ,
0: ಅರ್ಧ ಗಂಟೆ ಒಳಗೆ ಅಂದ್ರೆ ಅದು ನೀವು ಮಾಡಿ ಮಾಡಿ ಅಂತೇಳಿ ಎಲ್ಲರ ಒತ್ತಾಯ ಮಾಡಿದ್ರು. ಅದಕ್ಕೆ ನಾನು ಯಾವಾಗಲೂ ಹಾಡುವಂತ ಹಾಡುಗಳಿಗಿಂತ ಏನಾದ್ರೂ ಒಂದು ಭಿನ್ನವಾಗಿರ್ಲಿ ಅಂತ ಹೇಳೋ ಉದ್ದೇಶದಿಂದ ಅಲ್ಲೇ ಕುತ್ಕೊಂಡು ಒಂದು ಎರಡು ಲೈನ್ ಗೀಚಿದ್ದು, ಅದೇನು ದೇವರದಲ್ಲಿ ಚೆನ್ನಾಗಿ ಬಂದಿದೆ.
3: ಆಯ್ತು ಸರ್, ಇನ್ನಷ್ಟು ಹಾಡಿ. ಮತ್ತೆ ಸರ್, ನನ್ನ ಒಂದು ರಿಕ್ವೆಸ್ಟ್
1: ಇರುತ್ತೆ,
3: ಇವತ್ತು ನೀವೊಂದು ಭಾವಗೀತೆ ಸ್ವಲ್ಪ ಹಾಡ್ಬೇಕು ಸರ್, ಯಾವ್ದಾದ್ರೂ ಆಗ್ಬಹುದು,
0: ಯಾವ್ದಾದ್ರೂ
3: ಈ ಕಾರ್ಯಕ್ರಮ ಮಧ್ಯದಲ್ಲಿ ಹಾಡಿ ಸರ್. ಮತ್ತೆ ನಿಮ್ಗೆ ಒಳ್ಳೇದಾಗ್ಲಿ ಸರ್, ನಾನು ಯಾವಾಗ್ಲೂ ನಿಮ್ಮ ಫ್ಯಾನ್ ಕೂಡ.
0: ನೀವು ಅಲ್ಲ ಮೇಡಮ್, ನೀವು ನಮ್ಮ ಊರಿನವರಲ್ವಾ? ಇಲ್ಲ ಇಲ್ಲಮ್ಮ, ನಾವು ನೋಡ್ಲಿಕ್ಕೆ ನಿಮ್ಮದು ಎಲ್ಲಿ ಆಗ್ತದೆ ಅಂತ ಗೊತ್ತಿಲ್ಲ. ನಮ್ಮದು ಕಲಂಬಾಡಿ ಅಂತ ಹೇಳಿದ್ರೆ ಇದು ಉಡುಪಿ ರೂಟ್, ಕಾರ್ಕಳದಿಂದ ಉಡುಪಿಗೆ ಹೋಗೋ ಅತ್ತೂರು ಬರುತ್ತಲ್ಲ ಅಲ್ಲಿ. ಎಂಟು ಕಿಲೋಮೀಟರ್ ಉಂಟು, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಾವು ಹೈಸ್ಕೂಲ್ ಎಲ್ಲ ಅಲ್ಲೇ ಮಾಡಿದವರು ಹಾಗೆ.
3: ಹೌದಾ, ನಾನು ಉಡುಪಿಯಲ್ಲಿ ಓದಿದ್ದು ಸರ್, ಸೈಂಟ್ ಮೇರಿಸ್ ಅಲ್ಲಿ. ಹಾಗೆ ನಾನು ನನ್ನ ಮನೆ ಉಡುಪಿ ಸರ್, ನನ್ನ ಗಂಡನ ಮನೆ ಕಾರ್ಕಳ. ಸೊ ನಾನು ನಿಮ್ಮ ಧ್ವನಿ ಇದ್ರಲ್ಲಿ ಸಾರಂಗಲ್ಲಿ ಮತ್ತೆ ಕೇಳಿ ನನಗೆ, ನಾನು ನಿಮ್ಮ ಫ್ಯಾನ್ ಆಗಿದ್ದು
0: ಸರ್. ತುಂಬಾ ದೊಡ್ಡ ಮಾತು, ತುಂಬಾ ದೊಡ್ಡ ಮಾತು. ಯಾಕೆಂದ್ರೆ ನಾವು ನಿಮ್ಮ ಫ್ಯಾನ್, ಯಾಕಂದ್ರೆ ನಿಮ್ಮ ರೇಡಿಯೋದಲ್ಲಿ ನಿಮ್ಮ ವಾಯ್ಸ್ ಬರುವಾಗ ನಮ್ಗೆ ತುಂಬಾ ಖುಷಿ ಆಗ್ತಾ ಇತ್ತು. ಆಗ್ಲಿ
3: ಸರ್,
0: ಆಗ್ಲಿ, ಒಳ್ಳೇದಾಗ್ಲಿ.
3: ನಮಸ್ತೆ.
1: ಹಾಗೆ ನೀವೇ ಪ್ರಶ್ನೆಗಳನ್ನು ಕೇಳಬಹುದು, ಇದು ಕೇಳುಗರಿಂದ ಕೇಳುಗರಿಗೆ ನಡೆಯುವಂತ ಕಾರ್ಯಕ್ರಮ ಇದು. ಹೃದಯರಾಗ ನಡುವೆ ಒಂದಷ್ಟು ಪ್ರಶ್ನೆಗಳು ನನ್ನಿಂದ ಬರುತ್ತೆ, ಜಾಸ್ತಿ ಕೇಳುಗರೇ ಮಾತಾಡಿದ್ರೆ ಒಳ್ಳೇದು ಅಂತ ಅನ್ನಿಸ್ತದೆ ನನಗೆ. ಹಾಗೆ ಒಂದು ಫಸ್ಟ್ ನೀವು ಇಲ್ಲಿ ನಮ್ಮ ರೇಡಿಯೋ ಸಾರಂಗಿಗೆ ಕುಸುಮಾಕರ್ ಅವರ ಒಂದು ನಾಟಕ ಕಠಿಣ
0: ಗಾಳಿಪಟ
1: ಕಣಿಯೂರು ಅವರು,
0: ಹೌದು
1: ಸರಿ,
0: ಅವರೊಂದೊಂದು ನಾಟಕ ಎರಡು, ಅದರಲ್ಲಿ ಒಂದು ಸಣ್ಣ ಸಣ್ಣ
1: ಪಾತ್ರ ಮಾಡಿ. ಇದು ಈ ನಾಟಕದಲ್ಲಿ ನಿಮ್ಮ ಪಾತ್ರ ಹೇಗಿತ್ತು ಅಂತ ಕೇಳ್ಕೊಂಡು
0: ಕೇಳುವ. ಇಲ್ಲ ತರಕಂತ ಪಾಡಬಾರ್ದು, ದಾಲ ಮಲ್ಪ ನಿಕ್ಕಲದಾನೆ ಭಾಷೆಜ್ಜೆಯ ಕಾಣೆ ಒಂಜಿ ಬೇಗ ಲಕ್ಕದು ಅಡಿಗೆ ಮತ್ತು ಕೊರಿಯರ ಅಪುಜ ಅಪುಜಯ
4: ಇಜ್ಜಿ ಸರ್, ಹೊರವರ ಮಾತ್ರ ಲೇಟ್ ಆಪುನು ಮಲ್ಪೆ ಸರ್.
0: ಹೊರವರ ಎಂಚಿನಯ್ಯ, ಹೊರವರ ಎಂಚಿನಯ್ಯ, ನಿನ್ನ ಕಂಡನೆ ಪನ್ಪೆತ್ತ ಮದುವೆ ಆದ ಪತ್ತೊಂಜು ವರ್ಷಡು ಉಂದೇ ಬುದ್ಧಿ ನಿನ್ನತ ಅತಯ್ಯ ದುಂಬುದ ಒಪ್ಪಾಡು ಇನಿ ಕಾಂಡೆ ಏತ್ ಗಂಟೆ ಲಗಿನಿ?
4: ಇನಿ ಇನಿ ಏಳರ ಗಂಟೆ ಆತನ್ ಸರ್.
0: ತೂ ಈಲ ಒಂಜಿ ಪೊಣ್ಣ ಮಾರೈತು ಅತ್ತು ಎಣ್ಮ ಗಂಟೆಗೆ ಅಣಗ ಶಾಲೆಗೆ ಬೋರೆ ಉಂಡು ಅವು ಲಕದ ತಿಂಡಿ ತಿನ್ಪು ನೀಯಪ್ಪ ಪಿದಾಡು ನೀಯಪ್ಪ ಈ ಪದ್ರಾಡು ಗಂಟೆಗೆ ಜೊತ್ತುದು ಏಳರ ಗಂಟೆಗೆ ಕಾಂಡ ಲಕ್ಕುವತ್ತ ಬೊಕ್ಕ ನಿಕಲ್ನ ಇಲ್ಲಾಡು ಗಲಾಟೆ ಅವಂದ ಕುಲ್ಲುಂಡ ದಾನಯ್ಯ ನಿನ್ನ ಕಂಡನೆ ಕನತ್ ಪಾಡ್ರು ಜನಯ್ಯ
4: ಕನತದ ಪಾಡು ನೆಕ್ ದಾಲ ಕಡಿಮೆ ಇಜ್ಜಿ ಸರ್ ಆಂಡ ಅರೆನ ಏಪಲ ಕಿರಿಕಿರಿ ತಪ್ಪುಜಿ ಸರ್
0: ಆಯೇ ಕಿರಿಕಿರಿ ಮಲ್ತೆ ಪಂಡದೆ ಕಂಡನ ಮಿತ್ತೆ ಕೈದೇರ್ಪುನ ಅಂದೆಯ ಛೇ ನಿಕ್ಕಲೆಗೆ ಇರುವೆರೆಗಿಲ್ಲ ಚೂರ್ಲ ಬಾಸೆ ಬಂದ್ಪುನ ಇಜ್ಜಿಯ ಅತ್ತು ಮಗಗ ಪತ್ತು ವರ್ಷ ಒಂದು ಬತ್ತುಂಡು ನಿಕುಲು ಆಯನ ಭವಿಷ್ಯ ಎಂಚಿನ ಹಾವು ಬಂದು ಎನ್ನದರ ಎನ್ನದರಯ್ಯ
5: ಅಂದ ಸರ್ ಯಾಲ ಒಂದೇ ಪಾತೇರುಡು ಮಸ್ತ್ ಸಲ ಪಂಡದ ತೋಜಪ್ಪ ಆಂಡ ಅಲ್ ಒಂಜೇ ಪಾತೇರ್ನು ಇರ್ನ ರಾಮಾಯಣ ಉಂತಾವರ ಇಜ್ಜಾರಂದೇ ಪನ್ಪಲ ಏಪಲ
4: ಬೊಕ ದಾಯಿ ಏಪಲ ಇರನ ಕಿರಿಕಿರಿಕೇನೇರೆ ತಯಾರಿಜ್ಜಿ ಯಾನು ಎನ್ನ ಮಗನ ಭವಿಷ್ಯ ಎಂಕು ಗೊತ್ತುಂಡು
0: ಏಯ್ ಬಾಯಿ ಮುಚ್ಚುವನ ಇಜ್ಜ ಒಂದು ದಾನೆ ನಿಕಲ್ನ ಕುರುಕ್ಷೇತ್ರದ ಇಲ್ಲ ಬಂಡದು ಎನ್ನದಾನ ಉಂದುವೇ ಉಂದುವೇ ತೂದು ಗೊತ್ತಾಪುಂಡು ಈ ಏತು ಜೋರದ ಪೊಣ್ಣು ಪಂಡದು
5: ಸರ್ ನನ್ನೊಂದು ವಿಷಯ ಸರ್
0: ದಾದಯ್ಯ
5: ದಿನೋ ಕುಹರಾಂಡಲ ಇಂಚ ಪನ್ಪಲ್ ಎನ್ನ ಇಲ್ಲಾಡು ಕುಲ್ದು ಎಂಕ ಭಾಷನ ಮಲ್ಪುನ್ ಬೊಡ್ಚಿ ಇರಿತ್ತೇನೆ ಪೋಡು ಪನ್ಪಲ್ ಎಂಕೋಜಿ ಮಾನಸಿಕ ಅದು ಬೋತುಂಡು ಸರ್
0: ಅತ್ತು ಖಂಡನ ನಿಮಿತ್ತ ಕೈ ಮಲ್ಪನಾಲಾಲು ದಾಲ ಪನ್ವಲಿಯ ಅಲೆಗು ಇತ್ತ ಗೊತ್ತಾಪುಜಿ ಒಟ್ಟು ಗುಪ್ಪನಗ ಗಲಟೆ ಮಲ್ಪರಾಂಡು ಬೊಕ್ಕ ಒಂಜಿ ದಿನ ಗೊತ್ತಾಪುಂಡು ಖಂಡನೆ ದೂರ ಅನ್ನಗ ದಾದಯ್ಯ ಇದಾರೆ ಅನ್ಪ
4: ಆವ್ ಸರ್ ನನ್ನ ಇಂಚ ಮನ್ಪುಜಿ ಸರ್ ಏನಾರ ಪಂಡಿಲಕ್ಕನೆ ಕೇನ್ವೆ ಸರ್
0: ಇಂದ ನಿಖಿಲೆಗೆ ಇರುವೆರೆಗಿಲ್ಲ ಒಂದು ಕಡಾಯತ ವಾರ್ನಿಂಗ್ ಕೊರೊಂದುಲ್ಲೆ ಇನಿಯೇ ನಿಖಿಲ್ನ ಗಲಾಟೆ ಪೆಟ್ಟು ಅಂತವಡು ಅತ್ತಿಯ ನಿಖಲೆಗೆ ಮಂಡ ಸಮ ಉಂಡ ಅಜ್ಜ ದೇವರ ಕೊರತನವರಿ ಮಗೆ ಉಲ್ಲಿ ಆಯನ್ ವರಾಂಡಲ ಈ 15 ವರ್ಷಡು ಯೋಚನೆ ಮಲ್ತಾರಯ್ಯ ಯೋಚನೆ ಮಲ್ತಾರೆ ನಿಗಲು
6: ಆವು ಸರ್ ಆವು ಸರಿ ಸರ್ ನನ್ನ ಮಿತ್ ಗಲಟೆ ಮಲ್ಪುಜಿ ಬೇಗ ಲಕ್ಕದ ಅಡಿಗೆ ಮಲ್ತು ಕೊರ್ಪೆ ಸರ್
0: ಸರಿ ಸರಿ ಗೊತ್ತಾಗ್ಬಿಡು ತೂಕ ನನ ಮೀನಿ ಪೆಟ್ಟು ಪಾಡೊಂದು ಇಡೇ ಬತ್ತಾರಡ ನಿಗಲ ಚರ್ಬಿ ಇರಾದ 5 ವರ್ಷ ಜೈಲಡ್ ಪಾಡಾರಂಡು ದನೆ ಅಲ ಆ ಪೇಪರ್ ಗೆ ಸೈನ್ ಪಾಡ್ದು ಬಿದಾಡ್ಲಿ ನಾಚಿಗೆ ಜಾಂದನ ಮಾತ
7: ಯಾನ ನಿಖಲನ ಮೋಕೆದ ಸದಾಶಿವ ಅಮೀನ್ ಬಲೆ ಚಾಪರಕ ತಂಡದ ಕಲಾವಿದೆ ನಿಖಲು ಮಾತಿರ್ಲ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು
1: ಎಸ್ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು ನಮ್ಮ ಜೊತೆ ನಿತ್ಯ ಕೇಳುಗರಾದಂಥ ಶ್ರೀಪತಿ ಕಲ್ಲಂಬಾಡಿ ಇವರಿದ್ದಾರೆ ಇವರು ಟೈಲರ್ ವೃತ್ತಿ ಮಾಡ್ತಾರೆ ಹಾಗೆ ಛಾಯಾಗ್ರಾಹಕರು ಕೂಡ ಹೌದು ಟೈಲರ್ ವೃತ್ತಿಯ ಮೊದಲು ಛಾಯಾಗ್ರಾಹಕರು
0: ಟೈಲರ್ ವೃತ್ತಿ ಮೊದಲು
1: ಹೇಗೆ ಟೈಲರ್ ವೃತ್ತಿಗೆ ಬಂದ್ರಿ
0: ಟೈಲರ್ ವೃತ್ತಿಗೆ ಅಂದ್ರೆ ಅದು ಏನೋ ಒಂದು ಆಕರ್ಷಣೆ ಆಯ್ತು ಹಾಗಾಗಿ ಟೈಲರ್ ವೃತ್ತಿಯನ್ನು ಮುಂದೆ ಮಾಡಿದೆ ಯಾಕೆಂದ್ರೆ ನಮ್ಮ ಚಿಕ್ಕಪ್ಪ ಕೂಡ ಟೈಲರ್ ಆಗಿದ್ರು ಹಾಗಾಗಿ ಆ ವೃತ್ತಿಯನ್ನು ಏನೋ ನಾನು ಮಾಡಿದೆ ಆ ನಂತರ ಮಂಗಳೂರಿಗೆ ಅದು ಕಾರ್ಕಳದಲ್ಲಿರುವಾಗ ಆ ನಂತರ ಮಂಗಳೂರಿಗೆ ಬಂದ ನಂತರ ಇಲ್ಲಿ ನಮ್ಮ ಶಾಪಿನ ಹತ್ತಿರದಲ್ಲಿ ನಮ್ಮ ಫೋಟೋಗ್ರಾಫರ್ ಸ್ಟುಡಿಯೋ ಇತ್ತು ಹಾಗೆ ಅವರ ಸಹಕಾರದಿಂದ ನಾನು ಫೋಟೋಗ್ರಾಫಿ ಎಲ್ಲ ಸ್ವಲ್ಪ ಕಲಿತು ಮತ್ತೆ ಅವರೊಟ್ಟಿಗೆ ಫಂಕ್ಷನ್ಗಳಿಗೆಲ್ಲ ಅಟೆಂಡ್ ಆಗಿ ಈಗ ಪ್ರೈವೇಟ್ ಆಗಿ ನಾನೇ ಮಾಡ್ತಾ ಇದ್ದೇನೆ ಫೋಟೋಗ್ರಾಫಿ ಎಲ್ಲ ಫಂಕ್ಷನ್ಗಳನ್ನೆಲ್ಲ ಎಲ್ಲ ಮಾಡ್ತಾ ಇದ್ದೇನೆ
1: ಒಂದು ಒಳ್ಳೆ ವಿಐಪಿ ಏನಾದ್ರು ಫೋಟೋ ತೆಗೆದದ್ದು ಇದೆಯಾ ಯಾವ್ದಾದ್ರು ಒಂದು ಕಾರ್ಯಕ್ರಮ
0: ವಿಐಪಿಗಳದ್ದು
1: ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್ ಯಾರು ನಿಮ್ಮ ನೀವು ಸೆರೆ ಹಿಡಿದದ್ದು ಸೆರೆ ಹಿಡಿದದ್ದು ಅಂದ್ರೆ
0: ಕ್ಯಾಮರಾದಲ್ಲಿ ಸೆರೆ ಹಿಡಿದದ್ದು ಇತ್ತು ನೆನಪಿಗೆ ಬರ್ತಾ ಇಲ್ಲ ಉಂಟು
1: ಟೈಲರ್ ವೃತ್ತಿ ಮೊದಲು ಹೇಗೆ ಮನೆಯಲ್ಲೆಲ್ಲ ಸಪೋರ್ಟ್ ಇದ್ರು ಅಲ್ಲ
0: ಸಪೋರ್ಟ್ ಇದ್ರು ಯಾಕಂದ್ರೆ ಹಾಗೇನಿರ್ಲಿಲ್ಲ ಮನೆಯಲ್ಲಿ ನಾವು ಮಾಡುವ ಕೆಲಸಗಳಿಗೆಲ್ಲ ನಮ್ಗೆ ಸಪೋರ್ಟ್ ಆಗಿದ್ರು ತಂದೆ ತಾಯಿ ಎಲ್ಲ
1: ಅಲ್ಲ ಮನೆಯಲ್ಲಿ ಬಡತನ ಇತ್ತ
0: ಮನೆಯಲ್ಲಿ ತುಂಬಾ ಬಡತನ ಇತ್ತು ನಮ್ಮದು ಕುಟುಂಬ
1: ಎಲ್ಲ
0: ಹೌದು ನಾವು 4 ಜನ ಮಕ್ಕಳು ಮತ್ತೆ ನಮ್ಮ ಚಿಕ್ಕ ತಂದೆ ಅವರೆಲ್ಲ ಒಟ್ಟಿಗೆದ್ದದ್ದು ನಾವು ಅವರಿಗೆ ಒಂದು 4 ಜನ ಮಕ್ಕಳು ಹಾಗೆ ನಾವೆಲ್ಲ ಒಟ್ಟಿಗೆ ಇದ್ದು ಒಂದೇ ಮನೆಯಲ್ಲೆಲ್ಲ ಒಟ್ಟಿಗೆ ಬೆಳೆದವರು ನಾವು ಹಾಗಾಗಿ ಅದು ನಿತ್ಯ ಭಜನೆ ಅದು ಇದೆಲ್ಲ ನಮ್ಮ ತಾಯಿ ಎಲ್ಲ ಚೆನ್ನಾಗಿ ಹಾಡ್ತಾ ಇದ್ರು ಹಾಗಾಗಿ ಅದೆಲ್ಲ ನಮಗೆ ಬಂತು ಮತ್ತೆ ಇಲ್ಲಿ ಮಂಗಳೂರಿಗೆ ಬಂದ ನಂತರನೂ ಇಲ್ಲಿ ಸಹ ನಾವು ದೇವಸ್ಥಾನಗಳಿಗೆಲ್ಲ ಭಜನೆಗೆಲ್ಲ ಹೋಗುವಂಥದ್ದು ಅದನ್ನೆಲ್ಲ ಮಾಡುವಂಥದ್ದು ಮತ್ತೆ ನಮಗೆ ಇಲ್ಲಿ ಸಹ ಹಾಗೆ ಒಳ್ಳೆ ನಮಗೆ ಆ ಸಪೋರ್ಟ್ ಎಲ್ಲ ಸಿಕ್ಕಿದ ಕಾರಣ ನಾವು ಅದನ್ನು ಸ್ವಲ್ಪ ಮುಂದುವರಿಸಲಿಕ್ಕೆ ಸ್ವಲ್ಪ ಸಹಕಾರಿ ಆಯ್ತು ಅಂತ ಹೇಳ್ಬೋದು
1: ಅಂದ್ರೆ ನೀವು ಇಷ್ಟು ಆಕ್ಟಿವ್ ಆಗಲಿಕ್ಕೆ ಕಾರಣ ಏನು ಏನು ಆಧ್ಯಾತ್ಮ ಅಂತ ಹೇಳ್ಬೋದು
0: ಆಧ್ಯಾತ್ಮನೂ ಇದೆ ಮತ್ತೆ ನಾವಂದ್ರೆ ದೈವ ಭಕ್ತರಾಗಿರುವ ಕಾರಣ
1: ಎಲ್ಲ ಕಾರಣ ಒಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ಹಲೋ ನಮಸ್ತೆ ನಮಸ್ತೆ
8: ಹಲೋ ನಮಸ್ತೆ
1: ನಮಸ್ತೆ ಹೇಳಿ
8: ಅಶೋಕ್ ಮಂಗಳದೇವಿ
1: ಅಶೋಕ್ ಮಂಗಳದೇವಿ
0: ನಮಸ್ತೆ ನಮಸ್ಕಾರ ಅಶೋಕ್ ಅಣ್ಣ
8: ನಮಸ್ತೆ ಟೈಲರ್
0: ಈರ್ನ ಸೀಟ್ ಡ್ಯಾನ್ ಕುಲ್ದೈನಿ ನಮ್ಮ ರೇಡಿಯೋ ಸರ್ ಎಡ್ವರ್ಡ್ ಲೋಬ್ ಸರ್ ನಂಗೆ ಮಾತ ಅವಕಾಶ ಕೊರೊಂದುಲ್ಲ ಐಕ್ ನಮ್ಮ ಒಂಜಿ ಅಂದ್ ಐಕ್ ನಮ್ಮ ಒಂಜಿ ಅರೆಗೊಂಜಿ ಹ್ಯಾಟ್ಸ್ ಆಫ್ ನೋಡು ಏಪಲ
8: ಖಂಡಿತ
0: ಖಂಡಿತ
8: ಖಂಡಿತ
1: ಸರಿ
8: ಪ್ರಶ್ನೆ
0: ಮೂಲಿತ ಇಲ್ಲ ಭಜನೆ ಮಲ್ಪುವ
8: ಅದೇ ಬರೀ ಮಲ್ತಿನ ಒಂದು ಸೀಕು ದೂರ
0: ಖಂಡಿತ ಖಂಡಿತ ಮನಸ್ಸಿಗೆ ಒಂದು ನೆಮ್ಮದಿ ಬನ್ಪುನ ತಿಕ್ಕು ನೀವು ಭಜನೆ ಮಾತ್ರ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅನ್ಪಿರ್ತು
8: ವಿಭಜನೆ ಇಲ್ಲ
0: ಅಂಚ ಅವು ಹೆಂಚಿನ ಒಂಜಿ ಒಂದಿತ್ತಂಡಲ್ಲ ಕ್ಲಿಯರ್
8: ಆಗಲ್ಲ
0: ಸರ್
8: ನಲ್ಪ ವರ್ಷ ದುಂಬು ಒಂದು ಬ್ಲೌಸ್ ಒಬ್ಬರಲ್ಲ 30 ರೂಪಾಯಿ ಇತ್ತು ಅವೇ ನೋಲು ಅವೇ ವಕ್ಸ್ ಅವೇ ಪೊಲ್ಲು ಇತ್ತ ಅವೇ ಬ್ಲೌಸ್ ಖಾಲಿ ಬ್ಲೌಸ್ 350 ರೂಪಾಯಿ ಮದ್ಮಲ್ ಬ್ಲೌಸ್ ನೂತ್ ರೂಪಾಯಿ ಅಂಪಲ್ ಕೊಡ್ತೆ ಮದ್ಮಲ್ನ ಬ್ಲೌಸ್
0: ಖಂಡಿತ
8: ಇತ್ತೆ ಆಯ್ತು ಮೂಜಿ ಸರ್ ನಾನು ಸರ್
0: ಅಂದೆ
8: ಅವೇ ಇದು 10 ರೂಪಾಯಿ ಅದಿಪ ಪೈಸೆ ಇತ್ತು ಚಾಕು ಅವೇ ಚಾತು ಪುಡಿ ಅವೇ ಸಕ್ಕರೆ
0: ಸಕ್ಕರೆ
8: ಇತ್ತ ಅವೇ ಚಾಕ 5 ರೂಪಾಯಿ 40 ರೂಪಾಯಿ
0: ಅಂದೆ ಕಾಲ ಪನ್ ಪೇರುತ್ತೆ ಕಾಲ ಯಥಕ್ಷ್ಮೈ ನಮಃ ಬಂದೆ ಅಂಚ ಅಂಚ ಬಂಡ ನಮ್ಮ ಆ ಕಾಲಗಲ ಹೊಂದೊಂದು ನೋಡಪ್ಪಣ ಈ ಕಾಲಗಲ ಹೊಂದೊಂದು ಕೂಡ
8: ಅಂದೆ
1: ಪ್ರಶ್ನೆ ಉಂಡೇ ಓಕೆ ಅಶೋಕ್ ಅಣ್ಣ ಮಾತಾಡಿದ್ರು ಹಾಗೆ
0: ತುಂಬಾ ಖುಷಿ ಆಯ್ತು
1: ಭಕ್ತಿಯ ಒಂದು ನೀವು ಜಾಸ್ತಿ ಭಕ್ತಿಯನ್ನು ಮಾಡ್ತಾ ಇರೋದ್ರಿಂದ ಯಾವಂದ್ರೆ ಭಕ್ತಿಯ ಹಾಡು ಇದೆ ಭಾವಗೀತೆ ಇದೆ ಹಾಡ್ಲಿಕ್ಕೆ ನನಗೆ
0: ನಮಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಅಮೃತ ಸೋಮೇಶ್ವರ ಅವರು ರಚಿಸಿದ ಅದೊಂದು ವಿದ್ಯಾಭೂಷಣ ಅವರು ಹಾಡಿರುವಂತಹ ಒಂದು ತುಳು ಕಟೀಲು ಅಮ್ಮನ ಒಂದು ಭಕ್ತಿಗೀತೆ ಅದರ ಒಂದು ಎರಡು ಲೈನ್ ಅನ್ನು
1: ಹೇಳಿ
0: ಹಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ

ಎನ್ನ ಪಂಪಿನದಾದ ಸರ್ವಲಾಯಿರೆನವು ಎನ್ನ ಪಂಡದು ಯಾನು ಅವೆ ನೆಂಚ ಕೊರಡು.

0: ಥ್ಯಾಂಕ್ ಯು.
1: ತುಂಬ ಸೊಗಸಾಗಿ ಹಾಡಿದ್ರಿ, ಮತ್ತೆ ಪೂರ್ಣವಾಗಿ ಹಾಡಿದ್ರಿ.
0: ರಚನೆಗಳೇ ಹಾಗೆ ಉಂಟು ಅದು. ನಾವು ಆ ಏನ್ ಹೇಳ್ತಾರೆ ನೋಡಿ, ಇಲ್ಲೇ ಒಂದು ಓದಿದ ನೆನಪು, ರಚಿಸುವವನದಲ್ಲ ಹಾಡು ಹಾಡುವವನದ್ದು ಅಂತ. ಹಾಗೆ ಅದನ್ನು ಯಾವ ರೀತಿಯಲ್ಲೂ ಹಾಡಬಹುದು.
1: ಬಹಳ ಅರ್ಥಪೂರ್ಣವಾಗಿ ಇರುವಂತಹ ಹಾಡು, ಅದರಲ್ಲಿ ಸತ್ವ ಇದೆ.
0: ಸತ್ವ ಇದೆ, ಸತ್ವ ಇದೆ, ಅದು ಇನ್ನೂ ಇದೆ. ಅದು ನಾನು ಎಲ್ಲವನ್ನು ಹೋದ್ರೆ ಇದು
1: ಸರಿ. ಈಗ ನೀವು ಸಂಘಟನಾ ಕಾರ್ಯದರ್ಶಿಯಾಗಿ ಕ್ಷೇತ್ರ ಸಮಿತಿಯಲ್ಲಿ ಇದ್ದೀರಿ, ಟೈಲರ್ಸ್ ಅಸೋಸಿಯೇಷನ್.
0: ಹೌದು.
1: ಏನೆಲ್ಲ ಕಾರ್ಯಕ್ರಮ ಕಾರ್ಯ ಇದೆ
0: ನಮ್ಮ ಟೈಲರ್ಸ್ ಅಸೋಸಿಯೇಷನ್? ರಾಜ್ಯ ಸಮಿತಿ ಮತ್ತೆ ಜಿಲ್ಲಾ ಸಮಿತಿ ಮತ್ತೆ ಕ್ಷೇತ್ರ ಸಮಿತಿ ಅಂತೇಳಿ ಮೂರು. ಅದರಲ್ಲಿ ಕ್ಷೇತ್ರ ಸಮಿತಿ, ಮಂಗಳೂರು ಕ್ಷೇತ್ರ ಸಮಿತಿಗೆ 9 ವಲಯ ಸಮಿತಿಗಳಿರ್ತದೆ. 9 ವಲಯ ಸಮಿತಿಗಳಲ್ಲಿ ಫುಲ್ ಮೇಲುಸ್ತುವಾರಿಯನ್ನು ನಾವು ನೋಡಿಕೊಳ್ಬೇಕಾಗ್ತದೆ. ನಾನಂದ್ರೆ ಅದರಲ್ಲಿ ಕಾರ್ಯದರ್ಶಿ ಆಗಿದ್ದೆ 2 ವರ್ಷ. ಅದು ತುಂಬಾ ಕ್ರಿಟಿಕಲ್ ಟೈಮ್ ಅಂದ್ರೆ ನಮ್ಮ ಕೊರೋನಾ ಟೈಮ್ ಅಲ್ಲಿ. ಆ ಟೈಮ್ ಅಲ್ಲಿ ಪ್ರತಿ ವಲಯಗಳಿಗೆ ಹೋಗ್ಬೇಕು, ಅಲ್ಲಿ ಕೆಲಸಗಳನ್ನೆಲ್ಲ ನೋಡ್ಬೇಕು. ಇದರಲ್ಲಿ ಸಾಧಾರಣ ಒಂದು ಉರುವ ವಲಯ, ಮಂಗಳದೇವಿ ವಲಯ, ಪಡೀಲ್, ಕುಲಶೇಖರ, ಮಂಗಳೂರು ನಗರ, ಕಾವೂರು, ಬಜ್ಪೆ, ಗುರುಪುರ, ಕೈಕಂಬ, ಹೀಗೆಲ್ಲ 9 ವಲಯಗಳು.

0: ಅಧ್ಯಕ್ಷ ಅಂದ್ರೆ ಅಲ್ಲಿ ಸಹ ಹಾಗೆ ಅಧ್ಯಕ್ಷರು ತುಂಬಾ ಒಳ್ಳೆಯ ಸಹಕಾರ ಇದ್ದ ಕಾರಣ ನಾವು ಎಲ್ಲರೂ ಎಲ್ಲವನ್ನು ನಾವು ಹಂಚಿಕೊಂಡು ಮಾಡಿಕೊಂಡು ಹೋಗ್ತಾ ಇದ್ದೇವೆ.
1: ಸರಿ, ಈಗ ಟೈಲರ್ ಕಲಿಯಲಿಕ್ಕೆ ಬರ್ತಾ ಇದ್ದಾರೆ ಯುವಕರು ಯುವತಿಯರೆಲ್ಲ?
0: ಯುವತಿಯರು ಬರ್ತಾ ಇದ್ದಾರೆ, ಆದ್ರೆ ಹುಡುಗರು ಇಲ್ಲ. ಹುಡುಗರು ಮುಗೀತು, ಹುಡುಗರದ್ದು ಅದು ಹೌದು, ಹುಡುಗರದ್ದು ಕಾಲ ಮುಗಿಯಿತು ಅಂತ ಹೇಳ್ಬೋದು. ಹುಡುಗಿಯರು ತುಂಬಾ ಬರ್ತಾ ಇದ್ದಾರೆ. ಈಗ ನಮ್ಮ ಉರ್ವ ವಲಯದಲ್ಲಿ ಸಾಧಾರಣ 600 ಮಿಕ್ಕಿ ಮೆಂಬರ್ಸ್ ಇದ್ದಾರೆ, ಎಲ್ಲ ಹೆಚ್ಚು ಲೇಡೀಸ್. ಜೆಂಟ್ಸ್ ಇರುವುದೊಂದು 10 ಜನವೇನೆ ಇದ್ದೇವೆ ನಾವು.
1: ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ಹಲೋ
1: ಹಲೋ, ನಮಸ್ತೆ. ಯಾರು ಮಾತಾಡೋದು?
2: ನಮಸ್ತೆ ಸರ್.
0: ನಮಸ್ತೆ ನಮಸ್ತೆ,
2: ಹೇಳಿ ಮ್ಯಾಮ್.
0: ಸಾಲೇತೂರು. ನಮಸ್ತೆ ಮೇಡಮ್.
2: ನಮಸ್ತೆ.
0: ನಿಮ್ಮ
2: ಇವಾಗ ಲೈವ್ ಮಾತಾಡುವ ಯೋಗ?
0: ಹೌದು ಹೌದು, ಖಂಡಿತ ಖಂಡಿತ. ಯಾಕಂದ್ರೆ ನಿಮ್ಮ ವಾಯ್ಸ್ ಕೇಳ್ತಾ ಇರ್ತೇವೆ ನಾವು ದಿನ ಸಾರಂಗ ಅಲ್ಲಿ
2: ಅಲ್ವಾ. ನಮಗೆ ಡೈಲಿ ಕಾಲ್ ಮಾಡುವವರೆಲ್ಲ ಯಾರು ಮಾತಾಡಿದ್ರೆ ನಮಗೆ ಯಾರ ಇವತ್ತು ಮಿಸ್ಸಿಂಗ್ ಅಂತ ಆಗ್ತದಲ್ಲ.
0: ಹೌದೌದೌದೌದು, ಖಂಡಿತ ಖಂಡಿತ. ತುಂಬಾ
2: ಫಿಕ್ಸೆಡ್ ಕಾರ್ಯಕ್ರಮ ಅಂದ್ರೆ ಹೃದಯ ರಾಗ ರೇಡಿಯೋ ಸಂಜೆ ಇಂಥದ್ದೆಲ್ಲ.
0: ಹೌದು, ಅದಕ್ಕೆಲ್ಲ ಅವಕಾಶ ಮಾಡಿ ಕೊಟ್ಟಿದ್ದಾರೆ ನೋಡಿ ಸರ್.
2: ಹೌದು
0: ಹೌದು, ನಾವು ಮುಂಚೆ ಎಲ್ಲ ನಾಟಕಗಳಿಗೆಲ್ಲ ಮಾಡ್ತಿದ್ದೆವು, ಈಗಂದ್ರೆ ಡೈಲಿ ಯಕ್ಷಗಾನ ಒಂದು ಬರ್ತಾ ಇದೆ, ತುಂಬಾ ಖುಷಿ ಆಗ್ತದೆ. ಮತ್ತೆ ಎಲ್ಲವೂ ಕಾರ್ಯಕ್ರಮನೂ ಇಷ್ಟ ನಮ್ಮದು. ಅಂದ್ರೆ ಬೆಳಿಗ್ಗೆ ನಾವು 9 ಅಂಗಡಿಗೆ ಬಂದು ರೇಡಿಯೋ ಆನ್ ಮಾಡಿದ್ರೆ ಮತ್ತೆ ರಾತ್ರಿ ಹೋಗುವಾಗಲೇ ಬಂದು ಮಾಡುದು.
2: ಮತ್ತೆ ಅದ್ರಲ್ಲಿ ಒಂದು ಪ್ರತ್ಯೇಕ ಒಂದು ಕೇಳ್ಬೇಕಂದ್ರೆ ನೀವು ಖಾಲಿ ಉರ್ವದವರಿಗೆ ಮಾತ್ರ ಕೇಳಿದ್ರೆ
0: ಅಲ್ವಾ? ಅದು ಏನಾಯ್ತು ಗೊತ್ತಾ ಮ್ಯಾಮ್, ಅದು ನಾವು ಉರ್ವ ವಲಯಕ್ಕೆ ಪ್ರಾರ್ಥನೆ ಗೀತೆಯಾಗಿ ಹಾಡಿದ್ದು. ಅದನ್ನು ಮಾಡಿದ್ದು
2: ಅಲ್ಲ, ಬೇಜಾರು ಮಾಡ್ಬೇಡಿ.
0: ಇಲ್ಲ ಖಂಡಿತ ಇಲ್ಲ, ಹೇಳಿದ್ದು ಖುಷಿ ಆಯ್ತು ನಂಗೆ ಕೇಳಿದ್ದು ನೀವು. ಯಾಕೆಂದ್ರೆ ಅದು ಉರ್ವ ವಲಯದ ವಾರ್ಷಿಕ ಮಹೋತ್ಸವ ಇವತ್ತು, ಪ್ರಾರ್ಥನೆ ಗೀತೆಯಾಗಿ ಅದನ್ನು ಬರೆದದ್ದು ಅಷ್ಟೇ. ಅದು ನಾನು ಲಾಸ್ಟ್ ಲೈನ್ ಅನ್ನೊಂದು ಚೇಂಜ್ ಮಾಡಬೇಕಾಗಿತ್ತು ಇಲ್ಲಿ ಬಂದು.
2: ಚೇಂಜ್ ಮಾಡಿದ್ರೆ ಅಂದ್ರೆ ಎಲ್ಲ ಕಡೆ ಹಾಡ್ಲಿಕ್ಕೆ ಒಳ್ಳೇದಿರ್ತದೆ.
0: ಹೌದು ಹೌದು ಹೌದು ಹೌದು
2: ಅಲ್ವಾ?
0: ಹೌದು ಸರಿ.
2: ಓಕೆ ಸರ್,
0: ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಸರಿ ಸರಿ ಸರಿ, ಧನ್ಯವಾದಗಳು.
1: ಕೇಳುಗರು ಪ್ರಶ್ನೆಗಳನ್ನು ಕೇಳಬಹುದು. ಪೂರ್ಣಿಮಾ ಸಾಲಿತ್ರವರು ಮಾತಾಡಿದ್ರು ಹಾಗೆ. ನಿಮ್ಗೆ ಮದುವೆ ಇಲ್ಲ?
0: ಹೌದು,
1: ಮೊದಲು ಮುನಿಸಿತ್ತ?
0: ಮುನಿಸು
1: ಅಂದ್ರೆ, ಯಾಕಂದ್ರೆ ನಿಮ್ಗೆ ಇಷ್ಟದ ಹಾಡು ಅಂದ್ರೆ ಮುನಿಸುತ್ತಾರೆ.
0: ಹೇಗೆ
1: ಮದುವೆ ಆದ ನಂತರ ಮುನಿಸು ಶುರು ಆಯ್ತಾ? ಅದಕ್ಕಿಂತ ಮುಂಚೆ ಮುನಿಸಿ
0: ದೇವರ ದಯದಲ್ಲಿ
1: ಹೇಗೆ ಪರಿಚಯ ಇತ್ತು? ಹೇಗೆ ಮದುವೆ?
0: ಅರೇಂಜ್ ಮ್ಯಾರೇಜ್. ನಮ್ಮ ತಂಗಿ ನೋಡಿದ ಹುಡುಗಿ, ಅವರು ಮಂಜೇಶ್ವರ,
1: ಮಂಜೇಶ್ವರದವರು,
0: ಹೊಸಂಗಡಿ ಮಂಜೇಶ್ವರ ಅಲ್ಲಿ ಅವರು. ಹಾಗೆ ನಮ್ಮ ತಂಗಿ ಅವರು ಇಲ್ಲಿ ಹೊಸ ಮುಳ್ಳೇರಿಯಾದಲ್ಲಿ ಕಾಸರಗೋಡಲ್ಲಿ ಅವರನ್ನು ನೋಡಿದ್ರು. ಹಾಗೆ ನೋಡಿ ನಮ್ಮ ಅಣ್ಣನಿಗೆ ಆಗ್ಬಹುದು ಅಂತೇಳಿ
1: ಅವರೇ
0: ಹೌದು ಅವರೇ ನೋಡಿದ್ರು. ಮತ್ತೆ
1: ಮಾತಾಡಿ ಎಲ್ಲ
0: ಹೌದು, ನಾವು ಎಣಿಸಿರ್ಲಿಲ್ಲ. ನಾವು ಅಂದ್ರೆ ಹಾಗೆಲ್ಲ, ನಾವು ತುಂಬಾ ನಮ್ಮ ಹತ್ರ ಏನಿಲ್ಲ, ಜೀರೋ.
1: ಅವಾಗ ಏನು ಟೈಲರ್ ಕೆಲಸ?
0: ಹೌದು, ಟೈಲರಿಂಗ್ ಫೋಟೋಗ್ರಾಫಿನೂ ಮಾಡ್ತಾ ಇದ್ದೆ, ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೆ. ಹಾಗೆ ಏನಿಲ್ಲ, ನಮ್ಮ ಖಾಲಿ ಒಂದು ರೂಮ್ ಅಲ್ಲಿ ಅಲ್ಲೇ ಇದ್ದದ್ದು. ಮತ್ತೆ ನಾನು ಅವರು ನಮ್ಗೆ ನಿಜವಾಗಿ ಅವರು ನಮ್ಗೆ ಕೊಟ್ಟದ್ದು ಹೆಚ್ಚು ಅಂದ್ರೆ, ನಮ್ಮದು ಪ್ರಾಪರ್ ಕಾರ್ಕಳದಲ್ಲಿ ಎಲ್ಲವೂ ಇದೆ, ನಾವೇ ಮಾಡಿದ ಮನೆಯನ್ನು ಇದೆ, ಮನೆ ಇದೆ, ಎಲ್ಲ ಬೇಕಾದಷ್ಟು ಜಾಗ ಇದೆ, ಅದು ಇದೆ, ಎಲ್ಲ ಉಂಟು. ಹಾಗೆ ನಮ್ಮ ಫ್ಯಾಮಿಲಿಯ ಬಗ್ಗೆ ಇದನ್ನು ಮಾಡಿ ನಮ್ಗೆ ಅಂತೂ ದೇವರ ದಯದಲ್ಲಿ ಅವರು ನಮ್ಮ ಕೈ ಹಿಡಿದ ಕಾರಣ ದೇವರು ಕೈ ಹಿಡಿದ ಹಾಗೆ ಆಗಿದೆ.
1: ಈಗ ಸ್ವಂತ ಮನೆಯಾಗಿದೆ,
0: ಸ್ವಂತ ಮನೆಯಾಗಿದೆ.
1: ಎಲ್ಲಿ ಅದು ಸ್ವಂತ ಮನೆ?
0: ಆಕಾಶಭವನ, ಆಕಾಶಭವನದಲ್ಲಿ. ಇತ್ತೀಚೆಗೆ ಒಂದು 5 ಆಯ್ತು. ಹೌದು, ಈಗ ಮತ್ತೆ
1: ಯಾರೆಲ್ಲಿದ್ರು ಮನೆಯಲ್ಲಿ?
0: ಮನೆಯಲ್ಲಿ ನಾನು ಹೆಂಡತಿ, ಮತ್ತೆ 2 ಮಕ್ಕಳು. ಮಗಳು ಶ್ರಾವ್ಯ ಅಂತೇಳಿ, ಅವಳೀಗ ಇಂಜಿನಿಯರಿಂಗ್ 3rd year ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ, ಕೆನರಾ ಇಂಜಿನಿಯರಿಂಗ್ ಬೆಂಜನ್ ಪದವಲ್ಲಿ. ಮತ್ತೆ ಮಗ, ಅವನು ಈಗ 9th standard ಐಸ್ ಅಂತೇಳಿ. ಹಾಗೆ ಎಲ್ಲೋ ಇದ್ದೇವೆ. ಮತ್ತೆ ಹೆಂಡತಿನೂ ಅಷ್ಟೇ, ಅವಳು ಟೈಲರಿಂಗ್ ಮಾಡ್ತಾ ಇದ್ದಾಳೆ. ಹಾಗಾಗಿ ಎಲ್ಲ ಅವಳು ಮನೆಯಲ್ಲೇ ಮಾಡ್ತಾ ಇದ್ದಾಳೆ, ಹೊರಗಿಲ್ಲ, ಮನೆಯಲ್ಲಿ ಮಾಡಿ ಮಾಡ್ತಾಳೆ. ಹಾಗಾಗಿ ಏನು ನಡೀತಾ, ಚೆನ್ನಾಗಿ ನಡೀತಾ ಇದೆ, ನೆಮ್ಮದಿ ಇದೆ
1: ಮನೆಯಲ್ಲಿ, ನೆಮ್ಮದಿ ಇದೆ.
0: ಹೌದು.
1: ಓಕೆ, ಈ ಮುನಿಸು ಯಾಕೆ ಅಂತ ಗೊತ್ತಿಲ್ಲ. ಮುನಿಸು ತರವೇ ಹಾಡು ಇಷ್ಟ ಅಲ್ಲ ನಿಮ್ಗೆ? ಮುನಿಸು ಇದೆಯಾ ಮನೆಯಲ್ಲಿ?
0: ಕೆಲಸ ಬರ್ತದೆ, ಕೊಡ್ಬೇಕಲ್ಲ, ಪ್ರೀತಿ ಇದ್ದಲ್ಲಿ ಸಿಟ್ಟು ಜಗಳ ಇರ್ಲೇಬೇಕಲ್ಲ.
1: ಹಾಗೆ
0: ಹಾಗೆ.

0: ಥ್ಯಾಂಕ್ ಯು.
1: ಈ ಹಾಡು ಕೇಳಿದ್ರೆ ನಿಮ್ಮ
0: ಮುನಿಸು
1: ಬಂದ್ರೆ ಎಲ್ಲ ಮಾಯ
0: ಎಲ್ಲ ಆಗ್ಲೇ ಬೇಕದು.
1: ಓಕೆ, ಇಬ್ರು ಕಾಲರ್ ಇದ್ದಾರೆ. ಹಲೋ
2: ಹಲೋ
1: ಹಲೋ, ನಮಸ್ತೆ.
0: ನಮಸ್ತೆ ಮೇಡಮ್,
1: ಯಾರು
0: ಮಾತಾಡ್ತಾರೆ? ಆಶೀರ್ವಾದ
2: ನಮ್ಮ ಎಲ್ಲ ಆಶೀರ್ವಾದಕ್ಕಿಂತ ಕೇವಲ ಆಶೀರ್ವಾದ ಮುಖ್ಯ. ಅವಕಾಶ ಕೊಟ್ಟೆ ತುಂಬಾ ಧನ್ಯವಾದ.
1: ಓಕೆ, ಧನ್ಯವಾದ.
0: ಸರಿ
1: ಸರಿ,
0: ಓಕೆ.
1: ಚೆನ್ನಾಗಿ ಹಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ. ಈಗ ನಾನು ನೈಜ ಹಾಡನ್ನು ಪ್ಲೇ ಮಾಡ್ಬೇಕಾ ಬೇಡ ಅಂತ ಅನಿಸ್ತಾ ಇದ್ದೀನಿ. ಈ ನಡುವೆ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
3: ಹಲೋ
1: ಹಲೋ ನಮಸ್ತೆ.
3: ನಳಿನಿ
1: ನಳ್ಳೆಕ್ಕ ಪಂಡ್ಲೆ
0: ಪಲ್ಲೆ ಮೇಡಮ್, ನಮಸ್ಕಾರ.
1: ಮಾತು ಕೇಳ್ತಾ ಇಲ್ಲ. ಓಕೆ, ಹಾಡು ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ಓಕೆ, ಮುನಿಸು ತರವೇ ಹಾಡನ್ನು ಕೇಳ್ಕೊಂಡ್ಬರೋಣ.

0: ಎಸ್, ನೀವು ಕೇಳ್ತಿದ್ದೀರಾ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಈಗ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ.
0: ನಮಸ್ತೆ, ನಮಸ್ತೆ.
2: ನಮಸ್ಕಾರ ಕಾಮತ್ತರ.
1: ಹಾ, ನಮಸ್ಕಾರ ಶ್ರೀಪತಿಯಲ್ಲ. ಭಾರಿ ಖುಷಿ ಆಯ್ತು ಮಾರಿ, ಲೈವ್ ಹುಡುಕಿ ಎಂದಿದ್ನ ಸ್ವರ
2: ಅಂದ.
1: ಅವು ಏಪ ಉಂಡು ಮಲ್ತಿ ನಂಗೆ ಹೊಸ ಪದ್ದ ಪದ್ಯ
2: ಅವು ಮುರಾಣಿ. ನಮ್ಮ ವಾರ್ಷಿಕ ಮಾಸ ಬೇತಾನಿ ಇರ್ವೈಜರ್ ನಮ್ಮ ಉರುವಲಯದ ವಾರ್ಷಿಕ
1: ಮಾಸ ಅಂದು ತುಲೆಗೆ ಯಾರು ಪೂರ್ಣಿಮಾ ಸಾಲೆ ತುರು ಬಂಡೆ ಅವು ಕೆಲವು ತುಲೆ ಏತು ಆಯ್ನ ಜತ್ತುದು ತೂಪೇಡ್ ತುಲೆಗೆ
2: ಅಂದು
1: ಏನ್ ಮಾಸಲ್ಲ ನಮ್ಮ ಏನಿಲ್ಲ ಪಂಡಾರು ಬುಟ್ಟು ನೊಂದು ಮನೋಲಿ
2: ಪ್ರಾರ್ಥನೆಗೋಸ್ಕರ
1: ಬತ್ತನ
2: ಬಂದಾಗ ಮೂಲ ಗಡಿಬಿಡಿ ಅಣ್ಣ ಚೂರ
1: ಸೂಪರ್ ಉಂಡಿ
2: ನಿಖಲ್ನಪುರ ಒಂಜಿ ಆಶೀರ್ವಾದ ಇಡೇ ಒಟ್ಟ ಎತ್ತಾದಿನಿ
1: ಅವಂಜಿ ಪದ್ಯ ಬಂದರಟು ಹೋಗುತ್ತಂದ ಕೃಷ್ಣ ನಿನ್ನ ಕೊಳಲ್ ಅವು ಅರ್ಣ ಸ್ವರನೇ ಬರ್ಕೊಂಡಾರ ಒರಿಜಿನಲ್ ಏನ ಕೃಷ್ಣ ಕಾರ ಅರ್ಣ ವಾಯ್ಸ್ ಅಂತ ಇಡೇಗು ಬರ್ಕೊಂಡ್
2: ತುಳುವ ಮಲ್ಲಿಗೆ ಕ್ಯಾಸೆಟ್ ಪದ್ಯ ಪೂರ ಪದ್ಯ ಬಾರಿ ಸೋಕ್ ಸೋಕು ಪದ್ಯ ಏತು ಜನ್ಮ ಪಡೆದು ಬರಡು ನಿನ್ನ ಸ್ಥಾನ ತುವರೆ ಬೊಕ್ಕ ಜಯ ಜಯ ಜಯ ತುಳುವ ಸೀಮೆ ಅಪ್ಪೆ ನಾಡಿಗೆ
0: ಅದೇ ಪುರಲು ಉರಿಪೊಡಿತೆ ಅದೇ ಶ್ರೀಪತಿ ಶ್ರೀಪತಿಯನ್ನೇ ಪುರಲು ಉರಿಪೊಡು
2: ಪ್ರಯತ್ನ ಮಲ್ಪ ಪ್ರಯತ್ನ ಮಲ್ಪ
1: ಬರ್ಬೋದು
2: ಧನ್ಯವಾದಗಳು.
0: ಓಕೆ, ಕುಸುಮಾಕರ ಮಸ್ತ್ ಮಲ್ಲ ದೋಸ್ತಿ
2: ಆತ್ಮ ಸಖ
0: ಅಂಚ ಕಷ್ಟ ಸುಖನು ಮತ್ತೆ
2: ಪಟ್ಟನು
0: ಇತ್ತೆ ಪುರಲ್ ಬರ್ಬುಣ್ಣ ಪುರಲ್ ಸರಿ ಉಂಡತ್ತೆ. ಓಕೆ.

0: థ్యాంక్ యూ.
1: వా వా వా వా, మరి సోకుడు నిపురాల పద చెప్పండారు కృష్ణ
0: కృష్ణ కారణ తీర్ణ
1: స్వర ఇరణ స్వరాల భారీ పురులు ఇచ్చాడు. పురాల దొట్టిగే పురాల స్వరాల ఇరణ స్వరాల అడ్డే మూడుదు పోయింది
0: అంతా.
1: మా నిత్య కేళుగరాదంతా శ్రీపతి కళాంబాడి అవరు అవర ಅವ್ರು ನಮ್ಗೆ ಗೊತ್ತಿರಲಿಲ್ಲ ಅವರು ಇಷ್ಟು ಚೆನ್ನಾಗಿ ಹಾಡ್ತಾರೆ ಅಂತ ಕರೆ ಮಾಡ್ತಾ ಇದ್ರು.
0: ಅದಕ್ಕೊಂದು ಅವಕಾಶ ಮಾಡಿಕೊಟ್ಟವ್ರು ನೀವಲ್ವಾ?
1: ಸರಿ,
0: ಹಾಗಾಗಿ ನಮ್ಮ ಕೆಲವು ಎಲೆಮರೆಯ ಕಾಯಿಗಳು ಅಂತೇಳಿ ಇರುವಂತಹ ಹಲವು ಪ್ರತಿಭೆಗಳನ್ನು
1: ಹೃದಯ ಕಾರ್ಯಕ್ರಮ ಅನ್ನೋದು
0: ಖಂಡಿತ ಖಂಡಿತ. ಯಾಕೆಂದ್ರೆ ಇಂತೂ ಈಗ ನಾವು ಅಂತೇಳಿ ಅಲ್ಲ, ಎಲ್ಲ ತುಂಬಾ ಇಂಥ ಪ್ರತಿಭೆಗಳೆಲ್ಲ ತುಂಬಾ ಇದ್ದಾರೆ, ಆದ್ರೆ ಅದನ್ನು ಪ್ರಸ್ತುತಪಡಿಸಲಿಕ್ಕೆ ಕೆಲವು ಅವಕಾಶಗಳು ಸಿಗುದಿಲ್ಲ. ಹಾಗಾಗಿ ಇಂಥ ಒಂದು ಅವಕಾಶ ನಮ್ಗೆ ಮಾಡಿಕೊಟ್ಟ ನಿಮ್ಗೆ ಸಾವಿರ ಸೋಲ್ಮೇಲು ಅಂತೇಳಿ ಹೇಳ್ತಾರೆ ನೋಡಿ.
1: ಸಾರಂಗನ ನಿತ್ಯ ಕೇಳುಗರು?
0: ಹೌದು.
1: ಯಾವಾಗ ಶುರು ಮಾಡಿದ್ರಿ ಸಾರಂಗ
0: ಕೇಳಿ? ಸಾರಂಗ ಕೇಳಲಿಕ್ಕೆ 2009 ನಮ್ಮ ರೇಡಿಯೋ ಸಾರಂಗ ಸ್ಟಾರ್ಟ್ ಆಗಿ ಒಂದು ವರ್ಷದ ನಂತರ ನಾನು ಏನೋ ಅಚಾನಕ್ ಆಗಿ ಅದೊಂದು ಕೇಳಿದ್ದು. ಒಂದು 10-11 ಆ ಟೈಮಲ್ಲಿ ಯಕ್ಷಗಾನದ ಟೈಮಿಂಗ್ಸ್ ಚೇಂಜ್ ಇತ್ತು, ಈಗಿನ ಹಾಗೆ 11:00 to 11:30 ಅಲ್ಲ, ಆಗ ಬೇರೆ ಟೈಮ್ ಇತ್ತು ಏನು ಕಾಣ್ತದೆ. ಆಗ ಏನೋ ಎಲ್ಲೇ ಒಂದು ಕೂತ್ಕೊಂಡಾಗ ನನ್ನ ಫ್ರೆಂಡ್ ಶಾಪಲ್ಲಿ ಹೋಗಿ ಕೂತ್ಕೊಂಡು ಕೇಳಿ, ಅದಕ್ಕೆ ಅವ್ರು ಹೇಳಿದ್ರು ಅದು ಸಾರಂಗ್ ಬಂದು. ಹೌದಾ, ಮತ್ತೆ ನಾನು ಬಂದು ಇಲ್ಲಿ ಆಗ ಸರ್ ನಮ್ಮಲ್ಲಿ ರೇಡಿಯೋ ಇತ್ತು, ರೇಡಿಯೋ ಮುಂಚಿನಿಂದ ಸಹ ಕೇಳುಗವೆ, ನಿತ್ಯ ಕೇಳುಗ. ಹಾಗಾಗಿ ಅದನ್ನೆಲ್ಲ ಮತ್ತೆ ಟೈ ಮಾಡಿ ಮಾಡಿ ಮಾಡಿ ಮಾಡಿ ಆನಂತರ ಸಾರಂಗ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸಿಗ್ಲಿಕ್ಕೆ ಸ್ಟಾರ್ಟ್ ಆದ ನಂತರ ಅಷ್ಟು ರೇಂಜ್ ಇರಲಿಲ್ಲ ನಮ್ಗೆ, ಮತ್ತೆ ಸಿಂಚನ ಸಾಮತ್ ನೀವು, ಹೌದು ನೀವು ಬಂದು ಅದನ್ನೆಲ್ಲ ಸರ್ಕಸ್ ಎಲ್ಲ ಮಾಡಿ ಅದಕ್ಕೆ ಉದ್ದ ವೈರ್ ಎಲ್ಲ ಕೊಟ್ಟು ಎಲ್ಲ ಅದು ಕ್ಲಿಯರ್. ಹೌದು,
1: ಮೂರನೇ ಮಾಳಿಗೆಗೆ
0: ಈಗಲೂ ಹಾಗೆ ಉಂಟದು. ಹಾಗೆ ಆನಂತರ ರೇಡಿಯೋ ಸಾರಂಗಿನ ನಿರಂತರ ಕೇಳುಗ ಅಂತೇಳಿ. ಹಾಗೆ ರೇಡಿಯೋ ಸಾರಂಗಲ್ಲಿ ಮತ್ತೆ ಬರುವ ಎಲ್ಲ ಕಾರ್ಯಕ್ರಮಗಳು, ಆನಂತರ ಎಲ್ಲ 10 ಕಾರ್ಯಕ್ರಮ ಆಯ್ತು, ದಶಮ ಸಂಭ್ರಮ, ಅದರಲ್ಲಿ ಸಹ ಹಾಗೆ ಅದರಲ್ಲಿ ಕಾರ್ಯಕಾರಿ ಸಮಿತಿಯಲ್ಲಿ ಸಹ ನನ್ನನ್ನು ಸೇರಿಸಿದ್ರು. ಅದರಲ್ಲೂ ನಾವು ಸ್ವಲ್ಪ ಎಲ್ಲ ಸಲಹೆಗಳನ್ನೆಲ್ಲ ಮಾಡಿ ನಮ್ಮ ಟೈಲರ್ಸ್ ವೃತ್ತಿ ಬಾಂಧವರಿಗೆ ಸಾರಂಗಿನ ಇದರಿಂದ ಮೆಷನ್ ಎಲ್ಲ ಕೊಟ್ಟು, ಹೌದು ಕೊಟ್ಟು ಕೊಟ್ಟು
1: ಸಹಕಾರ,
0: ಹೊಲಿಗೆ ಯಂತ್ರಗಳನ್ನೆಲ್ಲ ಕೊಟ್ಟು ಸಹಕಾರ ಮಾಡಿದ್ರಿ. ಮತ್ತೆ ಎಲ್ಲ ಸಾರಂಗ್ ಅಂತ ಹೇಳಿದ್ರೆ ಅದೊಂದು ನಮ್ಮ ಮನೆಯ ಸದಸ್ಯರಾಗಿ ಆಗಿ ಹೋಗಿದೆ ಈಗ ನಮ್ಗೆ ಸಾರಂಗ್ ಅಂತ ಹೇಳಿದ್ರೆ. ಅದರಲ್ಲಿ ಬರೋ ಎಲ್ಲ ಆರ್ಜೆಗಳು ಎಲ್ಲರೂ ಆತ್ಮೀಯರು ಅಂದ್ರೆ, ಹೌದು ಎಲ್ಲ ದೋಸ್ತಿಗಳು ಅಂದ್ರೆ ಅದು ಅದು ಹೇಳಲಿಕ್ಕಿಲ್ಲ, ಅದು ನಮ್ಮ ಮನೆಯವರಿಗಿಂತಲೂ ಮಿಗಿಲು ಅಂತ ಹೇಳಿ ಹೇಳ್ಬೋದು ಅಷ್ಟೇ.
1: ಸರಿ,
0: ಹಾಗೆ ಮತ್ತೆ ಅದರಡಿಯಲ್ಲಿ ಈಗ ನಾವು ಕಟ್ಟೆಗೊಂಜು ಸುತ್ತು ಅದನ್ನು ಮಾಡುವ ಟೈಮಲ್ಲಿ ಸಹ, ಮತ್ತೆ ಬಲೆ ಪಾತೀರ್ಗದ ಒಂದು 100 ನಾವು ಮಾಡಿದೆವು. ಅದರಲ್ಲಿ ಆಗ ನಿರ್ದೇಶಕರಾಗಿದ್ದವರು ಫಾದರ್ ಮೆಲ್ವಿನ್ ಪಿಂಟೋ ಸರ್, ಅವರು ತುಂಬಾ ಸಹಕಾರ ಕೊಡ್ತಾ ಇದ್ರು. ಮತ್ತೆ ಅವರೇ ಕೆಲವು ಎಪಿಸೋಡ್ಗಳನ್ನು ಬರೆದು ನಮ್ಮೊಟ್ಟಿಗೆ ಕೂತ್ಕೊಂಡು ನಮ್ಮೊಟ್ಟಿಗೆ ಕೂತ್ಕೊಂಡು ಅವರು ಇದು ಮಾಡಿದ್ದಾರೆ, ನಡೆಸಿಕೊಟ್ಟಿದ್ದಾರೆ. ಆನಂತರ ಈ ಪುರ್ಬುಲು ಅಂತ ಹೇಳಿದ್ರೆ ಸರ್ ಡಾಕ್ಟರ್ ಅಲ್ವಿನ್ ಡೇಸಾ ಸರ್, ಅವರೊಟ್ಟಿಗೆಲ್ಲ ಕೂತ್ಕೊಳ್ಳೋದು ಅಂತೇಳಿ ಅದೊಂದು ನಮ್ಮ ಭಾಗ್ಯ ಅಂತ ಹೇಳಿಬಿಡು ನಿಜವಾಗಿ. ಯಾಕೆಂತ ಹೇಳಿದ್ರೆ ಅವರೆಲ್ಲ ಹೌದು ಅಂತವರ ಒಟ್ಟಿಗೆಲ್ಲ ಕೂತ್ಕೊಂಡು ನಾವೊಂದು ಇಷ್ಟು ಸಣ್ಣ ಏನೂ ಇಲ್ಲದವರೊಂದು, ಮತ್ತೆ ನಮ್ಮ ಫೆಲ್ಸಿ ಮೇಡಮ್ ಇವರು ಟೀಚರ್ ಆಗಿ ಬರ್ತಾ ಇದ್ರು, ಅವರು
1: ಕುಸುಮಾಕರಣ್ಣ,
0: ಹಾಗೆ ಎಲ್ಲರೂ ಅದೊಂದು ಇದೇ ಟೀಮೇ, ಅದು ಬೇರೆ
1: ಭಾರಿ
0: ಹೌದು ಬಾಂಧವ್ಯವೇ. ಯಾಕೆಂತ ಹೇಳಿದ್ರೆ ನನ್ಗೆ ಲಾಸ್ಟ್ ನಾವು ಬಲೆ ಪಾತೆರ್ಗದ 100 ಮುಗಿಯುವಾಗ ಅವತ್ತೊಂದು ರೇಡಿಯೋ ಕಾರ್ಯಕ್ರಮ, ಇದು ಫೋನ್ ಇನ್ ಕಾರ್ಯಕ್ರಮ ಮಾಡಿದಾಗ ಸಹ ನಮ್ಮ ಸರ್ ಅಲ್ವಿನ್ ಡೇಸ ಅವರು ಒಂದು ಮಾತು ಹೇಳಿದ, ಅದು ಇವತ್ತಿಗೂ ನನ್ಗೆ. ಯಾಕೆಂದ್ರೆ ನಾನು ಈ ವಿದ್ಯಾರ್ಥಿಗಳ ಜೊತೆ ಇಲ್ಲ ಕಾಲೇಜಲ್ಲಿ ಇದನ್ನೆಲ್ಲ ಮಾಡಿಕೊಂಡು ಇದ್ದವ, ನನ್ಗೆ ಇಲ್ಲಿ ಒಂದು ಬಂದು ಈ ಒಂದು ನಿಮ್ಮೊಟ್ಟಿಗೆಲ್ಲ ಸೇರಿ ಈ ತುಳುವಲ್ಲಿ ಮಾತಾಡಿದ್ದ ನನ್ಗೆ ಒಂದು ಇದೊಂದು ಯೂನಿವರ್ಸಿಟಿಯಲ್ಲಿ ನನ್ನ ಅನುಭವ ಸಿಕ್ಕಿದೆ ನನ್ಗೆ ಅಂತ ಒಂದು ಮಾತು. ಅದೆಲ್ಲ ತುಂಬಾ, ಯಾಕೆಂತ ಹೇಳಿದ್ರೆ ನಾವೆಲ್ಲ ಏನು ಅಲ್ಲದವರು ಅಂತವರೊಟ್ಟಿಗೆಲ್ಲ ಸೇರಿಕೊಂಡು ಮಾಡುದು ಅಂತ ಹೇಳಿದ್ರೆ ಅದಕ್ಕೆಲ್ಲ ಅವಕಾಶಗಳನ್ನು ಮಾಡಿಕೊಟ್ಟಿದ್ದೀರಿ ನೀವು, ಅದಕ್ಕೆ ನಿಮ್ಗೆ ನಾವು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕಡಿಮೆ ಅಂತ ಹೇಳ್ಬೋದು.
1: ಓಕೆ, ಹಾಗೆ ಶ್ರೀಪತಿನ ಇವರು ನೀವು ಕೂಡ ಒಂದು ಇಂಚ ಒಂದು ಎನ್ನಿದೀಜ ಒಂದು ನಾಟಕದಲ್ಲಿ, ರೇಡಿಯೋ ನಾಟಕದಲ್ಲಿ
0: ಸೀತಾರಾಮ
1: ಸಂಭಾಷಣೆ ಕೇಳು.
2: ಒಂದು ರಾಮಾಯಣ ಅದು ಏನೋ ನಿಜನಟ ಕೋರಿತೋತೆ ಒಡ ತಿರ್ಪುಗ ಬಂದಾಳಿ
3: ನಿಂಚ ಬಂದಾಗ ಮುಂದತ ತೀತಾರಾಮ ನಿನ್ನ ಒಂದು ಕೆಪ್ಪೇಕಂದೇ ಪಟ್ಟು ದಪ್ಪುಕಂತ ಪುಣ್ಯಂತು
2: ಎಂಚಿನ ಸೋಲ್ತುಲೇ ರಾಮಯ್ಯಣ್ಣ ಇರೆಗು ಕೋರಿಗ ನೋಡು ಬಂದು ಅಡ್ವಾನ್ಸ್ ಕೊಡ್ದು ಬೈದಿನತ್ತೆ ಅನ್ನು ಆನೆಯ ರಾತ್ರಿ ಎಡು ಕೋರಿನ ಕುದುಕೆ ತುಂಬಿನಿಗೆ
3: ಎಂಚಿನ ಬಂದ ಮಾರಾಯ ಈ ಬದುಕಿ ಎತ್ತ ಮಾರಾಯ ಅಬ್ಬೆ ಮಲ್ಲ ಸಂಕ್ಲತ್ತೀಯ ನಿನ್ನನ್ನು ಕುದುಕೆ ಬಂದು ಬಂದಿನ ಮಲ್ಲ ಮಾರಾಯ
2: ಆಯ್ನ ಆವಾಡಿ ರಾಮಾಯಣ್ಣ ಎಲ್ಲಂಜಿ ಎಕ್ಕೂರುಡು ಕಟ್ಟಂಡು ಇರೇನ ಉರಿಯನು ಅಲ್ಪ ದೆರ್ಪುಗ ದಾದಾನ್ ಪರ್ರೆ
3: ನನ್ನ ಬಂತ ದಿನ ಅಂಡ ಸೀತಾರಾಮ ನಿಕುಲು ನಾಲಾಯ್ ನನ್ನ ಸೇರ್ದು ಎನ್ನೇ ದೆಪ್ಪೋಡು

0: ಅಪ್ಪಿಯ ಬರಬರ ತುಂಬನಾಗ ಹಿಂಗ್ ಬೇಜಾರ ಲಾಪುನಿಯ ಪೀತಾರಮ್ಮ
1: ಅಂಚಿನದ ದಾಂಡಿಗೆ ಇರು ವೈಕ್ಲ ಜಗ್ಗಂದನಾರು
0: ಸೀತಾರಾಮ ಬಿನ್ನಡ ಹೆಂಗ್ ಪಂಪುನಕ್ಕು ದಾಹಾಲ ಇದ್ದೀಯ ಬೆನ್ನ ಬುಡಾರ ದಕ್ಕೊಲ್ಲಂ ಅಮತ್ತ ಪಿರ್ಲಾಗೆ ಏದು ತಿಂಗಳ ಅಂಬಿಯ ನಾಯ ಭಾಷ ಬಾಡ ಗೊರಂದ ಮಕ್ಕಳನ್ನ ದಾದ ಮಲ್ಪಟ್ಟು ಬಂದ್ಗೆ ಈ ಪಂಡ
1: ಮಲ್ಪುನ್ ದಾದ ವಕೀಲರೇ ಬರ್ಪೆರತ್ತೆ ಅರೆಡ ಪಾತೆರ್ದು ಒಂಜೆ ಕರಡ್ಡು ಮಲ್ತು ಬಿಡ್ಲೆ ಒಕ ಏತು ದಿನ ಇಂಚೇನೆ ಮಂಡೆ ಬೆಚ್ಚ ಮಲ್ಪುವಾರು ನನ ಸಂಪ್ರೀತನಲ್ಲ ಭವಿಷ್ಯದ ಬಗ್ಗೆ ಯೋಚನೆ ಮಲ್ಪಡತ್ತೆ ಪಾಪ ಅಪ್ಪಮ್ಮನ ಎಲ್ಲಿ ಪುನಗನೆ ಕಳೆ ಒಂದು ನಾನು ಅಲೆಗು ಈ ರತ್ನ ಏರುಲ್ಲೇರು ಬನ್ಲಿಗೆ ಅಲೆ ವಕೀಲರನ್ನ ಸುದ್ದಿದೆ ಪುನಗ ವಕೀಲರನ್ನ ಕಾರ ಬತ್ತನತ್ತೆ
2: ಕೆಳಗ್ರೆ ಶ್ರೀಪತಿ ಕಲ್ಲಂಬಾಡಿ ಇವ್ರ ಜೊತೆ ಮಾತಾಡ್ತಾ ಇದೀವಿ ಹೃದಯ ರಾಗ ಕಾರ್ಯಕ್ರಮದಲ್ಲಿ. ಶ್ರೀಪತಿಯವರೇ, ಇನ್ನೊಂದು ನಾಟಕ ನಿಮ್ದು ಏನು ಬಂದ್ ಅಂತ, ಬಂದ ನಾಟಕದ ಒಂದು ಡೈಲಾಗ್ ಸಂಭಾಷಣೆ ಕೇಳ್ಕೊಂಡು
3: ಬಂದ್ರಿ.
4: ಪೇಪರ್ ಬೈಜ್ ಏನಿತಾ ಪೇಪರ್ ತೋಜಿ ಮಾರ
3: ಅಲೇ ಅಲೇ ಅಲೇ ಅವ್ಳು ಜಗಳ್ಡು ಅವ್ ಏ ಪದ ಪೇಪರ್ ಎಲ್ಲದನ ಇನಿತಾನೆ ಓದ್ಲೆ ಓದ್ಲೆ
4: ಐಕದಾಗಿ ಬೊಬ್ಬೆ ಬಾಡ್ನು ಕೇನು ಜಯಂಕ್ ತೋಜುನು ತೋಜುನು
5: ಸೀನನ್ ಎಂಚಿನೇ ಅವಳು ನೇರ ನಮ್ಮ ಮುದ್ದನ್ನೇ ಉಳ್ಳಿರುತ್ತೆ ಪೇಪರ್ ಓದಿನ ಒಂಜಿ ಬುಡ್ಪುನೇ ಇಜ್ಜರತ್ತೆ
3: ದಾದ ಓದುವೆರ ಮಾರ ನನ್ನ ಒಂಜಿ ಗಂಟೆ ಉಂಡು ನನ ಉಂಡತ್ತೆ ಈ ಮೇಟ್ ಸುನಾಮಿ ಬತ್ತು ಪೋಂಡಲ ಮೇರೆ ಗೊತ್ತಾಗುಜಿ
5: ಅಲೆ ಅಲೆ ಸೀನನ್ ಅಲೆ ತೂಳಿಗೆ ಅಲ್ಪ ಮುದ್ದನ್ನೇ ಪೇಪರ್ ತೂದು
4: ನಾಳೆ ಭಾರತ ಬಂದ್ ನಾಳೆ ಭಾರತ ಬಂದ್ ನನ ಎರ್ನ ಮಾತ ಮಂಡೆ ಕೆಬಿ ಪೋರೆ ಉಂಡ ಮಾರ ಎಲ್ಲ ಎರೇನ್ ಮಾತ ಇಲ್ಲಾಡು ಕುಲ್ಲವೇರ ಮಾರ ಮೊಕುಲು ರಾಮ ರಾಮ ರಾಮ ಬಂದ್ ಬಂದನೆ ಫೋಡ್ಗೆ ಹಾಪುಂಡು ಜಯ ಭಾರಿ ಫೋಡ್ಗೆ ಹಾಪುಂಡು
3: ಅತ್ತಿ ಮುದ್ದಣ್ಣ ಐಕ್ ಊರು ಪುರ ಬಂದ ಹಾಪುಂಡು ಬಂದು ಈ ದಾಯಿಗೆ ಜೋಕುಲ್ಲಕ ಬುಲಿಪುನಿ ಬುಲಿಪೊಚ್ಚಿ
5: ಮುದ್ದಣ್ಣ ಈ ದಾಲ ಪೋಡಿಚ್ಚಿ ಎಂಕುಲುಲ್ಲ ಊರು ಪೂರ ಬಂದವಡು ಅತ್ತಂಡ ಭಾರತನೇ ಬಂದವಡು ಈ ನಮ್ಮ ದೋಸಿಲೆನ ಉಡಲ ಸಂಬಂಧ ಏಪಲ ಬಂದ ಒಂದು ಏಪಲ ಬಂದ ಒಂದು ಆ ಒಂದು ಬಂದ್
2: ಮತ್ತೊಮ್ಮೆ ಹೃದಯ ರಾಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಬ್ಬರು ಕಾಲರ್ ಇದ್ದಾರೆ. ಹಲೋ
6: ಸರ್, ನಮಸ್ತೆ.
2: ನಮಸ್ತೆ,
6: ನಮಸ್ತೆ.
2: ಜಯಪ್ರಕಾಶ್ ಅವರು.
7: ಹಲೋ, ನಮಸ್ತೆ. ನಮಸ್ತೆ ಜಯಪ್ರಕಾಶ್ ಅಣ್ಣ.
6: ನಮಸ್ತೆ ಸರ್. ನಮಸ್ತೆ.
7: ನಮಸ್ತೆ.
6: ಪ್ರಯತ್ನ ಪಡ್ತಾ ಇದ್ದೇನೆ.
7: ಹೌದು, ಏನೋ ಸ್ವಲ್ಪ
6: ಹೌದು ಪರವಾಗಿಲ್ಲ. ಅದೇ ನಿಮ್ಮ ಸ್ವರಚಿತ ಪ್ರಾರ್ಥನಾ ಗೀತೆ ತುಂಬಾ ಚೆನ್ನಾಗಿತ್ತು. ಭಾವಗೀತೆ ಆಡಿದಿರಿ, ಕೃಷ್ಣನ ಪುರಾಳದ ಧ್ವನಿ ಕೂಡ ತುಂಬಾ ಚೆನ್ನಾಗಿತ್ತು.
7: ಥ್ಯಾಂಕ್ ಯು, ಥ್ಯಾಂಕ್ ಯು.
6: ತುಂಬಾ ಖುಷಿ ಆಯ್ತು ನೀವು ನಿಮ್ಮ ಸ್ವರ ಇವತ್ತು ಸಾರಂಗ್ ನಲ್ಲಿ ಕೇಳಿದ್ದು ಹೃದಯ ರಾಗದಲ್ಲಿ.
7: ಹೌದು,
6: ಅಂತ
7: ಖುಷಿ ಆಯ್ತು ಸರ್. ಅದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಾರಂಗ್ನವರು, ಹಾಗಾಗಿ ಅವರಿಗೆ ಮೊತ್ತ ಮೊದಲನೇದಾಗಿ ನಾವು.
6: ಹೌದು ಹೌದು, ಅದು ಮತ್ತೆ ಬಹುಮುಖ ಪ್ರತಿಭೆ ಕೂಡ ನೀವು, ಮತ್ತೆ ಬೇರೆ ಬೇರೆ ಹುದ್ದೆಯಲ್ಲಿ ನಿರ್ವಹಿಸುದು ಅದು ಬಹಳ ಕಷ್ಟದ ಕೆಲಸ.
7: ಹೌದು,
6: ಬೇರೆ ಬೇರೆ,
7: ಯಾಕಂದ್ರೆ ನಮ್ಮನ್ನು ಬಿಡುದಿಲ್ಲ ಎಲ್ಲಿ ಸಹ, ಹಾಗಾಗಿ ಅದು
6: ನೀವು ಮಾಡ್ತೀರಿ ಅಂತ ಹೇಳಿ ನಿಮ್ಮನ್ನು ಬಿಡುದಿಲ್ಲ, ನಿರ್ವಹಣೆ ಮಾಡುವ ಶಕ್ತಿ ಉಂಟು ನಿಮ್ಗೆ ಅಂತ ಹೇಳಿ.
7: ಹೌದು, ಹಾಗಾಗಿ ಎಲ್ಲವೂ ಹೋದ ಕೂಡಲೇ ಎಲ್ಲರೂ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ. ಕಾರ್ಯಕ್ರಮ ಕೆಲವು ಕಡೆಯಲ್ಲಿ ಕಾರ್ಯಕ್ರಮ ನಿರೂಪಣೆಗೆ ಸಹ ನಿಲ್ಬೇಕಾಗ್ತದೆ, ಜನ ಇಲ್ಲದಿದೆ. ನಾವು ಅಂದ್ರೆ ಹಾಗೆ, ಜನ ಇಲ್ಲದ ಯಾವ ಕಾರ್ಯಕ್ರಮಕ್ಕೆ ನಾವಿದ್ದೇವೆ ಅಂತ ಹೇಳುವ ಒಂದು ವ್ಯಕ್ತಿತ್ವ, ಹಾಗಾಗಿ ನಮ್ಮನ್ನು ಬಿಡುದಿಲ್ಲ ಎಲ್ಲಿ ಸಹ.
6: ಅದೇ ಅದೇ,
7: ಹೌದು, ಹಾಗೆ ನಡೀತಾ ಉಂಟು ದೇವರ ದಯದಲ್ಲಿ.
6: ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ.
7: ಆಗ್ಲಿ ಆಗ್ಲಿ, ನಿಮ್ಮಗಳೆಲ್ಲ ಹಾರೈಕೆ. ಥ್ಯಾಂಕ್ ಯು, ಮಾತಾಡಿ ತುಂಬಾ ಖುಷಿ ಆಯ್ತು. ಆಯ್ತಾಯ್ತು, ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಓಕೆ, ಧನ್ಯವಾದಗಳು ಜಯಪ್ರಕಾಶ್ ಅವರೇ, ಬಹಳ ಚೆನ್ನಾಗಿ ಮಾತಾಡಿದ್ರು ಕೂಡ.
7: ಹೌದು,
2: ಹಲವಾರು
7: ಆತ್ಮೀಯರೆಲ್ಲ. ಹೌದು, ರೇಡಿಯೋ ಸಾರಂಗಿಂದಾಗಿ ಪರಿಚಯ ಆದವರೆಲ್ಲ.
2: ಖಂಡಿತ ನಿಮ್ಮಲ್ಲಿ ಇಷ್ಟೊಂದು ಪ್ರತಿಭೆ ಇದೆ ಅಂತ ನಮಗೂ ಗೊತ್ತಿರಲಿಲ್ಲ. ಇವತ್ತು ತುಂಬಾ ನಿಮ್ಮ ಪ್ರತಿಭೆ ಒಂದು ದರ್ಶನ ಪ್ರದರ್ಶನ ಕೂಡ ಆಗಿದೆ. ಓಕೆ, ಇವತ್ತು ಸಾರಂಗ್ ಸ್ಟುಡಿಯೋಗೆ ಬಂದಿದ್ದೀರಿ. ಯಾವಾಗಲೂ ಕೇಳುವಂತ ಸಾರಂಗ್ಗೆ ಬಂದು ಮಾತಾಡುವಂತ ಒಂದು ಅದು ಕೂಡ ನೇರ ಪ್ರಸಾರದಲ್ಲಿ ಮಾತಾಡುವಂತ ಒಂದು ಅವಕಾಶ ನಿಮಗೆ ಲಭಿಸಿದೆ. ಏನ್ ಹೇಳ್ತೀರಿ?
7: ಏನ್ ಹೇಳ್ಬೇಕು, ಯಾಕೆಂತ ಹೇಳಿದ್ರೆ ನಾವು ಸಾರಂಗ್ ಅಂತ ಹೇಳಿದ್ರೆ ಇದು ನಮ್ಮ ಒಂದು ನಮ್ಮ ಮನೆಯ ಇಲ್ಲಿಯ ಎಲ್ಲರೂ ನಮ್ಮ ಆತ್ಮೀಯ ಕುಟುಂಬ. ಹಾಗಿರುವಾಗ ಎಲ್ಲರೂ ಒಂದು ನಮ್ಮ ಈಗ ಇಲ್ಲಿಗೆ ಬಂದ ಕೂಡಲೇ ಎಲ್ಲರೂ ಬಾರಿ ಒಂದು ಪ್ರೀತಿಯ ಒಂದು ವಾತಾವರಣ ಅದು ಆಗದಿಂದ ಈಗ ತನಕ ಸಹ ಹಾಗೆ ಉಂಟು. ಅದು ನಿರಂತರ ಇರಲೇಬೇಕು, ಇರುತ್ತೆ ಯಾವತ್ತು. ಆದ್ರೆ ತುಂಬಾ ಖುಷಿ ಆಗ್ತದೆ ಇಲ್ಲಿಯ ಕಾರ್ಯಕ್ರಮಗಳು ಅದು ಎಲ್ಲವೂ ಮತ್ತೆ ಇಲ್ಲಿಯ ಎಲ್ಲರ ಒಂದು ಆತ್ಮೀಯತೆ ಅದೆಲ್ಲ ತುಂಬಾ ಖುಷಿ ಆಗ್ತದೆ. ಹಾಗೆ ಸಾರಂಗಿಗೆ ಎರಡು ಮಾತಿಲ್ಲ ಹೇಳಲಿಕ್ಕೆ ನನ್ನ ಇದರಿಂದ. ಅದೊಂದು ನಾನೊಂದು ಒಂದು ಪದ್ಯ ಸಣ್ಣದು ಅದು ನಾನು ಏನೋ ಕೇಳಿದ್ದು, ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ ತುಂಬಾ ಧನ್ಯವಾದ ತುಂಬು ಹೃದಯದಿಂದ ಅಷ್ಟೇ ಹೇಳಿಕ್ಕೆ ಇಷ್ಟಪಡ್ತೇನೆ.
2: ಸಾರಂಗಿ ಬರೆದಿದ್ದೀರಿ
7: ಅಲ್ಲ ಅದು ಬರ್ದದಲ್ಲ ಅದು ನಾನು ಕೇಳಿದ ಪದ್ಯ.
2: ಸರಿ, ಬಹಳ ಚೆನ್ನಾಗಿ ಮಾತಾಡಿದ್ರಿ, ನಿಮ್ಮ ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ರಿ. ಕೆಲವೊಂದು ಕಷ್ಟ ಸುಖ ಎಲ್ಲ ನಿಮ್ಮ ಜೀವನದಲ್ಲಿ ಬಂದಿದೆ
7: ತುಂಬಾ ಬಂದಿದೆ. ಆದ್ರೂ ದೇವರು ಕೈ ಬಿಡಿ.
2: ಸಾರಂಗಿಂದ ಏನಾದ್ರೂ ತುಂಬಾ ಕಲ್ತಿದ್ದೀರಾ?
7: ಸಾರಂಗಿಂದ ತುಂಬಾ ಕಲ್ತಿದ್ದೇವೆ. ಯಾಕಂತ ಹೇಳಿದ್ರೆ ಇಂಥ ನಮ್ಗೆ ಒಂದು ಇಂಥ ಅವಕಾಶಗಳನ್ನು ಮಾಡಿಕೊಟ್ಟದಿಂದ ನಾವು ಮುಂದೆ ಬರ್ಲಿಕ್ಕೆ. ಯಾಕಂತ ಹೇಳಿದ್ರೆ ನೋಡಿ, ನಾವು ಈಗ ಸಾರಂಗಲ್ಲಿ ಇಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದ ಕಾರಣ ಎಲ್ಲರೂ ನಮ್ಮ ಈಗ ನಮ್ಮ ಹೆಸರು ಕೆಲವರಿಗೆ ಮರ್ತೋಗಿದೆ. ಎಲ್ಲ ಕಾಂತಬಣ್ಣ ಅಂತ ಹೇಳಿ ಕಾಂತಬಣ್ಣವೇ ಫೇಮಸ್ ಆಗಿ ಹೋಗಿದೆ. ಇದು ಬಲೆಪಾತೆರ್ಗದ ನಂತರದಿಂದ ಅದು ಕಾಂತಬಣ್ಣವೇ. ಎಲ್ಲ ಕಡೆಗೆ ಹೋದ್ರು ಕಾಂತಬಣ್ಣೆ ಬರ್ತೇವೆ ನಾನೇ ಹಾಗೆ ಅಂತ ಒಂದು ಅದೊಂದು ಟ್ರೆಂಡ್ ಇದಾಗಿ ಕ್ರಿಯೇಟ್ ಆಗಿ ಹೋಗಿದೆ. ಹಾಗೆ
2: ಒಂದು ಹಾಡು ನಮಗೆ ತುಂಬಾ ಇಷ್ಟ, ಪಕ್ಕಿಲ ಬುಲ್ತುಂಡು. ಒಂದೆರಡು ಲೈನ್ ಸಮಯ ಆಗ್ತಾ ಬಂದಿದೆ.
7: ಹೌದು,
2: ಆ ಪಕ್ಕಿಲ ಬುಲ್ತುಂಡು ಯಾಕೆ ಇಷ್ಟ ಆಗ್ತದೆ? ನಿಮ್ಮ ಈಗ ಕಾರ್ಕಳದಲ್ಲಿ ತುಂಬಾ ಹಕ್ಕಿಗಳು ಇದೆ.
7: ಹಳ್ಳಿ ಹಳ್ಳಿಯಲ್ಲಿ ಅದು ಹಳ್ಳಿಯ ವಾತಾವರಣ ಅಂದ್ರೆ ಅದು. ಪಕ್ಕಿಲ ಬುಲಿ ತುಂಡು ಕೋರಿಲ ಕಿಲೆ ತುಂಡು ಮೂಡಾಯಿ ಕೆಂಪೇರಂಡು ಲಕ್ಕಲೆ ಲಕ್ಕಲೆ ಲಕ್ಕಲೆ ಬಂಡದು ದೊಂಬುದ ರವಿ ಪಂತಂಡು ಲಕ್ಕಲೆ ಲಕ್ಕಲೆ ಲಕ್ಕಲೆ ಬಂಡದು ದೊಂಬುದ ರವಿ ಪಂತಂಡು.
2: ಬಹಳ ಚೆನ್ನಾಗಿ ಹಾಡಿದ್ರಿ.
7: ಹೌದು,
2: ಇಷ್ಟು ಹೊತ್ತು ನಮ್ಮ ಸಾರಂಗ್ ಸ್ಟುಡಿಯೋಗೆ ಬಂದು ನಮ್ಮ ಕೇಳುಗರೊಂದಿಗೆ ಮಾತಾಡಿದ್ರಿ,
7: ತುಂಬಾ ಖುಷಿ ಆಯ್ತು. ಯಾಕೆಂತ ಹೇಳಿದ್ರೆ ಕೆಲವು ಎಲ್ಲ ಕೆಲವ ನಮ್ಮ ಆತ್ಮೀಯ ನಾವು ಎಣಿಸಿದವರೆಲ್ಲ
2: ಕೆಲವರ ಕರೆ ಕೂಡ
7: ಕರೆ ಬಂದಿದೆ. ಭಾರಿ ಖುಷಿ ಆಯ್ತು ಎಲ್ಲರ ಹತ್ರ ಮಾತಾಡಿ, ತುಂಬಾ ಖುಷಿ ಆಯ್ತು.
2: ತುಂಬಾ ಕೇಳುಗರು ಕರೆ ಮಾಡ್ತಾರೆ.
7: ಹೌದು, ಯಾಕಂದ್ರೆ ನಮ್ಗೆ ಇನ್ನೂ ಮಾತಾಡಬಹುದಿತ್ತು, ಆದ್ರೆ
2: ಇನ್ನೂ ಅನಿಸ್ತದೆ.
7: ಹೌದು, ಸಮಯಕ್ಕೆ ನಾವು ತಲೆ ಬಾಗ್ಲೇಬೇಕು. ಹಾಗಾಗಿ ಮುಂದೆ ಇನ್ನೊಂದ್ಸಲ ಕಾಣುವ.
2: ಇಷ್ಟೊತ್ತು ನಮ್ಮ ಸಾರಂಗ್ ಸ್ಟುಡಿಯೋಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ನಮ್ಮ ಎಲ್ಲ ಕೇಳುಗ ಬಾಂಧವರ ಪರವಾಗಿ ನಿರ್ದೇಶಕ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳು.
7: ನನ್ನ ಕಡೆಯಿಂದಲೂ ನಿಮಗೆ ಹೃತ್ಪೂರ್ವಕ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ವಿದಾಯದ ಚುಕ್ಕಿಡ್ತಿದ್ದೇನೆ.
8: ಇದುವರೆಗೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿ ಮುದ್ರಿತ ಪ್ರಸಾರ ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡುಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಒಂದ್ಸಲ ನನಗೆ ಡಾಕ್ಟರ್ ಕಲಾಂ ಕೇಳಿದ್ರು, ಜನ ಬಹಳ ಋಣಾತ್ಮಕ ಆಗ್ಲಿಕ್ಕತ್ತಾರಲ್ಲ, ನೆಗೆಟಿವ್ ಆಗ್ಲಿಕ್ಕತ್ತಾರೆ, ಯಾಕೆ ಪಾಸಿಟಿವ್ ಆಗ್ತಾ ಇಲ್ಲ ಜನ? ನಡೆದ ಮನುಷ್ಯ ಸ್ವಭಾವ ಸರ್ ಅದು. ಮಗುವಿನ ಕೈಯಲ್ಲಿ ಒಂದು ಕಾಗದ ಚೂರು ಕೊಟ್ಟು ನೋಡಿ, ಮಗು ಹರಿತದೆ ಅದನ್ನು, ಎರಡು ತುಂಡು ಕೊಟ್ಟರೆ ಜೋಡಿಸಲ್ಲ. ಪೇಪರ್ ತೆಗೆದು ನೋಡ್ರಿ, ಇವತ್ತಿಂದು ಕೆಂಪ ಮಸಿ ಇಟ್ಕೊಂಡು ನೆಗೆಟಿವ್ ಸುದ್ದಿ ಯಾವ ಲೆಫ್ಟ್ ರಿಕೆಂಪಿಂಕ್ಲಿ ಮಾರ್ಕ್ ಮಾಡಿರಿ, ಧನಾತ್ಮಕವಾಗಿರುವಂಥದ್ದು ಯಾವುದು ಪಾಸಿಟಿವ್ ಅದ ಅದನ್ನು ಗ್ರೀನ್ ಇಂಕ್ಲಿ ಮಾರ್ಕ್ ಮಾಡಿ ನೋಡ್ರಿ, ಪೇಪರ್ ತುಂಬ ಬರೀ ಕೆಂಪ ಮಸಿನೇ ಕಾಣಿಸ್ತದೆ. ಅಂದರೆ ಏನರ್ಥ? ಏನಾದರೂ ಕೆಟ್ಟ ಕೆಲಸ ಆದರೆ ಮೊದಲೇ ಪೇಜಲ್ಲಿ ಬರ್ತದೆ. ಯಾವನೋ ಆಟೋರಿಕ್ಷಾ ಡ್ರೈವರು, ಒಬ್ಬರು ಹೆಣ್ಮಗಳು ಪರ್ಸ್ ಮರೆತು ಹೋಗ್ಯಾರ ಆಟೋರಿಕ್ಷಾದೊಳಗೆ, 2 ಲಕ್ಷ ರೂಪಾಯಿದ್ದು ಆಭರಣ ಇತ್ತು ಅದರೊಳಗೆ. ಆ ಆಟೋ ಡ್ರೈವರ್ ಅವ್ರ ಮನೆಗೆ ಹೋಗಿ ಕೊಟ್ಟು ಬರ್ತಾನೆ ಅನ್ನೋದು ಯಾವತ್ತೂ ಫಸ್ಟ್ ಪೇಜಲ್ಲಿ ಬರಲ್ಲ, 7ನೇ ಪೇಜ್ ಕೊಡೆಗೆ ಬರೋದು. ಯಾಕೆ ಹಿಂಗಾಗ್ತದೆ? ಕಲಾಮರ್ಗೊಂದು ನಾನು ಮಾತು ಹೇಳಿದೆ, ಸರ್ ಏನಾಗಿದೆ ಅಂದರೆ ಬರೀ ಕೆಟ್ಟು ನೋಡಿ ನೋಡಿ ನೋಡಿ ಮನಸ್ಸು ಆ ಕಡೆನೇ ಎಳಿತದೆ, ಒಳ್ಳೇದಿದ್ರೆ ಆ ಕಡೆನೂ ನೋಡ್ತಾರೆ ಜನ ಅಂತ. ಒಂದು ಪ್ರಯೋಗ ಮಾಡಿದರು ಅವರು, ಒಂದು ಇಲೆಕ್ಟ್ರಾನಿಕ್ ಮ್ಯಾಗ್ಝಿನ್ ಗುಡ್ ಅಂತ ಒಂದು ಮ್ಯಾಗ್ಝಿನ್ ಮಾಡಿದರು. ಜಗತ್ತಲ್ಲಿ ಈ ವಾರದಲ್ಲಿ ಒಳ್ಳೇದೇನಾಯಿತು ಅನ್ನೋದನ್ನು ಮಾತ್ರ ದಾಖಲೆ ಮಾಡಬೇಕು. ನಂಬಲಿಕ್ಕೆಲ್ಲ ಒಂದು ವರ್ಷದೊಳಗೆ ಸುಮಾರು 8-9 ಲಕ್ಷ ಜನ ಮೆಂಬರ್ ಆಗಿದ್ದರು. ಅದನ್ನು ಹೇಳಿದ್ರು ಡಾಕ್ಟರ್ ಕೆ, ಯು ಆರ್ ರೈಟ್, ಏನೋ ಹೇಳಿದ್ ಕರೆಕ್ಟ್ ಇದೆ ಅದು. ಒಳ್ಳೇದು ನೋಡೋಕೆ ಸಿಕ್ಕರೆ ಜನ ನೋಡ್ತಾರೆ, ಸಿಗದೆ ಹೋದ್ರೆ ಏನು ಮಾಡ್ತಾರೆ, ಕೆಟ್ಟದ್ದು ನೋಡ್ತಾರೆ ಅಂತ. ನಾವು ಕೊರೋನಾದಲ್ಲಿ ಇಡೀ ಪ್ರಪಂಚನೇ ಮೊಳಕಾಲು ಮಡಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿದೆಯಲ್ಲ, ಹೊರಗಡೆ ಬರಬೇಕಾದ್ರೆ ಕಿತ್ಕೊಂಡು ಬರಬೇಕದು, ಬರಬೇಕಾದ್ರೆ ಧನಾತ್ಮಕವಾದಂಥ ವಿಷಯಗಳು ಬೇಕಾಗ್ತದೆ. ಈ ಕತ್ತಲೆ ಮುಸುಕಿದಾಗ ಬೆಳಕು ಜಾಸ್ತಿ ಬೇಕಾಗುತ್ತೆ ನಮಗೆ. ಈ ಕೊರೋನಾ ಅನ್ನುವಂಥ ಕಾರ್ಮೋಡ ಸುತ್ತಾಗ ನಾವು ಹೊರಗಡೆ ಬರಬೇಕಾದ್ರೆ ಯಾವುದೋ ಒಂದು ಪ್ರೇರೇಪಣೆ ಬೇಕು, ಉತ್ಸಾಹ ಶಕ್ತಿ ಬೇಕಾಗುತ್ತೆ.

0: ಹಾಯ್, ನಾನು ದುರ್ಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
1: ಪ್ರೇರೇಪಣೆ ನಿಮಗೆ ಎಲ್ಲಿಂದ ಸಿಕ್ಕಿತ್ತು, ಯಾರಿಂದ ಸಿಕ್ಕಿತ್ತು ಅಂತ ಹೇಳೋಕ್ಕಾಗಲ್ಲ. ನಾನು ಗುಲ್ಬರ್ಗಾದಲ್ಲಿದ್ದೆ ಓದೋದಕ್ಕೆ 2 ವರ್ಷ, 1971-73. ಅದೊಂದು ಸುಂದರ ನಗರ ಅಂತ ಒಂದು ಏರಿಯಾ, ಊರ್ ಹೊರಗಡೆ ಸ್ಲಮ್ ಅದು. ಇದೊಂದೇ ಕಾಂಕ್ರೀಟ್ ಬಿಲ್ಡಿಂಗ್ ಇರೋದು, ಒಂದು 8 ರೂಮ್ ಇತ್ತು. ನಾವೆಲ್ಲ ಕಾಲೇಜ್ ಹೋಗೋ ವಿದ್ಯಾರ್ಥಿಗಳಲ್ಲಿ ಓದ್ತಾ ಇದ್ವಿ. ಅಲ್ಲಿ ಒಂದೇನೋ ಗಲಾಟೆ ಆಯಿತು, ಕೋಮು ಗಲಾಟೆ ಆಗಿಬಿಟ್ಟು ನಮ್ಮ ಕರ್ಫ್ಯೂ ಆಯಿತು. ನಮ್ಮನ್ನೆಲ್ಲ ಮಳಿಗೆ ಮೇಲೆ ಕಳಿಸ್ಬಿಟ್ರು, ಮಳಿಗೆ ಮೇಲೆ ಇರಬೇಕು, ಕೆಳಗೆ ಬರೋ ಹಂಗಿಲ್ಲ ಅಂತ ಹೇಳಿಬಿಟ್ರು. ನಮ್ಮ ಕೋಣೆಗಳ ಪಕ್ಕದಲ್ಲಿ ಒಂದು ಸಣ್ಣ ಅಂಗಡಿ ಇತ್ತು, ಒಬ್ಬ ಅಜ್ಜಿ. ಅಜ್ಜಿ ಮಗಳು ಸತ್ತೋಗಿದ್ದಾಳೆ, ಆಕೆ ಮಗಳು ಅಂದರೆ ಮೊಮ್ಮಗಳನ್ನ ಸಾಕ್ಕೊಂಡು ಅಜ್ಜಿ ಬದುಕಿದ್ದಾಳೆ. ಸಣ್ಣ ಹುಡುಗಿ ಅದು, 7-8 ವರ್ಷ ಇರಬೇಕು. ಅದು ಬುದ್ಧಿಮಾಂದ್ಯ ಹುಡುಗಿ, ಅದಕ್ಕೇನು ಗೊತ್ತಾಗಲ್ಲ, ಮಾತಾಡ್ಬಾರಿ ಅಂತ ಅನ್ನೋದಂಥ ಹುಡುಗಿ. ಆ ಹುಡುಗಿ ನಾನು ಕಂಡ್ರೆ ತುಂಬ ಪ್ರೀತಿ. ನಾನು ಕಾಲೇಜಿಗೆ ಬಂದಾಗ ಆಕೆಗೆ ಚಾಕ್ಲೇಟು ಬಿಸ್ಕೆಟ್ ತಂದು ಕೊಡ್ತಾ ಇದ್ದೆ. ಈ ಕರ್ಫ್ಯೂ ಆದಾಗ ಮಳಿಗೆ ಮೇಲೆ ಕೂತಿದ್ವಲ್ಲ, ನಮಗೊಂದು ಸಣ್ಣ ಸಣ್ಣ ಗುಡಿಸಲು ಥರ ಹಾಕ್ಕೊಟ್ರು, ಜಮಖಾನೆ ಹಾಕಿ ಅದು ಗುಡಿಸಂತ. ಅಲ್ಲೇ ಒಳಗಿರ್ಬೇಕು, ಕೆಟ್ಟ ಬಿಸಿಲು ಇರಬೇಕು. ಸಾಯಂಕಾಲ ಹೊರಗೆ ಬಂದರೆ ಸಾಕಪ್ಪ ಅಂತಿರೋದು ನಮಗೆ. ಆ ಮಗುನೂ ಅಲ್ಲೇ ಇತ್ತು, ತಜ್ಜಿನೂ ನಮ್ಮ ಜೊತೆಗೆ ಮಳಿಗೆ ಮೇಲೆ ಇರೋದು. ಒಂದು 8 ಜನ ಹುಡುಗರಿದ್ವಿ ನಾವು. ಆ ಹುಡುಗಿ ಬಂದು ಅನ್ನೋಕ್ಕೆ ಶುರು ಮಾಡಿದ್ಲು. ನನಗೆ ಗೊತ್ತು ಆ ಹುಡುಗಿಗೆ ನಾನು ಕುರಿ ಮರಿ ಥರ ಎತ್ಕೋಬೇಕು, ಬೆನ್ ಮೇಲೆ ಎತ್ಕೋಬೇಕು ಅಂತ ಆಸೆ ಅದಕ್ಕೆ. ಆಯ್ತು ಬಾ ಎತ್ಕೋತೀನಿ ಅಂತ ಎತ್ಕೊಂಡೆ. ಹಾಗೊಂದು ತಮಾಷೆ ಆಯಿತು. ಸೂರ್ಯ ಮುಣುಗ್ತಾ ಇದ್ದಾನೆ. ಆ ಹುಡುಗಿ ಸೂರ್ಯ ನೋಡ್ತಾಳೆ, ಯಾ ಅಂದ್ಲು. ನನಗೆ ಗೊತ್ತು ಸೂರ್ಯ ಅದು ಅಂತ ಹೇಳಿದೆ. ಹಿಂದೆ ತಿರುಗಿ ನನ್ನ ನೆರಳು ಬಿದ್ದಿತ್ತಲ್ಲ, ಅಷ್ಟುದ್ದ ನೆರಳು ಬಿದ್ದಿತ್ತಲ್ಲ, ಅದನ್ನು ತೋರಿಸಿ, ಯಾ ಅಂದ್ಲು. ಸೂರ್ಯ ತೋರಿಸ್ತಾಳೆ, ನೆರಳು ತೋರಿಸ್ತಾಳೆ, ಸೂರ್ಯ ತೋರಿಸ್ತಾಳೆ, ನೆರಳು ತೋರಿಸ್ತಾಳೆ, ಯಾ ಅಂತಾಳೆ. ಆಕೆ ಏನು ಹೇಳಬೇಕಂತಿಲ್ಲೋ ಯಾರಿಗೂ ಅರ್ಥ ಆಗಲಿಲ್ಲ. ಕೆಲವ್ರು ನಕ್ಬಿಟ್ರು. ನಾನು ಏನು ಹೇಳ್ತೀಯ ನೀನು ಅಂತ ಕೇಳಿದೆ. ಆಕೆ ಜೋರಾಗಿ ನಕ್ಬಿಟ್ಟು ಯಾ ಅಂತ ತೋರಿಸಿದ್ಲು. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಸ್ನೇಹಿತರೆ, ಆಕೆ ಏನು ಹೇಳಬೇಕಂತಿಲ್ಲೋ ಅಂತ ಆಕೆಗೆ ಗೊತ್ತು. ಆದರೆ ನನಗೆ ಹೊಡೆದದ್ದೇನು ಗೊತ್ತಾ, ಸೂರ್ಯನ ಕಡೆ ಮುಖ ಮಾಡಿ ನಿಂತಾಗ ನಿಮ್ಮ ನೆರಳು ಹಿಂದಿರ್ತದೆ. ಸೂರ್ಯ ಅಂದರೆ ಬೆಳಕು, ಸೂರ್ಯ ಅಂದರೆ ಜ್ಞಾನ. ನೀವು ಜ್ಞಾನದ ಕಡೆ ಮುಖ ಮಾಡಿ ಹೋದಾಗ ನಿಮ್ಮ ಅಶಕ್ತತೆಗಳು ಇದ್ದಾವಲ್ಲ, ನಿಮ್ಮ ಆಗಲಾರ್ದಂಥ ಕೆಲಸ, ನೆಗೆಟಿವ್ ಥಾಟ್ಸ್ ಎಲ್ಲ ಇದ್ದಾವೆ, ಹಿಂದುಳಿತಾವೆ, ಮುಂದಿರಲ್ಲ. ಅದೇ ನಾನು ಸೂರ್ಯನ ಕಡೆಗೆ ಬೆನ್ನು ಮಾಡಿ ನಿಂತಾಗ ಏನಾಗುತ್ತೆ ಅಂತ, ನನ್ನ ಬೆಳಕಿಗೆ ಬೆನ್ನು ಮಾಡಿ ನಿಂತಾಗ, ಆನಂದದ ಕಡೆ ಬೆನ್ನು ಮಾಡಿ ನಿಂತಾಗ, ಸಂತೋಷದ ಕಡೆಗೆ ಬೆನ್ನು ಮಾಡಿ ನಿಂತಾಗ, ಜ್ಞಾನದ ಕಡೆಗೆ ಬೆನ್ನು ಮಾಡಿ ನಿಂತಾಗ ನನ್ನ ವೈಫಲ್ಯಗಳೇ ಮುಂದೆ ಹರಡ್ಕೊಂಡು ನಿಂತ್ಕೋತಾವೆ. ಆದ್ದರಿಂದ ಆಯ್ಕೆ ನನ್ನದು. ಬೆಳಕಿಗೆ ಮುಖ ಮಾಡಿ ನಿಂತಾಗ ನನ್ನ ವೈಫಲ್ಯಗಳೆಲ್ಲ ಹಿಂದಿರ್ತವೆ, ನನ್ನ ಬೆಳಕಿಗೆ ಬೆನ್ನು ಮಾಡಿ ನಿಂತಾಗ ನನ್ನ ಕಣ್ಣು ಮುಂದೆ ಕಾಣೋದೆಲ್ಲ ವೈಫಲ್ಯಗಳೇ. ಅವತ್ತೇ ಅಂದ್ಕೊಂಡೆ ಜೀವನದಲ್ಲಿ ಬದುಕೋದಾದರೆ ಬೆಳಕಿನ ಕಡೆ ಮುಖ ಮಾಡಿ ನಡಿಬೇಕು, ಬೆಳಕಿಗೆ ಬೆನ್ನು ಮಾಡಿ ನಡಿಬಾರದು ಅಂತ. ಯಾವ ಹುಡುಗಿ ಕಡೆಯಿಂದ ನನಗೆ ಪ್ರೇರೇಪಣೆ ಸಿಕ್ಕಿತ್ತು ಆ ಹುಡುಗಿ ನನ್ನ ಗುರು ಆಗಿಬಿಟ್ಲಾಕೆ, ಯಾಕೆ ಇವತ್ತಿಗೂ ನೆನೆಸ್ಕೋತೇನೆ ನಾನು.

0: யான் அம்ருத் சோமேஸ்வர் ரேடியோ ஸ்டார் அங்கு கேப்பல கேண்டது சந்தோஷப்படையிலே
1: கண்டொடே பல தூப்பே நாளெனு கிரிஞ்செடித்தின மாணிகோ இத்த தூதக ஒப்ப பாடின பத்தைதலை கலகல
2: ನಾನು ಮುಂದೆ ನನ್ನ ಹಠ ಅದನ್ನ ಕಾಲಿಗೆ ಆ್ಯಸಿಡ್ ಬಿದ್ದು ಬಿಡ್ತು, ನನ್ನ ಕಾಲ ಮೇಲೆ ಬಾಯ್ಲಿಂಗ್ ಆ್ಯಸಿಡ್ ಮಿಕ್ಸ್ಚರ್ ಬಿದ್ದು ನನ್ನ ಕಾಲು ಕತ್ತರಿಸ್ತಾರೆ ಅಂತಾಯ್ತು. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು ನನ್ನ. ಆಗ ಹುಡುಗಿದೆ ತಲೆಗೆ ಬರೋದು ನನಗೆ, ನಾನು ಸಾಯ್ತೀನಿ ಅಥವಾ ನನ್ನ ಕಾಲು ಕತ್ತರಿಸ್ತಾರೆ ಅಂತ ಅನ್ನೋದಾದ್ರೆ ನಾನು ಬದುಕೋದು ಅರ್ಥ ಇಲ್ಲ. ತಲೆ ಕೆಲಸ ಎಷ್ಟು ಅಂತಿರೋದು, ಅದು ನಾನು ಮಾಡೋದಲ್ಲ. ನನ್ನ ಎಮ್ ಎಸ್ ಸಿ ಪ್ರಾಕ್ಟಿಕಲ್ ಎಮ್ ಎಸ್ ಸಿ ಓದ್ತಿದ್ದೆ ನಾನು. ಯಾರೋ ಒಬ್ಬ ರಿಸರ್ಚ್ ಸ್ಟೂಡೆಂಟ್ ಮಾಡ್ತಾ ಇದ್ದಾರೆ, ಅವರೇನೋ ಬಾಟ್ಲ್ ಗಟ್ಟಿ ಟೈಟ್ ಹಾಕ್ಬಿಟ್ಟಿದ್ದಾರೆ, ಅದು ತಪ್ಪು ರಬ್ಬರ್ ಕಾರ್ಕ್ ಹಾಕ್ಬಿಟ್ಟಿದ್ದಾರೆ. ರಬ್ಬರ್ ಕಾರ್ಕ್ ಹಾಕಬಾರ್ದು ಆ್ಯಸಿಡ್ ಹಾಕಿದಾಗ, ಗ್ಲಾಸ್ ಕಾರ್ಕೇ ಬರಬೇಕದು. ಅದೇನು ಗೊತ್ತಿಲ್ವ ಪಾಪ ಆಕೆಗೆ, ಬಂದು ನಾನು ಕರೆದ್ಲು, ಕರೆದಿದ್ದಾರೆ ಸ್ವಲ್ಪ ಓಪನ್ ಮಾಡ್ಕೊಡಿ ಅದನ್ನು. ಅಂದ್ರೆ ಆಕೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಹೆಗಲ ಮೇಲೆ ಒಂದು ಟವೆಲ್ ಹಾಕೊಂಡು ಏಪ್ರಾನ್ ಇತ್ತು, ಹೋಗಿ ತೆಗಿಬೇಕು ಅಂತ ಹೋದೆ. ತುಂಬ ಪ್ರೆಷರ್ ಬಿಲ್ಡಪ್ ಆಗಿಬಿಟ್ಟಿದೆ ಒಳಗಡೆ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ನೈಟ್ರಿಕ್ ಆ್ಯಸಿಡ್ ಮಿಕ್ಸ್ಚರ್, ಅದು ಬಂಗಾರ ಕರಗತ್ತೆ ಅದರೊಳಗೆ. ಅದು ಹೋಗೋ ತಪ್ಪಂತ ಹಾರ್ಬಿಡ್ತು. ಹೊಡೆದು ಸುಮಾರು 3 ಲೀಟ್ರ್ ಫ್ಲಾಸ್ಕ್ ಅದು ಕುದಿತಿರುವಂಥ ಆ್ಯಸಿಡ್ ಮಿಕ್ಸ್ಚರ್ ನನ್ನ ಬಲಗಾಲ ಮೇಲೆ ಬಿದ್ದು, ತೊಡೆ ಮೇಲೆ ಬಿದ್ದು, ಪೂರ ಪಾದದ ತನಕ. ಒಂದು ಕ್ಷಣದಲ್ಲಿ ಪ್ಯಾಂಟ್ ಸುಟ್ಟು ಭಸ್ಮ ಆಯಿತು. ಇಡೀ ಕಾಲು ಈ ಬೇಯಿಸಿದ ಬದನೆಕಾಯಿ ಇರುತ್ತಲ್ಲ ಕಪ್ಪು, ಹಾಗಾಗ್ಬಿಡ್ತು. ಎಷ್ಟು ಉರಿತಿತ್ತು ಅಂದ್ರೆ ಅದು ಹೇಳಿದ್ರೆ ಅರ್ಥನೇ ಇಲ್ಲ. 1 ಲಕ್ಷ ಸೂಜಿಗಳನ್ನು ಒಂದೇ ಸಮ ಚುಚ್ಚಿದ್ರೆ ಏನಾಗ್ತದೆ ಹಾಗಾಗೋದು. ನಾನು ಎತ್ಕೊಂಡಾಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಅದು ಕಾಲೆಲ್ಲ ಒಂಥರ ನೊರೆ ಬಂದಂಗೆ ಆಗ್ಬಿಟ್ಟಿತ್ತು. ಕಾಲು ಕತ್ತರಿಸ್ತಾರೆ ಅಂತ ನಮ್ಮ ಮೇನ್ ಸ್ಟೋಪ್ ಇದ್ರು, ಸ್ವಲ್ಪ ಅನ್ಬೇಕು. ನಾನು ಇದೆ ಅಂತ ನನಗೆ ಹೇಳ್ತಾರೆ, ನಿಮ್ ಕಾಲು ಕತ್ತರಿಸ್ತಾರೆ ಅಂತ ಕರೆದಿರೋದೆ ಅಂತ. ನಾನೇನ್ ಮಾಡ್ಬೇಕು ಅವಾಗ, ಹುಡುಗಿ ಮಾತೆ ನೆನಪಿತ್ತು. ಎಲ್ಲಿವರೆಗೂ ಋಣಾತ್ಮಕವಾಗಿ ವಿಚಾರ ಮಾಡಿದ್ರೂ ನಿಮ್ ಮನಸ್ಸು ಕುಸಿದು ಹೋಗುತ್ತೆ. ಎಲ್ಲಿವರೆಗೂ ಧನಾತ್ಮಕವಾಗಿ ಚಿಂತೆ ಮಾಡಿದ್ರೂ ಮನಸ್ಸು ಖುಷಿ ಅಲ್ಲ. ಯಾವ್ದೋ ಒಂದು ಸೊಲ್ಯೂಷನ್ ದೊರೆತದೆ, ಯಾವ್ದೋ ಒಂದು ಉಪಾಯ ಬರ್ತದೆ ಅಂತ ನನಗೆ ಗ್ಯಾರಂಟಿ. ದೈವ ನೋಡಿ ಅವಾಗ ಹೇಗಿದ್ರೆ ಅಂದ್ರೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಡಾಕ್ಟರ್ಸ್ ಬಂದಿದ್ದಾರೆ, ಅಮೆರಿಕನ್ ಡಾಕ್ಟರ್ಸ್. ನಮ್ಮ ಪ್ರೊಫೆಸರ್ ಕರ್ಕೊಂಡ್ಬಂದ್ರು, ಹಿಂಗೆ ಆಗಿದೆ ನೋಡಿ ಆಕ್ಸಿಡೆಂಟ್ ಹಿಂಗೆ ಅಂತ. ಅವ್ರು ಬಂದ ಕ್ಯೂರೇಷನ್ ನನ್ನ ಮಾಸ್ತಾ ಬಂದವರು ಅವಾಗ ಅಮೆರಿಕದಲ್ಲಿ ತಂದಿದ್ರು, ಅವರು ತಂದಿದ್ದಾರೆ. ಅದು ಕ್ಯೂಬನ್ನ ಹೀಗೆ ಕಿವುಚಿ ಬರ್ಕೆದಾಗ ಟೈಮ್ ಇಲ್ಲ ಅವ್ರಿಗೆ, ಅಷ್ಟು ಬ್ಲೇಡಿಂದ ಕ್ಯೂಬನ್ನ ಅರ್ಧ ಹರಿದಂಟು ನನ್ನ ಗಾಲಿಗೆಲ್ಲ ಹಾಕಿದ್ರು. ಸುಮಾರು ನಾನು 1.5 ತಿಂಗಳು ಆಸ್ಪತ್ರೆಯಲ್ಲೇ ಇದ್ದೆ. ನಾನು ಆಕ್ಸಿಡೆಂಟ್ ಆಗುತ್ತೆ, ನನ್ನ ಸುಟ್ಟು ಕಲೆ ಕೂಡ ಇಲ್ಲ ಈಗ ಕಾಲ ಮೇಲೆ, ಆಸಿಡ್ ಸುಟ್ಟಲೆ ಕಲೆ ಕೂಡ ಇಲ್ಲ. ನನಗೆ ಯಾಕಾಯ್ತು ಅನ್ಸೋದು 2-3 ಕಾರಣಕ್ಕೆ ಆಗಿರ್ಬೋದು. ಒಂದು ಆ ಡಾಕ್ಟರ್ ಟ್ರೀಟ್ಮೆಂಟ್ ಬಂದಿರಬೇಕು. ನನ್ನ ಮನಸ್ಸಲ್ಲಿ ಖಚಿತವಾಗಿ ಏನೂ ಆಗಲ್ಲ ನನಗೆ ಅಂತ, ಏನೂ ಆಗಲ್ಲ ಅಂತ. ಇದು ಮೊಂಡ ಧೈರ್ಯ ಅನ್ಬೋದು ಹೇಳಿದವರು, ಅದು ಮೊಂಡ ಧೈರ್ಯ ಅಲ್ಲ, ನನಗೆ ಹೇಳ್ಕೋಬೇಕಾಗಿತ್ತು. ಹೊರಗಿನಿಂದ ನನಗೆ ಬೇರೆ ಕಡೆ ಸಿಗೋ ಚಾನ್ಸ್ ಇರಲಿಲ್ಲ. ಎಲ್ಲರೂ ಅಯ್ಯೋ ಅಯ್ಯೋ ಪಾಪ ಅಯ್ಯೋ ಪಾಪ ಅಂತ ಸಹಾನುಭೂತಿನೇ ತೋರಿಸೋದಾಗಿ ಧೈರ್ಯ ತುಂಬೋರು ಯಾರಿರಲಿಲ್ಲ. ಆಗ ನಾನು ಒಬ್ಬನೇ ಇದ್ದೆ. ಆಗ ಅನ್ಕೊಂಡೆ, ಒನ್ ಈಸ್ ಅ ಕಂಪನಿ ಅಂತ. ಟೂ ಇಸ್ ನಾಟ್ ಅ ಕಂಪನಿ, ಒನ್ ಈಸ್ ಅ ಕಂಪನಿ. ಒಬ್ಬರೇ ಇದ್ರು ಕಂಪನಿ ಆಯ್ತು, ನಾನು ನನ್ನ ಆತ್ಮ ಹೇಳ್ಕೊಂಡು ಏನಾಗಲ್ಲ ಏನಾಗಲಿ ಏನಾಗಲ್ಲ ಬಿಡು ಅನ್ಕೊಂಡ್ಕೋತಾ ಇದ್ದೆ. ಎಷ್ಟೇ ಸಲ ಹುಡುಗಿ ಮಾತು ನೆನಪಾಗೋದು, ಬೆಳಕಿನ ಕಡೆ ಮುಖ ಮಾಡಿದಾಗ ನಿಮ್ ವೈಫಲ್ಯಗಳು ಹಿಂದಿರ್ತವೆ, ಬೆಳಕಿಗೆ ಬೆನ್ನು ಮಾಡಿದಾಗ ವೈಫಲ್ಯಗಳೇ ಕಾಣಿಸ್ತವೆ ಅಂತ. ಆದ್ದರಿಂದ ಬೆಳಕಿಗೆ ಆಶಾವಾದ, ಬೆಳಕದ್ರೆ ಆಶಾವಾದ, ಆಶಾವಾದ ಕಡೆ ಬೆಳಕು ಮಾಡಿದಾಗ ನಿರಾಶೆ ಎಂದೂ ಕಾಣುವುದಿಲ್ಲ. ಸುಮಾರು ನಾನು 1.5 ತಿಂಗಳು ನಾನು ಹಾಸ್ಪಿಟಲಲ್ಲೇ ಇದ್ದೆ. ಆಮೇಲೆ ವೀಲ್ ಚೇರ್ ಅಲ್ಲಿ 1 ವರ್ಷ ಇರಬೇಕಾಯ್ತು, ಸುಮಾರು 3 ತಿಂಗಳು. ನನಗೆ ಸ್ವಲ್ಪ ನಡಿಬೇಕಾದ್ರೆ ಕಷ್ಟ ಆಯ್ತು, ಆಮೇಲೆ ಕಾಲು ಹಿಂಗೆ ಮಡಿಸ್ಕೊಂಡು ಕೂತಿದ್ನಲ್ಲ, ಹೀಗಾಗಿ ಅಭ್ಯಾಸ ಇಲ್ಲ ಕಾಲಿಗೆ ಜಾಯಿಂಟ್ ಆಗಿತ್ತು. ಮತ್ತೆ ವಯಸ್ಸಾಗಿ ನೋಡಿ ಅವಾಗ ನಡೆದು ಹೋಗ್ತಿತ್ತು, ಅದರಲ್ಲಿ 19-20 ಇರಬೇಕು, ಬೇಗ ಗುಣ ಆಯ್ತು. ಈಗ ನನಗೆ ಆ ಕಾಲ ಮೇಲೆ ಗಾಯದ ಕಲೆ ಕೂಡ ಇತ್ತು.

ಸಿಕ್ಕಾಗೆ ಈ ಕ್ಷಣದಲ್ಲಿ ಏನಾದರೂ ಮತ್ತೊಬ್ಬರಿಗೆ ಸಹಾಯ ಮಾಡಬೇಕಾದ್ರೆ ಅದೊಂದು ಯಶಸ್ಸು ಸಿಕ್ಕ ಹಾಗೆ, ನನ್ನ ಮಾತಿನಿಂದ ಇನ್ನೊಬ್ಬರಿಗೆ ಒಂದು ಸಂತೋಷ ಆಗೋದಾದ್ರೆ ಅದು ಯಶಸ್ಸು ಸಿಕ್ಕ ಹಾಗೆ, ಸಣ್ಣ ಪ್ರಮಾಣದ ಯಶಸ್ಸಿದೆ. ಅದು ನನಗೊಂದು ಖಾತ್ರಿ ಆದದ್ದು, ಜೀವನದಲ್ಲಿ ಯಶಸ್ಸು ಅನ್ನೋದು ನನಗೋಸ್ಕರ ಏನಾದರೂ ಆದಾಗಲ್ಲ, ನನ್ನಿಂದ ಮನೆಯವರಿಗೆ ಏನಾದರೂ ಒಂಚೂರು ಪ್ರಯೋಜನ ಆದರೆ ಯಶಸ್ಸು ಆದ ಹಾಗೆ. ನನಗೆ ಯಾಕೆ ಅನಿಸುತ್ತೆ ಅಂದ್ರೆ, ಕಾಡಲ್ಲಿ ಒಂದು ಹೂ ಬಿದ್ದು ಬಿಟ್ಟಿದೆ, ಮನೆ ಒಂದೊಂದು ಹೂ ಆಗಿದೆ, ಅದರ ಸಾರ್ಥಕ್ಯ ಎಲ್ಲಿದೆ ಅಂತ ಅದು ವಾಸನೆ ಗೊತ್ತಾಗಿರೋ ಇಲ್ಲ ಗೊತ್ತಿಲ್ಲ ನನಗೆ. ಆದ್ರೆ ಹೂ ಆಗಿದೆ ಅಂತ ಸುತ್ತಿರೋದು ಗೊತ್ತಾಗಿದೆ, ಹೂ ಸಿದ್ಧ ಮಾಡಿ ವಾಸ್ತಿ ಬರ್ತಾ ಇದೆಯಲ್ಲೋ ಮಲ್ಲಿಗೆ ಹೂ, ಅದಕ್ಕೆ ಮಲ್ಲಿಗೆ ಹೂಗಿತ್ತು ಮನೆಯಲ್ಲಿ ಹೂ ಹಾಕ್ಬಿಡಿ ಊಟಕ್ಕೆ, ಕಣ್ಕೋಣೆ ತುಂಬಾ ವಾಸನೆ ಇರುತ್ತೆ, ನಾನು ನಾಶ ಹಾಸಿ ಒಣಗೋಗುತ್ತೆ, ಅದು ಏನು ಪ್ರಯೋಜನ ಇಲ್ಲ. ಅದು ಅದು ನಾನು ಸಂತೋಷ ಆಗೋದ್ರೆ ಬೆಳಿಗ್ಗೆ ಬಿಡಿಸಿದಂತ ಹೂ ಸಾಯಂಕಾಲ ಮುದುರು ಹೋಗುತ್ತೆ, ಬದುಕೋದು 6 ತಾಸು 8 ತಾಸು 10 ತಾಸು ಆದ್ರೆ ಬದುಕೋದು 8 ತಾಸು ಎಲ್ಲಿದೆ, ಅದಕ್ಕೆ ಜಾಸ್ತಿ ಬದುಕಲ್ಲ, 8 ತಾಸು ಬದುಕೋದು ಅಂತ ಗೊತ್ತಿದ್ರು ಕೂಡ ಕೊನೆ ಕ್ಷಣದವರೆಗೂ ವಾಸನೆ ಕೊಡ್ತಾ ಇರ್ರಿ. ಅದು ಇರೋದು ಎಷ್ಟು ದಿವಸ ಗಾನೆ ಹಾಕೊಡ್ಬೇಕು ಅಂತ ಅಲ್ಲಿಲ್ಲ. ಹೂವೇ ಅಷ್ಟು ಸಮುದ್ರದಲ್ಲಿ ಇರ್ಬೇಕಾದ್ರೆ 60-70 ವರ್ಷ ಬದುಕು ಅಂತ ಯಾವ್ಯಾಕೆ ಹೇಳ್ಬೇಕು,

ಆಗಿರೋದು ಮದ್ದು ಶಾಶ್ವತ ಆಗಿರೋದಕ್ಕಲ್ಲ. ಹಿಂದಕ್ಕೆ ಇದಕ್ಕಿಂತ ಭಯಂಕರವಾದ ರೋಗ ಬಂದಿದ್ದಾವೆ, ಪ್ಲೇಗ್ ಬಂದಿದೆ, ಕಾಲರ ಬಂದಿದೆ, ಫ್ಲೂ ಬಂತು, ಟೈಫಾಯ್ಡ್ ಬಂತು, ಲಕ್ಷಗಟ್ಟಲೆ ಜನ ಸತ್ತೋದ್ರು ಅವಾಗ. ಅದು ನಾನು ಹೇಳೋದು ಇಷ್ಟೇನೆ, ಕೊರೋನಾ ಬಂತು, ಕಷ್ಟ ಬಂತು, ಕಷ್ಟ ನಮ್ಮ ನೋಡಿ ಹಾಕಬಾರ್ದು. 3 ತಿಂಗಳು 4 ತಿಂಗಳು ಆಮೇಲೆ ಚೆನ್ನಾಗಿ ಬಂದೇ ಬರುತ್ತಲ್ಲ, ಒಳ್ಳೆ ಜೀವನ ಬಂದೇ ಬರುತ್ತಲ್ಲ. ನಾನು 3 ತಿಂಗಳಾಯ್ತು ಅಂತ ಹೋದ್ರೆ 6 ತಿಂಗಳು ಬರಲಿ ಏನು ತೊಂದರೆ ಇಲ್ಲ. ಇನ್ನೊಂದು ಮಾತು ಯಾವಾಗ ನೆನ್ಪಿಟ್ಬೇಕಾದ್ರೆ ಬರೋರು ತೊಂದರೆ ಇರೋ ಅಂತಂದ್ರೆ, ಹಾಗಾಗಿ ಗಾಢ ಆದಷ್ಟು ಬೆಳಗ್ಗೆ ಹರಿತಾ ಇದೆ ಅಂತ ಗಮನಿಸಿರ್ಬೇಕು. 12 ಗಂಟೆ ನಿದ್ದೆ ಬರಲ್ಲ, ಕೂತಿದ್ರು ಡ್ರೈವ್ ಮಾಡ್ತಿರ್ತಾರೆ 12 ಗಂಟೆ ಡ್ರೈವ್ ಮಾಡೋರು. 12 ಗಂಟೆಗೆ ಯಾವುದೇ ಆಕ್ಸಿಡೆಂಟ್ ಆಗಲ್ಲ ಸಾಮಾನ್ಯವಾಗಿ, ಆಕ್ಸಿಡೆಂಟ್ ಬೆಳಗ್ಗೆ 3:15 ಗಂಟೆಗೆನೆ. ಯಾಕೆ ಹೇಳಿ, ಬೆಳಕು ಹತ್ತಿರ ಇದ್ದಾಗ ತಮಸ್ಸು ಜಾಸ್ತಿ ಆಗುತ್ತೆ. ಈಗ ಕೊರೋನಾ ತಮಸ್ಸು ಎಲ್ಲ ಕಡೆ ಹರಡ್ಕೊಂಡಾಗ ನೀವು ಎರಡು ರೀತಿ ನೋಡ್ಕೋಬೇಕು, ಅಯ್ಯೋ ಅಯ್ಯೋ ಕೊರೋನಾ ದೇಶ ಮುಗಿಸ್ಬಿಡುತ್ತೋ, ಜಗತ್ತು ಕೊಂಡೋಯ್ತು, ಒಂದು ರೀತಿ. ಇದಾದಾಗ ಕಿತ್ಕೊಂಡು ಹೇಳುತ್ತಲ್ಲ ಇವಿಜಿ ಬಹಳ ಚಂದ ಹೇಳ್ತಾರೆ, ಹಿಂದಿನ ದಿವಸ ರಾತ್ರಿ ಮಳೆ ಬರುತ್ತೆ. ಅದ್ಭುತ ಮಾತದು, ಜೋರಾಗಿ ಮಳೆ ಬರುತ್ತೆ, ಗುಡುಗು ಸಿಡ್ಲು, ಮನೆ ಮನೆ ಲೋಕಲ್ ಕರೆಂಟ್ ಹೋಗ್ಬಿಡ್ತದೆ. ಇವ್ರು ಹೆದರಿಕೆ ಆಗ್ಬಿಡುತ್ತೆ, ಏನಪ್ಪ ಇದು ಹಳೆ ಆಗಂಗ ಆಯ್ತಲ್ಲ ಮಳೆ ಬಂತಲ್ಲ ಅಂತ ಅನ್ಸುತ್ತೆ. ಅದು ಅಂದ್ರೆ ಮರುದಿನ ಬೆಳಿಗ್ಗೆ ರಸ್ತೆ ಮೇಲೆ ಹೋದಾಗ ರಸ್ತೆ ಎಲ್ಲ ಚೊಕ್ಕರೆ ತೊಳೆದಿದ್ದಾಗಿದ್ದಾಗಲ್ಲ, ಎಲ್ಲ ಗಿಡಮರಗಳ ಮಳೆ ಎಲೆ ಎಲ್ಲ ತೊಳೆದಿಟ್ಟಾಗಿದೆ. ಸೂರ್ಯೋದಯ ಆದಾಗ ಅದ್ಭುತ ಅನ್ಸ್ಬಿಡುತ್ತೆ, ಎಷ್ಟು ಚಂದ ಅಲ್ಲ ಸೂರ್ಯೋದಯ. ಈ ಸೂರ್ಯೋದಯ ಚಂದ ಆಗ್ಬೇಕಾದ್ರೆ ಹಿಂದಿನ ದಿವಸ ರಾತ್ರಿ ಮಳೆ ಬರಬೇಕಾಗಿತ್ತು. ಮಳೆ ಮಳೆ ಬರಲ್ಲ ಅಯ್ಯೋದ್ರೆ ಅಂದ್ರೆ ಅನ್ಬೇಡಿ, ಮಳೆ ಮಳೆ ಬಂದ ತಕ್ಷಣ ಅದ್ಭುತವಾದ ಸೂರ್ಯೋದಯ ನಮಗೋಸ್ಕರ ಆಗಿದೆ.

0: ಹುಟ್ಟಿ ಹೇಗೆ ಹೆಸರು ಸಿಗಬೇಕು,
1: ಸಾವಿಗೂ ಹೆಸರು ಬೇಕಾಗುತ್ತೆ.
0: ಯಾರೇ ನೋಡಿ ತೀರ್ಕೊಂಡ್ರೆ ಏನಾಗಿತ್ತು ಅಂತ ಕೇಳ್ತೀವಿ. ತೀರ್ಕೊಂಡ್ರೆ ಅನ್ನೋದು ಸುದ್ದಿ ಅದು. ಕಾರಣ ತಗೊಂಡು ಏನ್ ಮಾಡೋದು ನಾವು,
1: ಹಾರ್ಟ್ ಅಟ್ಯಾಕ್ ಆಗಿತ್ತ,
0: ಓ ಬ್ರೈನ್ ಹೆಮರೇಜ್ ಆಗಿತ್ತು ಅವ್ರಿಗೆ, ಓ ಆಕ್ಸಿಡೆಂಟ್ ಅಲ್ಲಿ ಹೋದ್ರ ಅಂದ್ರೆ ಹುಟ್ಟಿಗೆ ಹೇಗೆ ಹೆಸರು ಇದೆಯೋ ಸಾವಿಗೂ ಒಂದು ಹೆಸರು. ಹಾಗೆ ಕೊರೋನಾ ಕೂಡ ಒಂದು ಹೆಸರು, ಕೊರೋನಾಕ್ ಹೋದ್ರು ಅಂತ. ಅದು ನಾನು ಹೇಳ್ಕೊಂಡು ಸಮಾಧಾನ ಕೊಡಬೇಕಾದ್ರೆ ದೈವತ್ತಿನಪ್ಪ ಅದು. ಕೆಲವರು 20 ವರ್ಷಕ್ಕೆ ಹೋಗ್ತಾರೆ, ಕೆಲವರು 2 ವರ್ಷಕ್ಕೂ ಇರ್ತಾರೆ. ಅದು ಅವ್ರು ಪಡ್ಕೊಂಡು ಬಂದಂತಹದ್ದು, ಅದು ದೈವ ನಿಯಮಿತ ಅದು. ಅದರಿಂದ ಆದದ್ದು ಒಪ್ಪಬೇಕಾಗುತ್ತೆ ಜಗತ್ತಲ್ಲಿ, ಬೇರೆ ದಾರಿ ಇಲ್ಲ ನಮಗೆ. ಬರುತ್ತಾ ಕೂತ್ಕೊಳ್ಳೋದ್ರಿಂದ ಆಗೋಲ್ಲ. ನಾವು ನೆನಪನ್ನು ಸಾರ್ಥಕ ಮಾಡುವ ಏನಾದರೂ ಒಂದಿಷ್ಟು ಕೆಲಸ ಮಾಡು, ನಾವು ನೆನಪಿಗೋಸ್ಕರ ಒಂದು ಏನಾದರೂ ಕೆಲಸ ಮಾಡು, ಶಾಶ್ವತ ಮಾಡುವ ಹಾಗೆ. ನಾವು ಯಾರು ಶಾಶ್ವತರಲ್ಲ, ಆದ್ರೆ ನಾವು ಮಾಡೋ ಕೆಲಸದಿಂದ ಅಥವಾ ನಮ್ಮ ಹೆಸರಿನಿಂದ ಆಗುವಂತಹ ಕೆಲಸಗಳಿಂದ ನಾವು ಶಾಶ್ವತರಾಗ್ತೀವಿ. ದಯವಿಟ್ಟು ಕಲಿಸಿ. ಈಗ ಕೃಷ್ಣರಾಜ ಸಾಗರ್ ಅಂತಿದೆ, ನಾವು ಇವತ್ತು ಅದನ್ನ KRS ಕರಿತೀವಿ, ಮೈಸೂರಲ್ಲಿ ಇದೆ. ಒಂದು ಕೃಷ್ಣರಾಜ ಸಾಗರ್ ಕಟ್ಟೋದ್ರಿಂದ ವಿಶ್ವೇಶ್ವರಯ್ಯನವರು ಕೃಷ್ಣರಾಜ ಒಡೆಯರನ್ನು ಶಾಶ್ವತ ಮಾಡಲಿಲ್ವಾ? ಶಾಶ್ವತ ಆಗ್ಬೋದು. ಎಷ್ಟು ವರ್ಷ KRS ಇರುತ್ತೋ ಅಷ್ಟು ವರ್ಷ ಕೃಷ್ಣರಾಜ ಸಾಗರ್ ಅಂತ ಇರೋದು. ಕೃಷ್ಣರಾಜ ಸಾಗರ್ ನೆನೆಸ್ಕೋಬೇಕು ನಾವು ರಾಜರನ್ನ. ಹಾಗೆ ಒಂದೊಂದು ಕೆಲಸ ಮಾಡೋದ್ರಿಂದ ಅವರು ಶಾಶ್ವತ ಆಗ್ಬಿಡ್ತಾರೆ. ಈಗ ನೋಡಿ, ಜಂಗಲ್ ಹನ್ನಂತ ಇರೋರು ವಿಧಾನಸೌಧ ಕಟ್ಟಿದ್ರು, ಅದರಿಂದ ಅವ್ರು ಶಾಶ್ವತ ಆಗೋದು. ಜಂಗಲ್ ಹನ್ನಂತ ಇಲ್ಲ, ಈಗ ಶಾಶ್ವತರಾಗೋದ್ರು. ಮಿಸೈಲ್ ಮಾಡಿದವರು ಕಲಾಂ ಇಲ್ಲ, ಈಗ ಮಿಸೈಲ್ ಮ್ಯಾನ್ ಅಂತ ಹೆಸರಾಗೋದು. ಮಿಸೈಲ್ ಮ್ಯಾನ್ ಹೆಸರು ಹಾಕ್ಬಿಟ್ಟು ಹಾಗೆ ನಾವು ಮಾಡೋ ಕೆಲಸದಿಂದ ಆಗ್ತದೆ. ಅಕಸ್ಮಾತ್ ನಮ್ಮ ಅವ್ರು ಹೋದ್ರು ಅಂದ್ರೆ ಅವ್ರ ಹೆಸರು ಶಾಶ್ವತ ಆಗುವಂತ ಕೆಲಸ ಮಾಡಿ ಒಂದು ಏನಾದ್ರು ಅಲ್ವಾ. ಈಗ ವಿಶ್ವೇಶ್ವರಯ್ಯ ಐಆರ್ ಎನ್ ಸ್ಟೀಲ್ VISL ಅಂತ ಮಾಡಿದ್ವಿ ನಾವು ಭದ್ರಾವತಿಯಲ್ಲಿ. ವಿಶ್ವೇಶ್ವರಯ್ಯ ಹೆಸರೇನು, ಅವ್ರ ಹೆಸರು ಶಾಶ್ವತ ಆಗ್ಲಿಲ್ವಾ? ಈಗ MBA ಅಂತ ಹೆಸರು ಬಂದಿದೆ ಎಲ್ಲ ಕಡೆ, ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಅಂತ ಬಂದಿದೆ ಎಲ್ಲ ಕಡೆನೂ. ಅದರಿಂದ ಅವ್ರ ಹೆಸರು ಶಾಶ್ವತ ಆಗಿ ಹೋಗುತ್ತೆ. ನಾನು ಹೇಳೋದಷ್ಟೇ, ಯಾವುದೋ ಕಾರಣಕ್ಕೆ ಅವ್ರು ಹೋದ್ರು, ಅವ್ರ ಆಯುಷ್ಯ ಮುಗಿ, ಆದ್ರೆ ಅವ್ರ ಬದುಕಿದಾಗ ಮಾಡಿದಂತ ಕೆಲಸ ಸಾರ್ಥಕ ಮಾಡೋದ್ರಿಂದ ಅವ್ರ ಹೆಸರನ್ನು ಶಾಶ್ವತ ಮಾಡಬಹುದು ಅಂತ.

ಬಹಳಷ್ಟು ಜನ ಶಾಲೆಯಲ್ಲಿ ಮಕ್ಕಳ ಫೀಸ್ ಬಂದಿಲ್ಲ ಅಂತ, ಮೇಷ್ಟಿಗೆ ಸಂಬಳ ಕೊಟ್ಟಿಲ್ಲ, ಸಂಬಳ ಅರ್ಧ ಆಗಿದೆ, ಕೆಲವರು ಕೆಲಸ ಕಳ್ಕೊಂಡಿದ್ದಾರೆ, ಬಹಳ ನಿರಾಶೆಯಲ್ಲಿದ್ದಾರೆ. ಆದರೆ ಒಂದು ಮಾತು ಹೇಳ, ಗಟ್ಟಿ ಮಾಡಿ ತಡ್ಕೊಳ್ಳಿ. ಶಿಕ್ಷಕರಿಗೆ ಮೊಟ್ಟ ಮೊದಲನೇ ಗುಣ ಇರಬೇಕಾದ ತಾಳ್ಮೆ. ತಾಳ್ಮೆ ಯಾಕೆ ಇಟ್ಕೋಬೇಕು ಗೊತ್ತಾ? ನಾಳೆ ಅದೇ ಮ್ಯಾನೇಜ್ಮೆಂಟ್ ನಿಮ್ಮ ಮನೆ ಮುಂದೆ ನಿಂತ್ಕೊಳ್ಳುತ್ತೆ, ನನಗೆ ಇಂಗ್ಲೀಷ್ ಟೀಚರ್ ಬೇಕು ಬನ್ನಿ, ಮ್ಯಾಥ್ಸ್ ಟೀಚರ್ ಬೇಕು ಬನ್ನಿ, ಸಂಬಳ ಕೊಡ್ತೀವಿ ಬನ್ನಿ ನಿಮಗೆ. ಯಾಕಂದ್ರೆ ಎಲ್ಲ ಶಾಲೆಯಲ್ಲಿ ತೆಗೆದು ಹಾಕಿದಾರಲ್ಲ, ಕಲಿಸೋರು ಏನು ರೋಬೋ ಕಲಿಸ್ತಾವ ನಮ್ಮ ಶಾಲೆಯಲ್ಲಿ? ಮೇಷ್ಟ್ರೇ ಕಲಿಸ್ಬೇಕಲ್ಲ, ನಾಳೆ ನಿಮಗೆ ಕೊಡ್ತಾರೆ. ಆದರೆ ಈ ಸಮಯ ಏನು ಮಾಡ್ಬೇಕು ಗೊತ್ತಾ? ಅಳತಾ ಕೂತ್ಕೊಳ್ಳೋದಲ್ಲ, ನಾನು ಸಾಧಾರಣ ಮೇಷ್ಟ್ರ ಆಗಿದ್ದರೆ ಒಳ್ಳೆ ಮೇಷ್ಟ್ರ ಆಗಬೇಕೀಗ. ಈ ಟೈಮ್ ಇದೆಯಲ್ಲ, ಓದಿ ಚೆನ್ನಾಗಿ ಓದ್ಕೊಳ್ಳಿ, ವಿಷಯವನ್ನು ಚೆನ್ನಾಗಿ ತಿಳ್ಕೊಳ್ಳಿ, ಕಲಿಸೋ ರೀತಿಯನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸಾಧಾರಣ ಟೀಚರ್ ಒಳ್ಳೆ ಟೀಚರ್ ಆಗಬೇಕು, ಒಳ್ಳೆ ಟೀಚರ್ ಎಕ್ಸಲೆಂಟ್ ಟೀಚರ್ ಆಗಬೇಕು, ಎಕ್ಸಲೆಂಟ್ ಟೀಚರ್ಸ್ ಎಕ್ಸ್ಟ್ರಾಡಿನರಿ ಟೀಚರ್ ಆಗಬೇಕು. ಈ ಸಮಯ ಕೊಟ್ಟದ್ದು ಕೊರೋನಾ ಸುಮ್ಮನೆ ಹತ್ಕೊಂಡು ಕೂಡೋದಕ್ಕಲ್ಲ, 3 ತಿಂಗಳು ಚೆನ್ನಾಗಿ ಪ್ರಿಪೇರ್ ಆಗಿ ನೀವು ಒಳ್ಳೆ ಮೇಷ್ಟ್ರ್ ಇದ್ದೀರಿ, ಮನೆ ಮುಂದೆ ಜಗಳಕ್ಕೆ ಬರ್ತಾರೆ ಮ್ಯಾನೇಜ್ಮೆಂಟ್ದವರು, ನಮ್ಮ ಕಡೆ ಬನ್ನಿ ನಮ್ಮ ಕಡೆ ಬನ್ನಿ, ಆ ಅವಕಾಶನ ಸೃಷ್ಟಿ ಮಾಡ್ಕೋಬೇಕು. ಜಗತ್ತಲ್ಲಿ ಯಾರೂ ನಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗಲ್ಲ. ಎಲ್ಲಿವರೆಗೂ ನಾನು ಸಿದ್ಧ ಆಗಿಲ್ಲ ಅಲ್ಲಿವರೆಗೂ. ನಾನು ಸಿದ್ಧ ಆದರೆ ಜಗತ್ತು ಕಾಯ್ತಾ ಇದೆ. ಈ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಳ್ಳಿ, ವಿಷಯದಲ್ಲಿ ಪರಿಣಿತಿ ತಗೊಳ್ಳಿ, ಭಾಷೆಯನ್ನು ಬೆಳೆಸ್ಕೊಳ್ಳಿ, ಕಲಿಸುವಂಥ ರೀತಿಯನ್ನು ಕಲ್ಕೊಳ್ಳಿ. ಯಾಕೆ ಕೆಲಸ ಸಿಗಲ್ಲ ನೋಡೋಣ. ನೀವು ಕೆಲಸ ಕಳ್ಕೊಂಡಾಗ ಏನು ಸಂಬಳ ಆಯಿತು ಅದ್ರ 2 ಪಟ್ಟು ಸಂಬಳ ಕೊಟ್ಟು ಮನೆಗೆ ಬಂದು ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು. ಅದು ಸಿದ್ಧತೆ ನಾವು ಮಾಡ್ಕೋಬೇಕಾಗತ್ತೆ. ನನ್ನ ರಿಲೇಷನ್ನಲ್ಲಿ ನನ್ನ ಸೋದರ ಭಾವನ ಮಗ, ನನ್ನ ತಮ್ಮ ಆಗಬೇಕು, ಅವ್ನ ಹೆಂಡತಿ ಸತ್ತೋದ್ಲು, ಸ್ಕೂಲ್ ಹೆಡ್ ಮಿಸ್ಟ್ರೆಸ್ ಆಗಿದ್ದವಳು, ಏಕಾಏಕಿ 3 ದಿವಸದಲ್ಲಿ ಹೋಗ್ಬಿಟ್ಲು ಪಾಪ ಹುಡುಗಿ. ಈಗ ಅವನಿಗೇನು ಸಮಾಧಾನ ಹೇಳೋದು ನಾನು? ಸಾವಿಗೆ ಸಮಾಧಾನ ಇಲ್ಲ, ಸಾವಿಗೆ ಸಮಯ ಒಂದೇ ಇರೋದು. ಸಮಯ ಕಳೆದಾಗ ಮಾತ್ರ ನೋವು ಕಮ್ಮಿ ಆಗುವಂಥದ್ದು, ಅದು ಮಾತಿನಿಂದ ಕಮ್ಮಿ ಆಗೋದಿಲ್ಲ. ಅವತ್ತಿನ ದಿವಸ ಏನು ಮಾತು ಹೇಳಿದ್ರು ಅದು ಪೊಳ್ಳೆ, ಏನು ಮುಟ್ಟಲ್ಲ. ಅದು ಹೇಳಬೇಕಾದದ್ದಿಷ್ಟೇ. ನೋಡಪ್ಪ, 2 ರೀತಿ ನೋಡ್ಕೋಬೇಕು ಇದನ್ನು. ಎಲ್ರಿಗೂ ಆದಂಥ ನೋವಿದು, ಆಗಬಾರ್ದಾಗಿತ್ತು ಆಗೋಯ್ತು. ಇನ್ನೊಂದು ರೀತಿ ನೋಡೋದಾದರೆ, ಭಗವಂತ ನಮಗೆಲ್ಲರೂ ಹುಟ್ಟುವಾಗ ಚೀಟಿ ಹಾಕಿ ಕಳಿಸಿದ್ದಾನೆ, 8 ದಿವಸ ಇರಬೇಕು ನೀನು ಅಂತ. ಕೊರೋನಾ ಒಂದು ನೆಪ ಮಾತ್ರ ಅದು. ಇದು ಒಂದು ಸಣ್ಣದೊಂದು ಘಟನೆ ಹೇಳಿ ಮಾತು ಮುಗಿಸ್ತೇನೆ. ಮಹಾಭಾರತ ಯುದ್ಧ ನಡೀತಾ ಇತ್ತು. ಭೀಷ್ಮರು ಶರಶಯ್ಯೆಯಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾರೆ. ದ್ರೋಣರು ಹೋದರು, ಕರ್ಣ ಸತ್ವದ, ಇನ್ನು ಶಲ್ಯ, 1/2 ದಿವಸದ ಯುದ್ಧ. ಇನ್ನು ಅಲ್ಲಿ ಯುದ್ಧ ಹೇಗಿತ್ತು ಅಂದರೆ, ಇದು ಆಫೀಸ್ ಟೈಮ್ ಇದ್ದ ಹಾಗೆ, ಸಾಯಂಕಾಲ 5 ಗಂಟೆ ಮೇಲೆ ಯುದ್ಧ ಮಾಡೋಂಗಿಲ್ಲ. ಅವರೆಲ್ಲ ಕೂತ್ಕೊಂಡು ಆರಾಮಾಗಿ ಕೂತಿದ್ರು. ಈಗ ಪಾಂಡವರು ನಿರಾಳ ಆಗಿಬಿಡ್ತು, ಇನ್ನೇ ನಾಳೆ ಒಂದು ಫಾರ್ಮ್ಯಾಲಿಟಿ ಅಷ್ಟೇ, ಶಲ್ಯನ ಗೆದ್ದುಬಿಟ್ರೆ ಮುಗಿದೋಯ್ತು ಅಂತ ನಗನಗ್ತಾ ಸಂತೋಷವಾಗಿ ಕೂತಿದ್ರು. ದಿನ ಅವ್ರನ್ನ ಉತ್ತೇಜನ ಮಾಡುವಂಥವನು ಕೃಷ್ಣ, ನಗನಗ್ತಾ ಕತೆ ಹೇಳೋನು, ಸುದ್ದಿ ಹೇಳೋನೆಲ್ಲ ಮಾಡ್ತಾ ಇದ್ದ. ಇವತ್ತು ಬಹಳ ಗಂಭೀರವಾಗಿ ಕೂತಿದ್ದ ಕೃಷ್ಣ, ಇವ್ರು ನಗ್ತಾ ಇದ್ರು. ಧರ್ಮರಾಜ ನೋಡಿದ, ಕೃಷ್ಣ ಯಾಕೋ ಬಹಳ ಸೀರಿಯಸ್ ಆಗಿದ್ದಾನಲ್ಲ, ಯಾಕೆ ಕೃಷ್ಣ, ಏನಾಯ್ತು ಅಂತ ಕೇಳಿದ್ರು. ಏನಿಲ್ಲ, ನಿಮ್ಮಂಥ ಮೂರ್ಖರು ಜಗತ್ತಲ್ಲಿ ಸಿಗಲ್ಲ ಅಂದ. ಯಾಕೆ ಅಂತ ಕೇಳಿದ ಅರ್ಜುನ. ಅಲ್ಲಯ್ಯ, ಸೂರ್ಯ ಮುಣುಗ್ತಾ ಇದ್ದಾನೆ, ನಗನಗ್ತಾ ಕೂತಿದ್ದೀರಲ್ರೋ ನೀವು, ಬುದ್ಧಿ ಇದೆಯಾ ನಿಮಗೇನಾದರೂ ಅಂತ ಕೇಳಿದ. ಅರ್ಜುನ ಸ್ವಲ್ಪ ಸಲಿಗೆ ಜಾಸ್ತಿ ಕೃಷ್ಣನ ಜೊತೆಗೆ. ಅದೇನು ವಿಶೇಷ, ದಿನ ಮುಣುಗ್ತಾನೆ, ಮರುದಿವಸ ಬೆಳಗ್ಗೆ ಬಂದೇ ಬರ್ತಾನೆ, ಅದೇನು ವಿಶೇಷ ಅಂತ ಅರ್ಜುನ ಕೇಳಿದ. ಆಗ ಕೃಷ್ಣ ಹೇಳಿದ ಮಾತನ್ನು ನಾವು ಯಾರೂ ಮರಿಬಾರ್ದು. ಕೃಷ್ಣ ಹೇಳ್ತಾನೆ, ಹುಚ್ಚ, ನಾನು ಮಾತಾಡ್ತಿರೋದು ಈ ಸೂರ್ಯನ ಬಗ್ಗೆ ಅಲ್ಲಪ್ಪ, ಜ್ಞಾನ ಸೂರ್ಯ ಮುಳುಗಿ ಹೋಗ್ತಾ ಇದ್ದಾನೆ. ನಿಮ್ಮ ಇಡೀ ಮನೆತನದ ಈ ಕಾಲದ ಜ್ಞಾನದ ಒಂದು ನಿಧಿ ಅಂದರೆ ಭೀಷ್ಮ ಇದ್ದ ಹಾಗೆ. ಭೀಷ್ಮ ಶರಶಯ್ಯೆಯಲ್ಲಿ ಮಲ್ಕೊಂಡಿದ್ದಾನೆ. ಯುದ್ಧ ಮುಗಿದ ಮೇಲೆ ಉತ್ತರಾಯಣ ಪರ್ವಕಾಲ ಬಂದ ತಕ್ಷಣ ಪ್ರಾಣ ಬಿಡ್ತಾನೆ ಅವನು. ಮುಂದೆ ಅವನ ಜ್ಞಾನ ಯಾರಿಗೆ ಸಿಗಬೇಕು? ಕಳ್ಕೊಬೇಡ ಅದನ್ನು. ಅವನು ಹೋದರೆ ಮುಂದೆ ಆ ಜ್ಞಾನ ಸಿಗಲ್ಲ ನಿನಗೆ. ಒಂದು ಪರಂಪರೆಯ ಜ್ಞಾನ, ಒಂದು ಮನುಷ್ಯ ಶಾಸ್ತ್ರದ ಜ್ಞಾನ ಅವನ ಕಡೆ ಇದೆ, ಪಡ್ಕೋಬೇಕು ನೀನು ಅಂತ ಹೇಳ್ತಾನೆ. ಹೆದರ್ತಾರೆ ಇವರು, ನಾವೇ ಬಾಣ ಹೊಡೆದು ಮಲಗಿಸಿದ್ದು ಹೆಂಗೆ ಹೋಗೋದು ಅಂತ. ನಾ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಮರುದಿವಸ 5 ಜನನೂ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಭೀಷ್ಮರ ಮುಂದೆ ನಿಲ್ಲಿಸಿ, ಇವ್ರು ನಾಚಿಕೊಂಡಿದ್ದಾರೆ ಅಂತ. ಯಾಕೆ ನಾಚಿಕೊಳ್ಳೋ ಕಾರಣ ಇಲ್ಲಪ್ಪ, ಯುದ್ಧದಲ್ಲಿ ಮಾಡಬೇಕಾದದ್ದೇ ಇದು ಅಂಥೇಳಿ ಧರ್ಮರಾಜನಿಗೆ ಬುದ್ಧಿ ಹೇಳು ಅಂತ ಕೃಷ್ಣ ಹೇಳ್ತಾನೆ. ನಿನಗೆ ಗೊತ್ತಿರುವಂಥ ಜ್ಞಾನ ಭೀಷ್ಮ ಧರ್ಮರಾಜನಿಗೆ ಕೊಡು. ಧರ್ಮದ ರಾಜ ಅವನು. ನೀನು ಬುದ್ಧಿ ಇಟ್ಕೊಂಡು ಜ್ಞಾನ ಇಟ್ಕೊಂಡು ಹಾಗೆ ಹೋದರೆ ಅದು ಸರಿಯಲ್ಲ, ಜಿಪುಣತನ ಆಗ್ತದೆ. ನಿನಗೆ ಗೊತ್ತಿರುವಂಥ ಎಲ್ಲ ಜ್ಞಾನ

ಜ್ಞಾನವನ್ನು ಹಂಚು ಅಂತ ಹೇಳ್ತಾನೆ. ಭೀಷ್ಮನ ಕಡೆಯಿಂದ ಎಲ್ಲ ಜ್ಞಾನ ಕೊಡಿಸಿದ ಮೇಲೆ ಒಂದು ಉತ್ತರಾಯಣ ಪರ್ವಕಾಲದಲ್ಲಿ ಭೀಷ್ಮ ಹೋಗ್ತಾನೆ. ಕೃಷ್ಣ ಹೇಳೋದಿದು, ಇದು ಮನಸ್ಸಿನ ದೀಪಾವಳಿ. ಎಲ್ಲಿ ಜ್ಞಾನ ಇದೆಯೋ ಅಲ್ಲಿಗೆ ಹೋಗಬೇಕು, ತೊಗೊಂಬರ್ಬೇಕು. ಒಂದು ಇರುವೆ ನೀವು ಬೋರ್ಡ್ ಬೇಕಾಗಿಲ್ಲ, ಅದಕ್ಕೆ ಹುಡ್ಕೊಂಡು ಹೋಗುತ್ತೆ ಸಕ್ಕರೆ ಎಲ್ಲಿದೆ ಅಂತ, ಸಿಹಿ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗುತ್ತೆ. ಹಾಗೆ ನಾವು ಕೂಡ ಎಲ್ಲೆಲ್ಲಿ ಜ್ಞಾನ ಇದೆಯೋ ಅಲ್ಲಿಗೆ ಹೋಗಿ ಹುಡ್ಕೊಂಡು ಜ್ಞಾನ ಪಡ್ಕೊಂಡು ಬಂದಾಗ ಅದು ನಿಜಾರ್ಥದಲ್ಲಿ ದೀಪಾವಳಿ ಆಗುವಂಥದ್ದು. ನಾನಾಗಲೇ ಹೇಳಿದ್ದಲ್ಲ, ಬೆಳಕು ಅಂದರೆ ಜ್ಞಾನ. ಆ ಜ್ಞಾನದ ಬೆಳಕು ನಮ್ಮೆಲ್ಲರ ಮನಸ್ಸನ್ನು ತುಂಬಲಿ, ಮನೆಯನ್ನು ತುಂಬಲಿ, ಮನಸ್ಸನ್ನು ಚೆಂದ ಮಾಡಲಿ, ಕೊರೋನಾ ಅನ್ನುವಂಥ ತಮಸ್ಸು ಕಳೆದು ಮತ್ತೆ ಬದುಕು ನಿಚ್ಚಳ ಆಗಲಿ ಅಂತ ನನ್ನ ಆಶಯ.

0: Radio Sarang 107.8 FM. ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲ ಗೆಳತಿರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ.
2: ಪಿಎಂ ಸೂರ್ಯ

0: ಇಂದನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
1: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಕೆಲವೊಂದಿಷ್ಟು ಬಹಳ ಪ್ರಸಿದ್ಧವಾದಂಥ ಪುರಾತನವಾದಂಥ ಸ್ಥಳಗಳು, ಐತಿಹಾಸಿಕ ಕಟ್ಟಡಗಳು, ಸೊ ಎಲ್ಲವೂ ಕೂಡ ಇರುತ್ತೆ. ತುಂಬ ಕಡಿಮೆ ಆಗಿರ್ಬೋದು, ಆದರೂ ಕೂಡ ಅಲ್ಲೂ ಇಲ್ಲೋ ಒಂದೊಂದು ಇರುತ್ತೆ. ಸೊ ಅದರ ಹಿಂದೆ ನಾವು ಹೋದರೆ ನಮಗೆ ಒಂದಿಷ್ಟು ಕತೆಗಳೆಲ್ಲ ತೆರೆದುಕೊಳ್ತದೆ. ಯಾಕೆ ನೀವು ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದರೆ, ನೆನ್ನೆಷ್ಟೇ ನಾನು ಬಂದರ್ ಕಡೆ ಹೋಗಿದ್ದೆ. ಬಂದರ್ ಕಡೆ ಹೋಗುವಾಗ ಒಂದು ಬಿಲ್ಡಿಂಗ್, ಅದರ ಹೆಸರು ವರ್ತಕ ವಿಲಾಸ ಅಂತ ಹೇಳಿ, ನೀವು ಕೂಡ ನೋಡಿರಲೂಬಹುದು ಅಥವಾ ನೋಡದೇವಿ ಇರಬಹುದು. ವರ್ತಕ ವಿಲಾಸ ಅಂತ ಒಂದು ಬಿಲ್ಡಿಂಗ್ ಇದೆ ನೋಡಿ. ನಾವು ನೀವೊಂದು ದಕ್ವೆಗೆ ಅಥವಾ ಬಂದರಿಗೆ ಏನಾದರೂ ಹೋದರೆ ಆ ಬಿಲ್ಡಿಂಗ್ ಒಂದು 100-150 ವರ್ಷ ಆಯ್ತಂತೆ. ಅದನ್ನು ನೇಮಿರಾಜ್ ಪಡಿವಾಳ್ ಅವರು ತಗೊಳ್ತಾರೆ. ಅದಕ್ಕಿಂತ ಮುಂಚೆ ಅದು ಏನು ಗುಜರಾತಿ ವ್ಯಾಪಾರಿ ಅಲ್ಲಿ ಇತ್ತು ಅನ್ನೋದು ಅದರ ಕತೆ. ಅಲ್ಲಿ ಒಂದು ವಿಶೇಷ ನೋಡಿದೆ, ಏನು ಗೊತ್ತಾ, ಅಲ್ಲಿ ಅದರ ಹೆಸರು ವರ್ತಕ ವಿಲಾಸ ಅಂತ ಒಂದು ಬೋರ್ಡ್ ಇದೆ ಮೇಲೆ, ಒಂದು ಅದು ಮರದಲ್ಲಿ ಮಾಡಿದ ಬೋರ್ಡ್ ಅನಿಸುತ್ತೆ. ಅದನ್ನು ನಾವು ಏನು ಮಿಡ್ಲಲ್ಲಿ ನಿಂತು ನೋಡಿದರೆ ಇಂಗ್ಲೀಷಲ್ಲಿ ಕಾಣ್ತದೆ ವರ್ತಕ ವಿಲಾಸ ಅಂತ. ಈಗ ಒಂದು ಲೆಫ್ಟ್ ಸೈಡಲ್ಲಿ ನಿಂತು ನೋಡಿದರೆ ಹಿಂದಿಯಲ್ಲಿ ಕಾಣ್ತದೆ ವರ್ತಕ ವಿಲಾಸ ಅಂತ ಬರೆದದ್ದು. ಇನ್ನು ರೈಟ್ ಸೈಡಲ್ಲಿ ಹೋಗಿ ನೋಡಿದರೆ ನಮಗೆ ಕನ್ನಡದಲ್ಲಿ ಕಾಣ್ತದೆ ವರ್ತಕ ವಿಲಾಸ ಅಂತ. ಒಂದೇ ಬೋರ್ಡಲ್ಲಿ 3 ಭಾಷೆಗಳಲ್ಲಿ ಬೇರೆ ಬೇರೆ ಆ್ಯಂಗಲಲ್ಲಿ ಹೆಸರುಗಳು ಕಾಣ್ತದೆ. ಸೊ ವಿಶೇಷ ಅಂತ, ಹೊಲೋಗ್ರಾಮ್ ಇಫೆಕ್ಟ್ ಅಂತ ಅದನ್ನು ಹೇಳ್ತಾರಂತೆ ನೋಡಿ. ಆ ಕಾಲದಲ್ಲಿ ಇದನ್ನೆಲ್ಲ ಮಾಡಿದರು, ಬಹಳ ಆಕರ್ಷಣೀಯವಾದಂಥ ಒಂದು ಪ್ಲೇಸ್. ನಾನು ಅದನ್ನೊಂದು ರೀಲ್ ಮಾಡಿ ಹಾಕಿದ್ದೆ, ತುಂಬ ಜನರು ಬಹಳ ಇಷ್ಟಪಟ್ಟರು. ಸೊ ಇಂಥ ಅನೇಕ ವಿಶೇಷಗಳೆಲ್ಲ ನಮ್ಮ ಸುತ್ತಮುತ್ತ ಎಲ್ಲ ಇದೆ ಅಲ್ವಾ. ಸೊ ನಿಮಗೇನಾದರೂ ಅಂಥದ್ದೇನಾದರೂ ವಿಶೇಷ ಉಂಟು ನಿಮ್ಮೂರಲ್ಲೂ ಕೂಡ ಅಂತ ಹೇಳಿದರೆ ನನಗೆ ನೀವು ಹೇಳಿ ಆಯಿತಾ. ನನಗೆ ಹೇಳಿದರೆ ಅದರ ಬಗ್ಗೆ ಏನಾದರೂ ಏನು ರೀಲ್ ಮಾಡುವಂಥದ್ದು ಅಥವಾ ಅದನ್ನು ಡಾಕ್ಯುಮೆಂಟೇಷನ್ ಮಾಡುವಂಥ ಕೆಲಸವನ್ನು ಏನಾದರೂ ಮಾಡೋಣ. ಸೊ ಕೆಲವೊಮ್ಮೆ ನಮಗೆ ಅನಿಸುತ್ತೆ ಯಾವುದಾದ್ರೂ ಕಟ್ಟಡವನ್ನು ನೋಡುವಾಗ, ಅಯ್ಯೋ ಎಷ್ಟು ಒಳ್ಳೆಯ ಕಟ್ಟಡ, ಈಗ ಹೋಯ್ತಲ್ಲ ಅಂತ ಡೆಮೊಲಿಷ್ ಎಲ್ಲ ಆಗುವಾಗ, ಇನ್ನು ಅದರ ಇತಿಹಾಸವನ್ನು ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ ಅಂತ. ಸೊ ನಾನು ನಿನ್ನೆ ಹೋಗುವಾಗ ನನಗೆ ಆ ಒಂದು ಅನುಭವ ಆಯಿತು, ಅದಕ್ಕೆ ನಾನು ನಿಮಗೊಂದು ಅದನ್ನು ಹಂಚಿಕೊಂಡೆ. ಸೊ ಎನಿವೇಸ್, ಏನೇ ಆಗಲಿ ನಿಮ್ಮ ಜೊತೆ ಮಾತಾಡಬೇಕು, ಪ್ರಶ್ನೆಯನ್ನು ಕೇಳಬೇಕು. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡ್ತಾ ಇದ್ದೀನಿ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

ಏನಾದರೂ ಒಂದು ಹೆಸರು ಇರ್ತದೆ. ಸೊ ನಾನು ನಿಮಗೆ ಕರ್ನಾಟಕದ ಅಥವಾ ದೇಶದ ಯಾವುದಾದ್ರೂ ಒಂದು ಊರಿನ ಹೆಸರನ್ನು ಒಂದು ಪ್ರಾಣಿಯ ಹೆಸರಲ್ಲಿ ಹೇಳ್ತೇನೆ, ನೀವು ಅದರ ನಿಜವಾದಂಥ ಹೆಸರು ಏನು ಅಂತ ಹೇಳಬೇಕು. ಒಂದು ಅಂದರೆ ಪ್ರಾಣಿಯ ಜೊತೆಗಿರುವಂಥ ಆ ಊರು ಯಾವುದು ಅಂತ ನೀವು ನನಗೆ ಹೇಳಬೇಕು. ಫಾರ್ ಎಕ್ಸಾಂಪಲ್, ನಾನು ನಿಮ್ಮ ಹತ್ರ ಫಸ್ಟಿಗೆ ಕೇಳ್ತಾ ಇರುವಂಥದ್ದು ಈಗ ಕುದುರೆಯ ಜೊತೆಗೆ ಕುದುರೆ ಅಂತ ಹೇಳಿದರೆ, ಕುದುರೆ ಇರುವಂಥ ಒಂದು ಊರಿನ ಹೆಸರು ಯಾವುದು ಅಂತ ಹೇಳಿ ನೀವು ಹೇಳ್ತೀರಿ, ಕುದುರೆ ಮುಖ ಅಂತ. ಓಕೆ, ಆ ರೀತಿಯಲ್ಲಿ ಇರಬೇಕು. ಎಸ್, ಫಸ್ಟ್ ನಾನು ಕೇಳ್ತಾ ಇದ್ದೀನಿ, ಕರ್ನಾಟಕದ ಒಂದು ಊರು, ಆ ಊರಿನ ಹೆಸರಿನಲ್ಲಿ ಆನೆ ಇದೆ. ಹಾಗಾದರೆ ಆ ಊರು ಯಾವುದು ಅಂತ ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು, ಕರ್ನಾಟಕದ ಒಂದು ಊರು, ಆ ಊರಿನ ಹೆಸರಲ್ಲಿ ಆನೆ ಇದೆ, ಯಾವುದು ಆ ಊರು ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೀನಿ. ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ, ಕಾಲ್ ಮಾಡಬೇಕ ಸಂಖ್ಯೆ 6364204949 ಈ ಸಂಖ್ಯೆ ಕಾಲ್ ಮಾಡ್ಬೋದು. ನೀವು ಅಂದುಕೊಳ್ಳುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಸ್ವಲ್ಪ ಆಲೋಚನೆ ಮಾಡಿ, ಸ್ವಲ್ಪ ಏನು ಫೇಮಸ್ ಇರುವಂಥ ಊರೇ ಅಂದರೆ ಹೆಚ್ಚಾಗಿ ಕೇಳುವಂಥ ಊರೇ ಇದು ಯಾವುದಿರ್ಬೋದು ಹೇಳಿ. ಒಂದು ಊರಿನ ಹೆಸರು, ಕರ್ನಾಟಕದ ಊರಿನ ಹೆಸರು, ಆ ಊರಿನ ಹೆಸರಿನಲ್ಲಿ ಆನೆ ಇದೆ. ಸೊ ಆಲೋಚನೆ ಮಾಡಿ, ಉತ್ತರ ಗೊತ್ತಾದರೆ ಫಟಾಫಟ್ ಕಾಲ್ ಮಾಡಿ. ನಿಮ್ಮ ಉತ್ತರಕ್ಕೋಸ್ಕರ, ಊರಿನ ಹೆಸರಿಗೋಸ್ಕರ ನಾನು ಕಾಯ್ತಾ ಇದ್ದೆ.

ಮಾಡಿ ಇಟ್ಟಿದ್ರೆ ಹೇಳಿ, ಕಾಲ್ ಮಾಡ್ಬೋದು. ಕಾಲ್ ಮಾಡಬೇಕಾ ಸಂಖ್ಯೆ 6364204949, ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ನಿಮಗೆ ಯಾವ ಊರಿನ ಹೆಸರು ನೆನಪಾಗುತ್ತೆ, ನಾನು ಏನು ಹಾವಿನ ಹೆಸರಿನ ಜೊತೆಗೆ ಇರುವಂಥ ಊರು ಅಂತ ನಿಮ್ಗೆ ಯಾವ್ದು ನೆನಪಾಗುತ್ತೆ ನನಗಂತೂ ಹೇಳಿ, ಕಾಲನ್ನು ಮಾಡಿ ಅಂತ ಹೇಳ್ತಾ ಮತ್ತೊಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡಬೇಕು ಕೇಳ್ತಾ ಬಂದಿದ್ದು ರೇಡಿಯೋ ಸಂಜೆ ನಾನು ಆರ್ಜೆ ಅಭಿಷೇಕ್.

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನು ಆರ್ ಜೆ ಅಭಿಷೇಕ್ ನಿಮ್ ಜೊತೆಗೆ ಇದ್ದೀನಿ. ಒಬ್ರು ಕಾಲ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
2: ಹಲೋ ನಮಸ್ಕಾರ.
1: ನಮಸ್ತೆ ಪನ್ಲೆ ಮೇಡಮ್, ದಾದಾ ಪನ್ಪರ್. ಬೇರೆ ಇನ್ನೊಂದು ಬೇರೆ ಬೇತೆ ಬೇತೆ ದಾದ ಉಂಡು ಬುದ್ಧರ್ ಸೇಮ್ ಅಂಚೆನೆ ಒಂಜಿ ಸರಿ ಇವರಿ ಪಂಡೇರ್ ಕುಡೊಂಜಿ ಬೇತೆ ದಾವು ಉಂಡು ಪನ್ಲೆ ಕುಡೊಂಜಿ ಪನ್ಲೆ ಉಂಡು ಗೊತ್ತುಂಡ. ಓಕೆ, ಈ ರೀತಿ ಆಲೋಚನೆ ಪನ್ಪರನ್ನೇನಿ. ಸೊ ನಾಗರ ಅಂತ ಬರುವಂತೆ ಬೇರೆ ಊರು ಕೂಡ ಇದೆ ಅಂತ ಹೇಳ್ತಿರೋದು ಬಾರಿ ಈಸಿ ಉಂಡಪ್ಪ, ಏನು ಕಷ್ಟ ಇಲ್ಲ. ಕಾಲ್ ಮಾಡಿ ನೋಡುವ ಯಾರೆಲ್ಲ ಹೇಳ್ತೀರಿ ಅಂತ. ಕಾಲ್ ಮಾಡಬೇಕ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ನನಗೆ ನೀವು ಹೇಳ್ಬೋದು ಯಾವುದು ನಿಮಗೆ ನೆನಪಾಗುತ್ತೆ ಅಂತ. ಒಬ್ರು ಕಾಲರ್ ಇದ್ದಾರೆ, ಇವರು ಹೇಳ್ತಾರ ನೋಡುವ. ನಮಸ್ಕಾರ. ನಾಗರ ಕೊಯ್ಲು ಬೇರೆ. ಓಕೆ ಓಕೆ ಓಕೆ ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಎಸ್ ಎಸ್. ಒಂದು ಇನ್ನೊಂದು ಏನು, ನಮ್ಮ ದೇಶದ ಒಂದು ಸ್ಟೇಟ್ ಇದೆ, ಒಂದು ರಾಜ್ಯ ನೋಡುವ, ಯಾರಾದರೂ ಹೇಳ್ತೀರಾ ಅಂತ. ಇಷ್ಟು ಕ್ಲೂ ಕೊಟ್ಟಿದ್ದೆ ನೋಡಿ, ಅದನ್ನು ಕೂಡ ನನಗೆ ನೀವು ಹೇಳ್ಬೋದಾಯ್ತಾ? ಒಂದು ಸ್ಟೇಟ್ ಇದೆ, ಅದರ ಬಗ್ಗೆ ಕೂಡ ನೀವು ಹೇಳ್ಬೋದು. ನೋಡುವ ಯಾರೆಲ್ಲ ಹೇಳ್ತೀರಿ ಅಂತ. ಸೊ ಅರ್ಥಗಳು ಅಲ್ಲಿ ಬೇರೆ ಇರ್ಬೋದು, ಬಟ್ ಸ್ಟಿಲ್ ಅಂಥದ್ದೊಂದು ಹೆಸರು ಬರ್ತದೆ ಆ ಒಂದು ರಾಜ್ಯದ ಹೆಸರಿನ ಜೊತೆಗೆ ಕೂಡ. ಯಾರಾದರೂ ಹೇಳಲಿಕ್ಕಿದ್ರೆ ಹೇಳಿ. ಸೊ ಕಾಲ್ ಮಾಡಿ, ಕಾಲ್ ಮಾಡಬೇಕ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ನೀವು ಹೇಳ್ಬೋದು ನಾಗರ ಅನ್ನುವಂಥ ಹೆಸರನ್ನ ಜೊತೆಗೆ ಜೋಡಿಸಿಕೊಂಡಿರುವಂಥ ಬೇರೆ ಯಾವುದಾದ್ರೂ ಊರು ನಿಮಗೆ ನೆನಪಿದೆಯಾ ಅಂತ ನಾನು ನಿಮ್ಮ ಹತ್ರ ನೆನಪಾಗ್ತಿದೆಯಾ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಸೊ ಯಾರಾದರೂ ಹೇಳಿದರೆ ಮುಂದಕ್ಕೆ ನಾನು ನಮ್ಮ ಸೀದಾ ನಮ್ಮ ಇದಿಲ್ಲಿಗೆ ಬರ್ತಿದ್ದೇನೆ, ನಮ್ಮ ಮಂಗಳೂರಿಗೆ. ಮಂಗಳೂರಿನ ಒಂದು ಊರಿನ ಹೆಸರನ್ನು ಹೇಳಬೇಕು, ಯಾರು ಏನು ಹೇಳ್ತೀರಿ ಅಂತ ಅಂತೂ ಕಾಯ್ತಾ ಇದ್ದೇನೆ. ಸೊ ಮಂಗಳೂರಿನ ಒಂದು ಊರು, ಆ ಊರಿನಲ್ಲಿ ಹಂದಿಯ ಹೆಸರಿದೆ. ಹಂದಿ ಅನ್ನು ಹಂದಿಯ ಒಂದು ಹೆಸರು ಇದೆ. ನೋಡುವ ಯಾರು ಹೇಳ್ತೀರಿ ಅಂತ. ಹಂದಿಯ ಜೊತೆಗೆ ಆ ಒಂದು ಊರಿನ ಹೆಸರು ಸೇರಿಕೊಂಡಿದೆ. ಯಾವುದದು ಆಲೋಚನೆ ಮಾಡಿ, ಮಂಗಳೂರಿನ ಆ ಊರು ಯಾವುದು? ಕಾಲ್ ಮಾಡಿ, ಕಾಲ್ ಮಾಡಬೇಕ ಸಂಖ್ಯೆ 6364204949. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಇಲ್ಲ ನಂಬಿಕೆ ಮಂಗಳೂರಿಂದ. ಸರ್ ನೀವು ಪ್ರಶ್ನೆ ಒಂದ್ಸಲ ರಿಪೀಟ್ ಮಾಡ್ತೀರಾ?
1: ಓಕೆ, ನಾನು ಆಗ್ತಾನೆ ತುಂಬಾ ಜನ ಕಾಲ್ ಮಾಡಿ ಎಲ್ಲ ಹೇಳಿದ್ರು, ನಾಗರಹೊಳೆ ಎಲ್ಲ ಹೇಳಿದ್ರು, ನಾಗರ ಬಾವಿ ಎಲ್ಲ. ಸೊ ಅದೇ ರೀತಿಯಲ್ಲಿ ಇರುವಂತ ಬೇರೆ ಊರುಗಳ ಹೆಸರು ಯಾವ್ದಾದ್ರೂ ಗೊತ್ತಿದೆಯಾ ಅಂತ ಕೇಳಿದೆ, ಏನಾದ್ರೂ ನಿಮ್ಗೆ ನೆನಪಾಯ್ತಾ? ಅದೇ ರೀತಿಯಲ್ಲಿ, ಅದೇ ರೀತಿಯಲ್ಲಿ ಇರುವ
0: ನನ್ಗೆ ಒಂದೆರಡು ಗೊತ್ತಿದೆ, ನಾಗಪಟ್ಟಿನಂ ಮತ್ತೆ ನಾಗಾಲ್ಯಾಂಡ್.
1: ವೆರಿ ಗುಡ್. ಓಕೆ, ನೈಸ್ ಸರ್, ನೈಸ್ ನೈಸ್ ನೈಸ್. ಓಕೆ, ಇನ್ನು ಇನ್ನೊಂದು. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ನಮ್ಮ ಪ್ರೇಮ್ ಪ್ರದೀಪ್ ದಾಸ್ ಅವರು ಕಾಲನ್ನು ಮಾಡಿದ್ರು ನೋಡಿ, ನಾಗಾಲ್ಯಾಂಡ್ ಹಾಗೆ ನಾಗಪತ್ತಿನಂ ಅಂತ ಹೇಳಿದರು. ಸೊ ಹಾಗೆ ಇನ್ನೊಂದು ನಿಮ್ಮ ಹತ್ರ ನಾನು ಕೇಳಿದ್ದೆ ಏನು ಅಂತ ಹೇಳಿದರೆ, ನಮ್ಮ ಮಂಗಳೂರಿನ ಒಳಗಿರುವಂಥ ಒಂದು ಊರು, ಆ ಊರಿನ ಹೆಸರಿನ ಜೊತೆಗೆ ಹಂದಿ. ಸೊ ಯಾನೇನು ತುಳುಟು ಪಂಡನಿಕಲು ಆನ್ಸರ್ ರಪ್ಪವ ಅನ್ಪರ್, ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ಹೇಳಿದ್ದು ಹಂದಿ. ಹಂದಿಯ ಜೊತೆಗೆ ಈ ಊರಿನ ಹೆಸರು ಸೇರಿಕೊಂಡಿದೆ. ಯಾವುದು ಅಂತ ಹೇಳಿ ಕಾಲ್ ಮಾಡಿ. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ. ರವಿ ಕೋಡಿಕಲ್, ಏನ್ ಹೇಳ್ತೀರಿ ರವಿ?
2: ಪಂಜಿ ಮುಗೇರ್.
1: ಪಂಜಿ ಮುಗೇರ್, ಅದೇ ಬೇತೆ ಬೇತೆ ಪಂಜಿ ಮುಗೇರ್ ಅದೇ. ಓಕೆ, ವೆರಿ ಗುಡ್, ಥ್ಯಾಂಕ್ ಯು. ಪಂಜಿ ಮುಗೇರ್ ಅಂತ ಹೇಳಿದ್ದಾರೆ, ಎಸ್ ಅಲ್ವಾ? ಸೊ ಪಂಜಿ ಮುಗೇರ್ ಅನ್ನುವಂಥ ಹೆಸರು ಒಂದು ಊರಿಗೆ ಇದೆ. ಇನ್ನು ಕೂಡ ಯಾರಿಗಾದರೂ ಬೇರೆ ಹೆಸರು ಏನಾದರೂ ನಿಮಗೆ ನಿಮ್ಮ ಆಲೋಚನೆಗೆ ಬಂದರೆ ಅದನ್ನು ಕೂಡ ನನಗೆ ನೀವು ಹೇಳ್ಬೋದು, ಕಾಲ್ ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡಿ ಅಂತ ಹೇಳ್ತಾ ಸ್ವಲ್ಪ ಹೊತ್ತಲ್ಲೇ ಇವತ್ತಿನ ಇದನ್ನ ಸುದ್ದಿಯನ್ನು ಹೇಳಬೇಕು. ಅದರ ಜೊತೆಗೆ ನಾಳಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕೃಷ್ಣಪ್ಪ ಅವರು ಇರ್ತಾರೆ, ಪರಿಸರ ಪ್ರೇಮಿ ಕೃಷ್ಣಪ್ಪ ಅಂತನವರ ಹೆಸರು. ಮಂಗಳೂರಿನ ಬೋಂದಿಲ್ನವರು, ಪರಿಸರದ ಬಗ್ಗೆ ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇರುವಂಥ ಒಬ್ಬ ಹಿರಿಯರು. ಅವ್ರ ಜೊತೆ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತಪ್ಪದೆ ನಾಳೆ 4 ಗಂಟೆಯಿಂದ 5 ಗಂಟೆವರೆಗೆ ತಾವು ಕೇಳಬೇಕು ಅನ್ನೋದನ್ನು ಕೂಡ ತಮ್ಮಲ್ಲಿ ಹೇಳ್ತಾ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಕೇಳ್ತಾ ಬನ್ನಿ ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 ಎಫ್ಎಂ ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಇವತ್ತಿನ ಈ ದಿನ ಸುದ್ದಿಗಳನ್ನು ರಪರಪ ನೋಡ್ತಾ ಬರೋಣ. ಸಂವಿಧಾನದ 370ನೇ ವಿಧಿಯಡಿ ನೀಡಲಾಗಿದ್ದ ವಿಶೇಷ ಸ್ಥಾನಮಾನ ರದ್ದುಪಡಿಸಿದ ನಂತರ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಚಿತ್ರಣವೇ ಬದಲಾಗಿದೆ. ಅಲ್ಲಿನ ಜನರಿಗೆ ಶಿಕ್ಷಣ, ಆರೋಗ್ಯ, ಉದ್ಯೋಗ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಸಾಲು ಸಾಲು ಹೊಸ ಅವಕಾಶಗಳು ಸಿಗ್ತಾ ಇದೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿರುವಂತಹ ಒಂದು ಮಾತು ಇವತ್ತು ಮಾಧ್ಯಮದಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಇನ್ನು ಗುಜರಾತ್ನಲ್ಲಿ ಚಂಡೀಪುರ ಸೋಂಕು ಮಾರಕವಾಗಿ ಪರಿಣಮಿಸಿದ್ದು ಈ ಮುಂಗಾರು ಅವಧಿಯಲ್ಲಿ 22 ಮಕ್ಕಳು ಮೃತಪಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಆರೋಗ್ಯ ಇಲಾಖೆ ಮಾರ್ಗಸೂಚಿಗಳನ್ನು ಕೂಡ ಪ್ರಕಟ ಮಾಡಿರುವಂಥದ್ದು. ಸದ್ಯದ ಪರಿಸ್ಥಿತಿಯ ಕುರಿತು ಅಲ್ಲಿ ನೋಡಿದರೆ ವರದಿಯಾಗ್ತಿರುವಂಥ ಎಲ್ಲ ಶಂಕಿತ ಪ್ರಕರಣಗಳನ್ನು ಚಂಡೀಪುರ ಸೋಂಕು ಅಂತ ಹೇಳಿ ಭಾವಿಸಬೇಡಿ ಅಂತ ಹೇಳಿ ಗುಜರಾತ್ನ ಆರೋಗ್ಯ ಇಲಾಖೆ ಹೇಳಿರುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಈ ಒಂದು ಇದಕ್ಕೆ ಬೇಕಾದಂಥ ಬೇರೆ ಬೇರೆ ರೀತಿಯ ನಿಗಾ ವಹಿಸುವಂಥ ಕೆಲಸಗಳನ್ನು ಕೂಡ ಆರೋಗ್ಯ ಇಲಾಖೆ ಮಾಡ್ತಾ ಇರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಹಾಗೆ ಮಣ್ಣಿನ ಮನೆಗಳ ಬಿರುಕನ್ನು ಮುಚ್ಚುವಂಥ ಸೂಚನೆಗಳನ್ನು ಅಥವಾ ಮರಳು ನೊಣಗಳು ಏನಿದೆ ಇದು ಕಡಿತದಿಂದ ಹರಡುವುದರಿಂದ ಕೀಟ ನಿಯಂತ್ರಕ ಏನು ಕ್ರಮಗಳನ್ನು ತೀವ್ರಗೊಳಿಸಬೇಕು ಅನ್ನೋದನ್ನು ಕೂಡ ಅದನ್ನು ಹೇಳಿದ್ದಾರೆ. ಸ್ಯಾಂಡ್ ಫ್ಲೈ ಅಂತ ಏನು ಹೇಳ್ತಾರೆ, ಇದರಿಂದ ಈ ರೋಗ ಬರ್ತಾ ಇದೆ ಅನ್ನೋದು ಇರುವಂಥ ಸುದ್ದಿ. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರ ವಿಡಿಯೋವನ್ನು ಕೆಲಕಾಲ ನಿರ್ಬಂಧಿಸಿದ್ದಕ್ಕಾಗಿ ಮೆಟಾ ಸಿಇಒ ಮಾರ್ಕ್ ಜುಕರ್ಬರ್ಗ್ ಅವರು ವೈಯಕ್ತಿಕವಾಗಿ ಕ್ಷಮೆ ಯಾಚಿಸಬೇಕು ಎಂದು ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಸಂಸದೀಯ ಸಮಿತಿ ಆಗ್ರಹಿಸಿರುವಂಥದ್ದು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಕೇಳ್ತಾ ಇದೆ. ಇನ್ನು ಹಾಸನ, ಉಡುಪಿ ಸಹಿತ 7 ಜಿಲ್ಲೆಗಳಲ್ಲಿ ಇಂದಿನಿಂದ 4 ದಿನ ಭಾರೀ ಮಳೆಯ ಮುನ್ನೆಚ್ಚರಿಕೆ. ಬೆಂಗಳೂರು, ಹಾಸನ, ಕೊಡಗು ಸೇರಿದಂತೆ ಕರಾವಳಿ ಮತ್ತು ಮಲೆನಾಡು ಭಾಗದ 7 ಜಿಲ್ಲೆಗಳಲ್ಲಿ ಆಗಸ್ಟ್ 5 4 ದಿನಗಳ ಕಾಲ ಭಾರೀ ಮಳೆಯಾಗುವಂಥ ಮುನ್ಸೂಚನೆ, ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ ಅನ್ನುವಂಥದ್ದು. ಇನ್ನು ಅಂಕಿಅಂಶ ಇಲ್ಲದೆ ಸಭೆಗೆ ಯಾಕೆ ಬರ್ತೀರಿ ಅಂತ ಹೇಳಿ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ಅವರು ತರಾಟೆಯನ್ನು ತೆಗೆದುಕೊಂಡಿರುವಂಥದ್ದು ಕೂಡ ಇವತ್ತಿನ ಸುದ್ದಿಗಳಲ್ಲಿ ಒಂದು. ನನಗೆ ಯಾಕೋ ಇವರು ಬಹಳ ಏನು ಇವ್ರು ಮಾಡ್ತಿರುವಂಥ ಕೆಲಸ ಇದೆಯಲ್ಲ ಗ್ರೇಟ್ ಅನ್ನಿಸ್ತಾ ಇದೆ. ಯಾವುದಕ್ಕೂ ಹೆದರ್ತಾ ಇಲ್ಲ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಒಳ್ಳೆಯದನ್ನು ಒಳ್ಳೆ ಅಂತ ಹೇಳಬೇಕು ನಾವು ಅಲ್ವಾ. ಸೊ ಅದಕ್ಕೆ ನಾನು ಹೇಳಿದ್ದು. ಇನ್ನು ಕರ್ನಾಟಕದಲ್ಲಿ ಒಂದು ವಾರದಿಂದ ಕೆಲವು ಜಿಲ್ಲೆಗಳಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಅದರಲ್ಲಿ ಕೂಡ ಕರಾವಳಿ ಮಲೆನಾಡು ಜಿಲ್ಲೆಗಳಲ್ಲಿ ಮಳೆ ಆಗ್ತಿದ್ರು. 27 ಜಿಲ್ಲೆಗಳಲ್ಲಿ ಕೊರತೆ ವಾತಾವರಣ ಕಂಡುಬಂದಿದೆ. 4 ಜಿಲ್ಲೆಗಳಲ್ಲಿ ಮಾತ್ರ ಸಾಮಾನ್ಯ ಮಳೆಯಾಗಿದೆ. ಜೂನ್ 1 ಆಗಸ್ಟ್ 5 ಮಳೆ ಪ್ರಮಾಣ ಕೊರತೆಯನ್ನು ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ ಬಿಡುಗಡೆ ಮಾಡಿರುವಂಥದ್ದು ಕೂಡ ಇವತ್ತಿನ ಸುದ್ದಿಯಲ್ಲಿ ಒಂದಾಗಿದೆ. ಇನ್ನು ಜಾರ್ಖಂಡ್

ಎಸ್, ವೆಲ್ಕಮ್ ಬ್ಯಾಕ್ ಟು ಕೇಳ್ತಿರೋ ರೇಡಿಯೋ ಸಾರಂಗ್ 107.8 ಎಫ್ಎಂ. ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್ ನಿಮ್ಮ ಜೊತೆಗಿದ್ದೀನಿ. ಅನೇಕ ಊರುಗಳ ಹೆಸರನ್ನು ನೀವಂತೂ ಹೇಳಿದಿರಿ, ಕಾಲನ್ನೆಲ್ಲ ಮಾಡಿದಿರಿ. ಬೇರೆ ಬೇರೆ ಊರುಗಳ ಹೆಸರ ಜೊತೆಗೆ ಒಂದಿಷ್ಟು ಪ್ರಾಣಿಗಳ ಹೆಸರು ಕೂಡ ಏನು ಹೊಂದಾಣಿಕೆ ಆಗಿರುವಂಥದ್ದು ಅಥವಾ ಸೇರಿಕೊಂಡಿರುವಂಥದ್ದೆಲ್ಲ ಇದೆ. ಇನ್ನು ಕೂಡ ಹುಡುಕ್ತಾ ಹೋದರೆ ತುಂಬ ಸಿಗ್ಬೋದು. ಸೊ ನೀವು ಕೂಡ ಒಂದು ಲೀಸ್ಟ್ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಯಾವುದಾದ್ರೂ ಪ್ರಾಣಿದ್ದು ಅಥವಾ ಪಕ್ಷಿದ್ದು ರಿಲೇಟೆಡ್ ಆಗಿರುವಂಥ ಊರುಗಳಿದ್ದರೆ ಇದ್ದದನ್ನು ನನಗೆ ವಾಟ್ಸಪ್ಪನ್ನು ಮಾಡಿ ಅಥವಾ ನೆಕ್ಸ್ಟ್ ಟೈಮ್ ಹೇಳಿ ಆಯಿತಾ. ಹಾಗೆ ನನಗೂ ಕೂಡ ಒಂದಿಷ್ಟು ವಿಷಯಗಳು ಗೊತ್ತಾಗುತ್ತೆ, ಹಾಗೆ ಮತ್ತೆ ನಾವು ಕೂಡ ಒಂದಿಷ್ಟು ಆಲೋಚನೆ ಮಾಡಿದಾಗ ಆಗುತ್ತೆ.

ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in

0: ಆ ಬಚ್ಚೆಲ ಅಪ್ಪನಂಚಿತ್ತನ ಪೊರ್ತುಡು ಅಲ್ಪ ನೀರ್ದ ಆಸರೆಗಳೆ ಬೋರ್ಡ್ ಆಪುಂಡು. ಆ ನೀರ್ದ ಆಸರೆ ಬೋರ್ಡ್ ಅಪ್ಪನಂಚಿತ್ತನ ಪೊರ್ತುಡು ಆ ನೀರಿನ ದೆಪ್ಪನಂಚಿತ್ತನ ಒಂಜಿ ಪ್ರಸಂಗ ಬರ್ಪುಂಡು. ಕಡೇಕಾದೆ ಕಣದ ಕಡದೆ ನೀರ್ದೆತ್ತು ತೋಯ್ಪವನಂಚಿತ್ತನ ಒಂಜಿ ಪ್ರಸಂಗ ವೆ ನೀನು ಯಕ್ಷಗಾನ ತೋರವುಲ್ಲ. ಕಡೇಕಾದೆ ಯಾನು ಉಪಸಂಹಾರ ಮಲ್ಪುಂದಿತ್ತನಾಂಡ ಕಣದ ಕಡದೇರು ಈ ಮಣ್ಣಡು ಅಪ್ಪೆ ಬಂಜಿರ್ದು ಬತ್ತದು. ಈ ಮಣ್ಣಡಿತ್ತನಂಚಿತ್ತಿನ ಅನ್ಯಾಯ ಎಂಚಿನ ಉಂಡ, ಈ ಮಣ್ಣಡಿಂಚಿತ್ತಿನ ಅನೀತಿ ಎಂಚಿನ ಉಂಡ, ಈ ಮಣ್ಣಡಿತ್ತನಂಚಿತ್ತಿನ ಮೇಲು ಕೀಲು ಪಂಪಣಂಚಿತ್ತಿನ ಭಾವನೆ ಎಂಚಿನ ಉಂಡ, ಕಿಚ್ಚ ಮಚ್ಚರ ಪಂಪಣಂಚಿತ್ತಿನ ಭೇದ ಎಂಚಿನ ಉಂಡ, ಅವಕ್ಕೆ ವಿರುದ್ಧವಾದ ಉಂತದು. ಈ ಮಣ್ಣಡು ಅಪ್ಪೆ ಬಂಜಿದ ಬತ್ತನಂಚಿತ್ತಿನ ಕಾಣದ ಕಟ್ಟದೇರು ಇನಿ ಕಡಲ ಬರಿ ಹಿಡಿದು ಗಟ್ಟ ಬರಿ ಮುಟ್ಟ ದೈವಸ್ಥಾನಡು ದೈವದ ಜಾಗನ ಪಡೆತ್ತೇರು ಪಣ್ಣನಾನಗ ಅವಕ್ಕೆ ಮೂಲ ಕಾರಣ ಅವಕ್ಕೆ ಅಕಲು ಬೆಂದಿನಂಚಿತ್ತಿನ ಆ ಸತ್ಯದ ಸಾಧ್ಯೆಯೇ ಅವಕ್ಕೆ ಮೂಲ ಸಾಕ್ಷಿ. ಇನಿ ಬೆದೆಬೇತೆ ಪಂಜುರ್ಲಿನ ಅವತಾರ ನಮ್ಮ ತೂಪ ಅಂಚಿತ್ತಿನ ಪಂಜುರ್ಲಿನ ಅವತಾರದ ಸಾಲಡು ಅಲೆರ ಪಂಜುರ್ಲಿ ಪಂಚಿತ್ತಿನ ಅವಂಜಿ ಪ್ರಕಾರ ಬತ್ತಿತ್ತಿನಾಂಡ ಅವಕ್ಕೆ ಮೂಲ ಕಾರಣ ಕಣದ ಕಟದೇರಿ ಪಂಚಿತ್ತನ ವಿಚಾರಣೆ ಯಾನು ಪನಂದು ಇನಿ ದೈವದ ಕೊಡಿಯಡಿಟ್ಟು ಕಣದ ಕಟದೇರಿನ ಸುಗಿತೊನ್ನಂಚಿತ್ತನ ಈ ಪೊರ್ತುಡು ಕಣದ ಕಟದೇರಿನ ಇತಿಹಾಸ ಕುಡೋರ ಈ ಮಣ್ಣಿಗೆ ತೆರಿಪಣಂಚಿತ್ತಿನ ಸಮುದಾಯಕ್ಕೆ ತೆರಿಪಣಂಚಿತ್ತಿನ ಬೇಲೆಯನ್ನು ಮಲತೊಂದಿರು ಬೆದೆಬೇತೆ ಸಮುದಾಯದ ಹಿರಿಯ ನಾಯಕರನ್ನಕೊಳ್ಳಿರು ಹಿರಿಯ ಬಂಧುಗಳಲ್ಲಿರು ವಿದ್ವಾಂಸರನ್ನಕೊಳ್ಳಿರು ಅಕ್ಕಳಿಗೆ ಮಾತ್ರೆಗಳ ಯಾನು ಶರಣೊಂದು ಪಣಂದು ಈ ತುಳು ಭವನದ ಕಾರ್ಯಕ್ರಮಡು ಕಾಣದ ಕಟ್ಟದೇರಿನ ಒಂಜಿ ಇತಿಹಾಸನು ಜನಮಾನ್ಯರಿಗೆ ತೈಪಣಂಚಿತ್ತ ನೆಲೆಟ್ಟು ತರಣತ ಗಟ್ಟಿಯರಿನ ಗುರುಕಾರ್ಮೇಡು ಇನಿ ಅವೊಂದುಂಡು ವಿಶೇಷವಾದ ಮಾತೆಲ್ಲ ಕುಡರ ಜ್ವರದ ಕೈ ಚಪ್ಪಾಳೆ ಕೊಟ್ಟಬೇಕು ಅಂತಾರ ತುಳು ಅಕಾಡೆಮಿಗೆ ನಮ್ಮ ಶರಣೊಂದು ಪಣಂದು ಕುಡರ ಅಧ್ಯಕ್ಷರಿಗೆ ಸೋಮಸಂದಾಯಿತ ಮಲ್ತೊಂದು ಪಾತ್ರ ಉಂತ ಒಂದುಲ್ಲೇ
1: ಈತನೇಟ ಕಾಣದ ಕಟ್ಟದೇರಿನ ಮಹಿಮೆ ಅಂಚನೆ ಜನಪದ ಹಿನ್ನೆಲೆನೆ ಕೇನೊಂದು ಬತ್ತರೆ ಈಚಾರ ಡೀತನೇಟ ಪಾತ್ಯರ್ನಾರು ರಾಜೀವ್ ಕಕ್ಕೆಪದವು ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕು.

0: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
1: ಕೇಳ್ತಿರುವುದು ರೇಡಿಯೋ ಸಾರಂಗ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಕಟೀಲಿನಲ್ಲಿ ನಡೆದ ಭ್ರಮರ ಇಂಚರ ನುಡಿಹಬ್ಬ 2025 ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀ ಅರವಿಂದ ಹೆಬ್ಬಾರ್ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
2: ಸಂಗೀತವನ್ನು ಸ್ವಾದ, ಅದರ ಪರಿಮಳ, ಅದರ ರುಚಿಯನ್ನು ಹೇಗೆ ಸವಿಯುವುದು ಅಂತ ಹೇಳೋ ಬಗ್ಗೆ ಒಂದು ಮಾತು. ನಾನು ಪೂರ್ಣಪ್ರಜ್ಞ ಕಾಲೇಜಿನಲ್ಲಿದ್ದಾಗ ಪ್ರೊಫೆಸರ್ ಎಂ ರಾಜಗೋಪಾಲಾಚಾರ್ಯ ಅಂತ ಒಬ್ಬರು ದೊಡ್ಡ ವಿದ್ವಾಂಸರಿದ್ದರು. ಅವರ ಕಲೀಗ್ ನಾನು, ಸಹೋದ್ಯೋಗಿ. ಸಂಸ್ಕೃತ, ಕನ್ನಡ, ಸಂಗೀತ, ಹಿಂದಿ ಭಾಷೆಗಳಲ್ಲಿ ಪ್ರವೀಣರು ಅವರು, ಸಾಮಗಾನ ಪ್ರವೀಣರು ಅವರು. ಸಂಗೀತ ಬಗ್ಗೆ ತುಂಬ ತಿಳ್ಕೊಂಡಿರೋದ್ರಿಂದ

0: ಹತ್ರ ಒಂದು ಸಲ ಕೇಳಿದೆ, ಸರ್ ನೀವು ಇತ್ತೀಚೆಗೆ ಏನು ಸಂಗೀತ ಕೇಳುವುದಿಲ್ಲ, ಯಾಕೆ ಸಂಗೀತ ಕೇಳೋದನ್ನು ಬಿಟ್ಟ್ರಿ? ಹಾಗ ನೀನು ಸಂಗೀತ ಕೇಳೋದು ಯಾಕೆ ಅಂತ ನನಗೆ ಮರು ಪ್ರಶ್ನೆ ಹಾಕಿದರು. ಸಂತೋಷ ಆಗಲಿಕ್ಕೆ, ಅದೇ ಕಾರಣಕ್ಕೆ ನಾನು ಸಂಗೀತ ಕೇಳೋದಿಲ್ಲ ಅಂತ ಹೇಳಿದರು. ಅರ್ಥ ಆಯ್ತಾ? ಸಂಗೀತ ನಾನು ಕೇಳೋದು ಸಂತೋಷಕ್ಕಾಗಿ, ಅವರು ಸಂಗೀತ ಕೇಳದ ಇರುವುದು ಕೂಡ ಸಂತೋಷಕ್ಕಾಗಿಯೇ ಅಂತ ಅವರು ನನಗೆ ಹೇಳುವಾಗ, ಸಂಗೀತಜ್ಞ ಹೀಗೆ ಉತ್ತರ ಕೊಟ್ಟದ್ದು ನೋಡಿ ನಾನು ಅವಾಕ್ಕಾಗಿ ಹೋದೆ. ಇದೇನಿದು ವಿಚಾರ ಅಂತ. ಈಗಿನ ಸಂಗೀತ ಮಾರಾಯರೆ ಅದನ್ನು ಕೇಳಲಿಕ್ಕಾಗುದಿಲ್ಲ, ಕಿವಿ ಬಿಡ್ಲಿಕ್ಕಾಗುದಿಲ್ಲ, ಏನೇನೋ ಹೇಳ್ತಾರೆ. ಸಂಗೀತ ಹಾಡುವಾಗ ರಾಗ ಆ ರಾಗದಲ್ಲಿರೋದಿಲ್ಲ, ಸುರುಟಿ ಸುರುಟಿಯಾಗಿ ಇರುವುದಿಲ್ಲ, ಅದು ಯದುಗಲು ಕಾಂಬೋಜಿ ಆಗಿರುತ್ತದೆ ಅಥವಾ ಇನ್ನೊಂದು ಯಾವುದೋ ಒಂದು ರಾಗ ಆಗಿರುತ್ತದೆ. ಕಲ್ಯಾಣಿ ಕಲ್ಯಾಣಿ ಅಲ್ಲ, ಅದು ಹಿಂದೂಸ್ತಾನಿ ಯಮನ್ ಆಗಿರುತ್ತದೆ. ಇದನ್ನೆಲ್ಲ ಕೇಳಿ ಯಾಕೆ ಸಹಿಸಿಕೊಳ್ಬೇಕು, ಬೇಡ ನನಗೆ ಅಂತ ಕಟ್ಟುನಿಟ್ಟಾಗಿ ಔಟ್ ರೈಟ್ಲಿ ರಿಜೆಕ್ಟೆಡ್. ಈಗ ಸಂಗೀತ ಹಾಗಾದರೆ ಕೇಳೋದು ಹೇಗೆ, ಯಾರು ಕೇಳಬೇಕು, ಎಂಥ ಸಂಗೀತ ಕೇಳಬೇಕು, ಸಂಗೀತವನ್ನು ಕೇಳುವುದು ಹೇಗೆ ಅಂತ ಕೆಲವು ಕಡೆಯಲ್ಲಿ ನಾನು ಭಾಷಣ ಮಾಡಿದ್ದುಂಟು ಗಂಟೆ ಕಟ್ಟಲೆ. ಸಂಗೀತ ಅಂತ ಹೇಳುವಂಥದ್ದು ಸಿನಿಮಾ ಸಂಗೀತ, ಪ್ರತಿಯೊಬ್ಬರಿಗೂ ಬಹಳ ಇಷ್ಟ ಆಗೋದು ಸಿನಿಮಾ ಸಂಗೀತ, ಇಲ್ಲ ಜಾನಪದ ಸಂಗೀತ, ಇಲ್ಲ ಸಾಧ್ಯ ಆದರೆ ಕ್ಲಾಸಿಕಲ್ ಸಂಗೀತ. ಕ್ಲಾಸಿಕಲ್ನಲ್ಲಿ ದಕ್ಷಿಣ ಭಾರತದವರಾದರೆ ಸ್ವಲ್ಪ ಪ್ರವೇಶ ಇದ್ದದ್ದು ಹೌದಾದರೆ ಕರ್ನಾಟಕ ಸಂಗೀತ, ಇಲ್ಲ ಹಿಂದೂಸ್ತಾನಿ ಸಂಗೀತ. ಇನ್ನು ಬೇರೆ ಏನಾದರೂ ಸಂಗೀತ ಪ್ರಕಾರಗಳುಂಟ ಅಂತ ಕೇಳಿದರೆ ಭಕ್ತಿ ಸಂಗೀತ ಇದೆ, ಭಜನೆ ಸಂಗೀತ ಇದೆ, ಅಭಂಗ್ಸ್ ಇದೆ, ಹಾಗೆ ಹೀಗೆ ಅಂತ ಬೇರೆ ಬೇರೆ ಪ್ರಕಾರಗಳನ್ನು ಹೇಳ್ಬೋದು ಅಷ್ಟೇ. ಆದರೆ ಯಾವ ಸಂಗೀತ ಇಷ್ಟ ಅಂತ ಪ್ರಶ್ನೆ ಫಸ್ಟ್ ಕೇಳಿದರೆ ನನಗೆ ಸಿನಿಮಾ ಸಂಗೀತ ಇಷ್ಟ ಅಂತ ಹೇಳೋರಿದ್ದಾರೆ. ಆದರೆ ಈಗಿನ ಜನರೇಷನ್ನಲ್ಲಿ ಸಿನಿಮಾ ಸಂಗೀತಕ್ಕಿಂತಲೂ ಸ್ವಲ್ಪ ಮಿಕ್ಸ್ಡ್ ಮ್ಯೂಸಿಕ್
1: ಅದಕ್ಕೆ ನಾನೇ ಹೇಳ್ತಾ ಇದ್ದೇನೆ.

ಇದಕ್ಕೆ ಸ್ವಲ್ಪ ಹಾಸ್ಯವಾಗಿ ಹೇಳಿದರೆ

ఇంకా

ಸ್ವಲ್ಪ ಭಿನ್ನವಾಗಿ ನಾವು ಅನುಭವಿಸಬೇಕಾಗುತ್ತದೆ. ಇದಕ್ಕೆ ಕಾರಣ ಗಲ್ಲಿ

செஞ்சியார் காரணம் எனக்கு தெரிஞ்சில்லை.

ఉత్సాహంగా

Amen.

ಆಗಿರಬೇಕು. ಅಂತಹ ಪಡೆದುಕೊಂಡ ಆಟಗಾರಿಕೆ ನಮ್ಮ ಬದುಕಿಗೆ ಆಧಾರವಾಗಿರುವಂತಹ ಪ್ರತಿಯೊಬ್ಬರು ಸ್ವಭಾವ ಅವರ ಮನಸ್ಸಿನಲ್ಲಿದೆ. ಅವರು ಯಾರು ಯಾಕೆ ಆಡುತ್ತಾರೆ ಮಾಡಿದ್ದಾರೆ ಯಾವ ಮಹಾಮಾತೆಯ ಮಹಾಬಲವನ್ನು ಆತ್ಮದಲ್ಲಿ ಕಣಕ್ಕೆ ಮಾಡಬೇಕು ಎನ್ನುವಂತಹ ಒಂದೇ ಒಂದು ವಿಶೇಷ ಅಲ್ಲ ಪ್ರಾಣದ ಮಂದ ಮನೆಯಲ್ಲ ಯಾತ್ರೆಯನ್ನು ಮುಗಿಸಿದ್ದಾರೆ. ಅವರ ಪ್ರಾಣಕ್ಕೆ ಬೆಲೆ ಇಲ್ಲ, ಅವರ ಕೆಣೆಯರಿಗೆ ಹಣ ಇಲ್ಲ, ಅವರೆಲ್ಲರನ್ನು ಸಮಾಧಾನ ಪಡಿಸಿದಾಗೆ ಅಭಿಮನ್ಯು ಸಹಾಯತೆಯನ್ನು ಇರುವಂತಹ ಹಣಕ್ಕೂ ಯಾವತ್ತೂ ಇವರಿಗೆ ಇಲ್ಲೇ ಇಲ್ಲ. ಯಾಕಂದ್ರೆ ಹಳಿಯವರು ರಾಯ ಉಳಿಯುವುದು ಗೆಟ್ಟಿ ಗೆಟ್ಟಿಗಾಗಿ ಮಾಡಿದ್ದಾನೆ. ನಾನಾದಿಗಾಗಿ ಹಣ ಶ್ರೀರಕ್ಷೆಯಾಗಲು ಎಲ್ಲೇ ನನಗೆ ಶ್ರೀರಕ್ಷೆಯಾಗಲು.

ಮತ್ತೆ ಹೊಟ್ಟೆ ತುಂಬ ಊಟ ಕೊಡ್ತೇನೆ ಅನ್ನೋ ಹಾಗೆ ಅವರಿಗೆ ಊಟ ಕೊಟ್ಟರೆ ಸಾಕಾಗುದಿಲ್ಲ, ಸಾಕಾಗುದಿಲ್ಲ ಅದಕ್ಕೆ ಸಂಕ್ಷೇಮ ಬೇಕಾಗ್ತದೆ. ದಕ್ಷಿಣ ಕೊಡುವ ದಕ್ಷಿಣ ಹಾಗೆ ಅಂತ ನಾನು ಕೊಡ್ತೇನೆ ಅನ್ನೋ ಹಾಗಿರಲಿಲ್ಲ. ಅವ್ರು ಕೊಟ್ಟಿದ್ದಾರೆ ನೋಡು, ಕರ್ನಾಟಕ ದಕ್ಷಿಣ ಇಲಾಖೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಯೋಗ್ಯ ಹರಿಕೆಯನ್ನು ಕೈಗೊಂಡಿದ್ದಾರೆ. ಅಷ್ಟೇ ಅಂದರೆ ಅಷ್ಟೋ ಪ್ರದಕ್ಷಿಣೆ ಅವರು

ಸೇನೆ ತಾಮುಂದು ಎಂಬುದಾಗಿ ಬರುತ್ತಾ ಇದೆ. ಇದರಲ್ಲಿ ಅತಿರಥ, ಮಹಾರಥ, ದ್ರೋಣ, ಕರ್ಣ ಮೊದಲಾದವರಿದ್ದಾರೆ. ಇದರಲ್ಲಿ ಹೋರಾಡಿ ನೀನು ಜಯಿಸುವುದು ಅಸಾಧ್ಯ. ನೀನೀಗ ಬಂದದ್ದು ಹೇಗಾಯಿತು ಗೊತ್ತೇ?

ಇದ್ದಂಬ ತನ್ನ ಕೊರಳ ಬಲವನ್ನು ತಿಳಿಯದೆ ದೊಡ್ಡದಾದಂತಹ ಬಂಡೆಯನ್ನು ಹೊರೋದಕ್ಕೆ ಹೋದನಂತೆ, ಕೊನೆಗೆ ಕೊರಳು ತುಂಡಾಗಿ ಸತ್ತು ಹೋದನಂತೆ. ನೀನಲ್ಲ ಶಿವನ ಕುಮಾರನಾದಂತಹ ಷಡಾನನೇ ಬಂದರೂ ಕೂಡ ಈ ಕೋಟೆಯನ್ನು ಭೇದಿಸುವ ಅಸಾಧ್ಯ. ಹಿಂದಿರುಗೋಣ. ನಮ್ಮನ್ನು ನಾವು ಹೊಗಳಿಕೊಂಡ್ರೆ ಅದು ಆತ್ಮದ್ರೋಹವಾಗ್ತದೆ. ಪ್ರತಿ ಪಕ್ಷದವರನ್ನು ಕಂಡು ಹೊಗಳುವುದು ಸರಿಯಲ್ಲ. ಸೇನೆಯನ್ನು ಕಂಡಾಕ್ಷಣ ಭೀತಿಗೊಂಡೆಯೋ? ನಿನಗೆ ಧೈರ್ಯ ಬರುವುದಕ್ಕಾಗಿ ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಕೇಳು. ಬವರ ವಾದರೆ ಹರನ ವದನದಿ ಬೆವರ ತಹೇನು, ಅವ ಗೆಡಿಸಿದರೆ ವಾಸವನ ಸದೆವೆನು, ಒಕ್ಕಡ ಹುದಿನಿಸುವೆನು ಭಾರ್ಗವನ, ಜವನ ಜವ ಗೆಡಿಸುವೆನು ಸಾಕು, ಇನ್ನು ಅವರೋ ಇವರೋ ಮಾಧವನೋ ಪಾರ್ಥನೋ ದುಡುಕಿದನೆ ಲೆಕ್ಕಿಸಲಾರ.

ಕೇಳಬೇಕ ಮಗುವೆ. ಇನ್ನ ಜೀವಂತಿಕೆ, ಇನ್ನ ಶ್ರೀಮಂತಿಕೆ ಎಂದು ಕಂಡಾಗ ಮನಸ್ಸು ತುಂಬಿ ಬರುತ್ತಾ ಇದೆ. ಹಾಗೆಂದು ವರ್ತಮಾನ ಸಂದರ್ಭ ಕಾಳಗದ ಮಧ್ಯದಲ್ಲಿ ನಿನ್ನ ನಿರೀಕ್ಷೆಯನ್ನು ಮಾಡಿದವ ನಾನಲ್ಲ ಹುಡುಗ, ನಮ್ಮ ಕಣ್ಣೆದುರು ಹುಟ್ಟಿ ಬೆಳೆದವ ನೀನಲ್ಲ ನನ್ನ ನಿರೀಕ್ಷೆ ಆಗುತ್ತಾ. ದಶರಾಮಧಾರಿ ನಿನ್ನ ಅಪ್ಪ ಇದ್ದಾನಲ್ಲ ಅವನಲ್ಲೇ

0: ಅವರು ಚೂಡಾಮಣಿಯನ್ನು ಬಂಧಿಸಿದಂತಹ ವೀರನ್ ಯಾರು ಅಂತ ಓಡಿಕೊಂಡು ಬಂದು ನೋಡಿದ್ರೆ ನೀನು
1: ಬಂಧಿಸಿಕೊಂಡಿದ್ದೇನೆ.
0: ನಮ್ಮ ಅರ್ಜುನನ ಮಗ ಶಹಬಾಸ್ ಹುಲಿಯ ಹೊಟ್ಟೆಯಲ್ಲಿ ಹುಲ್ಲೆ ಹುಟ್ಟುವುದಕ್ಕೆ ಸಾಧ್ಯವೇ ಹೇಳು. ನಿನ್ನ ಜನ್ಮ ಸಾರ್ಥಕವಾಯಿತು, ನಿನ್ನನ್ನು ಪಡೆದಂತಹ ಅಪ್ಪನು ಧನ್ಯತೆಯನ್ನು ಹೊಂದಿದ. ಆದ್ರೆ ಮಗನೇ, ಇದು ನೀನು ಕೇವಲ ಸಣ್ಣವನಾದ್ರಿಂದ ನಿನಗೆ ಹೇಳುವ ಮಾತು. ಭವಿಷ್ಯ ಚೆನ್ನಾಗಿ ಉಂಟು ಅಂತಾದ್ರೆ ಮುಂದೆ ಕಾಲಾವಕಾಶ ಕೂಡಿ ಬಂದಾಗ ನಿನ್ನ ಕೈಗುಣವನ್ನು ಬೇರೆಯಲ್ಲಿ ಆದರೂ ತೋರಿಸಬಹುದು. ಅದು ಹೊರತು ಇದು ಕುರುಕ್ಷೇತ್ರದಲ್ಲಿ ಚಕ್ರವ್ಯೂಹವನ್ನು ರಚಿಸಿದವ ನಾನೇ ದ್ರೋಣಾಚಾರ್ಯ. ನನ್ನ ಕೈಗುಣ ಎದುರಿನಲ್ಲಿ ಎಲ್ಲಾದರೂ ತಪ್ಪಿಸೋದಕ್ಕೆ ಬಂದೆ ಅಂತ ಆದ್ರೆ

0: ಇದುವರೆಗೆ ಚತುರ್ಜನ್ಮ ಮೋಕ್ಷ ಇದರ 6ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM, ಎಂದೂ ಮರೆಯದ ಹಾಡು.

ಏನೋ ಕಾಯ್ತಿದ್ದು ಬಾಯಲ್ಲಿ ನೀರು ಚಪ್ಪರಿಸ್ಕೊಂಡು ಕಣ್ಣು ಕಣ್ಣು ಕೆಟ್ಟರಿಸ್ಕೊಂಡು ಕಣ್ಣು ಕಣ್ಣು ಕೆಟ್ಟರಿಸ್ಕೊಂಡು ಬಾಯಲ್ಲಿ ನೀರು ಚಪ್ಪರಿಸ್ಕೊಂಡು ಕಣ್ಣು

ತಪ್ಪಿಸ್ಕೊಂಡೋಡು ಆಯ್ತು. ಬೇಡ ಹಾಕಿದ್ ಬಲೆ ಸಿಂಹ ಸಿಕ್ಕಿದು, ತೋಡ ತೋಡೋಯ್ತು ಸಿಂಹ ಸಿಕ್ಕಿದು. ಇಷ್ಟೆಲ್ಲ ಆದರೂ

ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.

Network.

Jesus.

0: ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಭಾವ

Amfi, si rideva, rideva.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: रेडियो सारंग 107.8 FM।
1: सारंगदई होत्तु जनपद गम्मत्तु

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಂಡಬಂಡದ ಬದುಕು.

0: ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.
1: ಆನಮಲೆ ಜಯನ್ಮಲೆ ಗುಂಜುಮಲೆ ಗುಲಗಂಜಿ ಮಲೆ 77 ಮಲೆಯೊಳಗೆ ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮ ಮುದ್ದು ಮಲೆಯ ಮಾದೇಶ್ವರನ್ ಪಾದಕ್ಕೊಂದ್ಸರಿ ಮುಗೇ.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಂಡ ಬಂಡದ ಬದುಕು.